ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ವೈಶಾಖ ಮಾಸದ 14ನೇ ದಿನ ಅಂದರೆ 2026ನೇ ಇಸ್ವಿ, ಮೇ ತಿಂಗಳ 4ನೇ ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:35. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಲ್ಕು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹಾಗೂ ದಾವಣಗೆರೆಯ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಕಲಬುರಗಿಯಲ್ಲಿ ಇದೇ 10ರಂದು ಮಹಾಸಾಧ್ವಿ ಹೇಮಾರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ತಹಶೀಲ್ದಾರ್ ಉಮಾಶಂಕರ್ ಹಿಳ್ಳೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದಿನಿಂದ ಪಂಚಾಯತ್ ಅಭಿವೃದ್ದಿ ಯೋಜನೆ ಸಿದ್ದತೆ ಕುರಿತು 2 ದಿನಗಳ ಕಾರ್ಯಾಗಾರವನ್ನು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಆಯೋಜಿಸಿದೆ. 16ನೇ ಹಣಕಾಸು ಆಯೋಗ ಸೂಚಿಸಿರುವ ಚೌಕಟ್ಟಿಗೆ ಒಳಪಟ್ಟು 2026-27 ಸಾಲಿಗೆ ಯೋಜನೆ ರೂಪಿಸಲು ನೆರವಾಗುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿಂದು ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ, ಕೈಗಾರಿಕೆ ಮತ್ತು ಸೈನಿಕರ ಸಮ್ಮಿಲನ ಎಂಬ ವಿಷಯಾಧಾರಿತ 3 ದಿನಗಳ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಲಿದ್ದಾರೆ. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ತೀವ್ರವಾದ ಬೆನ್ನುಮೂಳೆಯ ವಿರೂಪಗಳಿಗೆ ಹೊಸ ಶಸ್ತ್ರಚಿಕಿತ್ಸಾ ತಂತ್ರವನ್ನು ಅಭಿವೃದ್ಧಿಪಡಿಸಿದೆ. ಕಳೆದ 7 ವರ್ಷಗಳಿಂದ ಈ ವಿಧಾನವನ್ನು ಬಳಸಲಾಗುತ್ತಿದ್ದು 2020 ಅಂತಾರಾಷ್ಟೀಯ ವೈಜ್ಞಾನಿಕ ಪ್ರಕಟಣೆಯಲ್ಲಿ ವಿವರಿಸಲಾಗಿದೆ ಎಂದು ಏಮ್ಸ್ ಹೇಳಿಕೆಯಲ್ಲಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ 4 ವಿಕೆಟ್ಗಳ ಜಯ ಸಾಧಿಸಿದೆ. ಪಂಜಾಬ್ ಕಿಂಗ್ಸ್ ನೀಡಿದ 164 ರನ್ಗಳ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡ 19.5 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 167 ರನ್ಗಳಿಸಿ ಜಯಗಳಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು 8:00 ಕೇಳಬಹುದು. ಇನ್ನು 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ. 9:00 ಇಂದಿನ ವಿಶೇಷ, ಇವತ್ತು ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ. ಹಾಗಾಗಿ ನಮ್ಮ ಕೇಳುಗರಿಗೆಲ್ಲ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಕ್ಕೆ ನಮ್ಮ ಸ್ಟುಡಿಯೋಗೆ ಒಬ್ಬ ವಿಶೇಷ ಆಹ್ವಾನಿತರು ಬರ್ತಾ ಇದ್ದಾರೆ, ಸುನೀಲ್ ಕುಮಾರ್ ಅನ್ನೋರು. ಅವರು ನಮ್ಮ ಜೊತೆ ಇವತ್ತು ಲೈವ್ ಇಂಟರ್ವ್ಯೂನಲ್ಲಿ ನಮ್ಮ ಜೊತೆ ಆಗಿರ್ತಾರೆ. ಇದಾದ ನಂತರ 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. 11:02 ಹೊಸ ಹಾಡುಗಳನ್ನು ನೀವು ಕೇಳಬಹುದು. ಇನ್ನು 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. ಇನ್ನು 2:15 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ, ನಮ್ಮ ಕೇಳುಗರ ಮಾತುಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಇದು. ಹಾಗೆಯೇ 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಇದು. 4:00 ಪರಿಮಳ, ಮುಕ್ತ ಚರ್ಚೆ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದು. ಇನ್ನು 5:05 ಸೇಫ್ ಡ್ರೈವ್ನಲ್ಲಿ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಮುಂದುವರಿಯುತ್ತೆ. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವಡ ಸಣ್ಣವರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಭಾವಚಿತ್ತಾರ, ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ. ಇನ್ನು 9:15 10:00 ಹಿಂದಿ ಹಾಡುಗಳನ್ನು ನೀವು ಕೇಳಬಹುದು. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

6:07 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ನಮ್ಮೆಲ್ಲಾ ಕೇಳುವರಿಗೂ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಸಂಗೀತ ಕಟ್ಟಿಯವರು ಹಾಡಿರುವ ಡಾಕ್ಟರ್ ಎಚ್ ಎ ಕಟ್ಟಿಯವರ ಒಂದು ಭಕ್ತಿ ರಚನೆ.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ವಿಜಯಕುಮಾರ್ ವಿರಚಿತ ಭಕ್ತಿಗೀತೆ ಒಂದನ್ನು ಕೇಳಿದ್ರಿ. ಕೆ ಸುರೇಖ ಅವರು ಹಾಡಿರುವ ನಾಗರಾಜ್ ಶೃಂಗೇರಿಯವರ ಒಂದು ರಚನೆ.

ವಾದಿರಾಜರ ಕೃತಿಯನ್ನ ಕೇಳಿದ್ರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕೆ ಸುರೇಖ ಅವರು ಹಾಡಿರುವ ಒಂದು ಭಕ್ತಿಗೀತೆ ಇದು. ಅಕ್ಕಮಹಾದೇವಿ ಅವರ ರಚನೆ, ಅವರ ವಚನ.

0: ಅಕ್ಕ ಮಹಾದೇವಿಯವರ ವಚನ ಕೇಳಿದ್ರಿ ಕೆಎಸ್ ಸುರೇಖ ಅವರ ಧ್ವನಿಯಲ್ಲಿ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನ ಇದು 6:30.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಇಂದು ನಾದೋಪಾಸನೆಯಲ್ಲಿ ನಾವು ಮಾತನಾಡೋಕೆ ಹೊರಟಿರೋದು ಸಪ್ತಋಷಿಗಳಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗುವ, ಹಾಗೆಯೇ ಮನ್ವಂತರದ ಸಪ್ತಋಷಿಗಳು ಇವರಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗುವ ಸಪ್ತಋಷಿಗಳಲ್ಲಿ ಒಬ್ಬರು ಆಂಗಿರಸ ಮಹರ್ಷಿ. ಅಥರ್ವಣ ಋಷಿಯೊಂದಿಗೆ ಅಥರ್ವ ವೇದ ಅನ್ನುವಂತಹ ನಾಲ್ಕನೇ ವೇದದ ಹೆಚ್ಚಿನ ಭಾಗವನ್ನು ರೂಪಿಸಿದವರು ಅಂತ ಹೇಳಲಾಗುತ್ತೆ ಆಂಗಿರಸ ಮಹರ್ಷಿಯನ್ನು. ಮೂರು ವೇದಗಳಲ್ಲಿಯೂ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಸಪ್ತಋಷಿಗಳಲ್ಲಿ ಒಬ್ಬರು, ಹಾಗೆಯೇ ಮೊದಲ ಮನ್ವಂತರದ ಸಪ್ತಋಷಿಗಳಲ್ಲಿ ಒಬ್ಬರು ಅಂತ ಕೂಡ ಪರಿಗಣಿಸಲಾಗುತ್ತೆ ಆಂಗಿರಸ ಮಹರ್ಷಿಗಳನ್ನು. ಇವರು ಮೊದಲನೆಯ ಸಪ್ತಋಷಿ ಒಂದು ತಂಡ ಏನು ಬಂತಲ್ಲ, ನಮ್ಮ ಭೂಮಿಯನ್ನು ಭೂಮಿಯ ಮೇಲಿನ ಜನರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಅಂತ ಮೊದಲನೇ ಸಪ್ತಋಷಿಯ ಒಂದು ತಂಡ ಏನು ಬಂತು, ಅದರಲ್ಲಿ ಮೊದಲನೆಯವರು ಜೊತೆಗೆ ಈಗಿನ ಪ್ರಸ್ತುತ ಸಪ್ತಋಷಿಗಳಲ್ಲಿ ಕೂಡ ಈಗಲೂ ಕೂಡ ಒಬ್ಬರು ಅಂತ ಕೂಡ ಪರಿಗಣಿಸಲಾಗುತ್ತೆ ಇವರನ್ನು. ಇನ್ನುಳಿದಂತೆ ಮೊದಲಿನ ಈ ಒಂದು ತಂಡದಲ್ಲಿದ್ದವರು ಮರೀಚಿ ಮಹರ್ಷಿ, ಅತ್ರಿ ಮಹರ್ಷಿ, ಪುಲಹ, ಕ್ರತು, ಪುಲಸ್ತ್ಯ ಮತ್ತು ವಸಿಷ್ಠ, ಹಾಗೆಯೇ ಭರದ್ವಾಜ ಮಹರ್ಷಿಗಳು. ಇವರು ಭರದ್ವಾಜ ಮಹರ್ಷಿಗಳ ವಂಶಸ್ಥರು ಅಂತ ಕೂಡ ಹೇಳಲಾಗತ್ತೆ. ಇವರ ಪತ್ನಿ ಸುರೂಪ, ಮಕ್ಕಳು ಉತ್ಯತ್ಯ, ಸಂವರ್ತನ, ಬೃಹಸ್ಪತಿ, ಹಾಗೆಯೇ ಬ್ರಹ್ಮದೇವರ ದಶ ಮಾನಸ ಪುತ್ರರಲ್ಲಿ ಇವರು ಕೂಡ ಒಬ್ಬರು. ಆಂಗಿರಸ ಮಹರ್ಷಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಭಕ್ತಿಗೀತೆಗಳು ಇಂದಿನ ನಾದೋಪಾಸನೆಯಲ್ಲಿ.

ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಬ್ರಹ್ಮನಿಗೆ ಸಹಾಯ ಮಾಡೋದಕ್ಕೆ ಅಂತ ಬ್ರಹ್ಮ ತನ್ನ ಮೊದಲ ಪುತ್ರರನ್ನ ಸೃಷ್ಟಿಸಿದ. ಇವರನ್ನ ಮಾನಸ ಪುತ್ರರು ಹಾಗೂ ಪ್ರಜಾಪತಿಗಳು ಅಂತ ಕೂಡ ಕರೆಯಲಾಯಿತು. ಹಾಗೆಯೇ ಸ್ವೇಚ್ಛೆಯಿಂದ ಹಾಗೆಯೇ ತನ್ನ ಬುದ್ಧಿ ಶಕ್ತಿಯನ್ನು ಬಳಸಿ ದೈವಿಕ ಬುದ್ಧಿಶಕ್ತಿಯಿಂದ ಮತ್ತೊಬ್ಬ ಮಗನಿಗೆ ಜನ್ಮ ನೀಡಿದ ಅಂತ ಕೂಡ ಹೇಳಲಾಗುತ್ತೆ. ಅವರೇ ಅಂಗಿರಸ ಮಹರ್ಷಿಗಳು. ಬ್ರಹ್ಮ ಅಂಗಿರಸ ಮಹರ್ಷಿಗಳಿಗೆ ಮೂರೂ ವಿಶ್ವಗಳನ್ನು ತುಂಬೋದಕ್ಕೆ ಸಾಕಾಗುವಷ್ಟು ದಿವ್ಯ ತೇಜಸ್ಸನ್ನು ದೈವಿಕ ಹೊಳಪನ್ನು ನೀಡ್ತಾರೆ ಅನ್ನೋದು ಬಗ್ಗೆ ಕೂಡ ಉಲ್ಲೇಖ ಇದೆ. ಆದರೆ ಇದು ದೈಹಿಕ ಹೊಳಪಲ್ಲ, ಆದರೆ ಬುದ್ಧಿವಂತಿಕೆಯ ಶಕ್ತಿಯ ಮತ್ತು ದೈವಿಕತೆಯನ್ನು ಹೊರಹೊಮ್ಮಿಸುವ ಆಂತರಿಕ ಆಧ್ಯಾತ್ಮಿಕ ದಿವ್ಯ ತೇಜಸ್ಸು. ಜೊತೆಗೆ ಬ್ರಹ್ಮ ಅಂಗಿರಸ ಮಹರ್ಷಿಗೆ ಹೇಳ್ತಾನೆ, ಓ ಅಂಗಿರಸ, ನೀನು ನನ್ನ ಮೂರನೆಯ ಮಾನಸ ಪುತ್ರ, ನನ್ನ ದೈವಿಕ ಶಕ್ತಿಯಿಂದ ಹುಟ್ಟಿದವನು. ನನ್ನ ಸೃಷ್ಟಿ ಹಲವಾರು ವಿಶ್ವಗಳು, ಲೋಕಗಳು ಇವೆಲ್ಲವೂ ಇದೆ ನನ್ನ ಸೃಷ್ಟಿಯಲ್ಲಿ. ಮಾನವರು ಮತ್ತು ಇತರ ಪ್ರಭೇದಗಳು ಬಹಳಷ್ಟು ಸಂಖ್ಯೆಯಲ್ಲಿ ಮತ್ತು ಬಹಳಷ್ಟು ತಲೆಮಾರುಗಳಲ್ಲಿ ಬೆಳೀತಾ ಇದೆ. ಈ ಸೃಷ್ಟಿಯ ಕಲ್ಯಾಣವೇ ನಿನ್ನ ಉದ್ದೇಶ. ನೀನು ಜನಿಸಿರೋದೆ ಈ ಒಂದು ಸೃಷ್ಟಿಯ ಕಲ್ಯಾಣಕ್ಕಾಗಿ. ನಾನು ನಿನ್ನ ನೆನಪು ಮಾಡಿಕೊಂಡಾಗಲೆಲ್ಲ ನನ್ನ ಬಳಿಗೆ

ತಾದ ಪ್ರೀತಿಯಿಂದ ನನ್ನನ್ನು ಸೃಷ್ಟಿ ಮಾಡಿದೆಯೇ? ಹಾಗಾಗಿ ಎಲ್ಲವನ್ನು ನೀನು ತಿಳಿದವನು, ನೀನು ಸರ್ವಶಕ್ತ, ನೀನು ನನ್ನನ್ನು ಮನಸ್ಸಿನಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡು ಸೃಷ್ಟಿ ಮಾಡಿರೋದ್ರಿಂದ, ಜೊತೆಗೆ ನಿನಗೆ ಯಾರ ಅಗತ್ಯವೂ ನಿಜವಾಗಿಯೂ ಇಲ್ಲ, ಆದರೂ ಕೂಡ ತಪಸ್ಸನ್ನು ಮಾಡೋದಕ್ಕೆ ನನಗೆ ಆದೇಶವನ್ನು ನೀಡ್ತಾ ಇದೆ ಅಂತಂದರೆ ಅದು ನಿನ್ನ ಕೃಪೆ ಹಾಗೂ ನಿನ್ನ ಸೇವೆ ಮಾಡುವ ಅವಕಾಶ ಅಂತಲೇ ನಾನು ಪರಿಗಣಿಸ್ತೇನೆ. ಜೊತೆಗೆ ನಿನ್ನ ಪ್ರತಿಯೊಂದು ಮಾತನ್ನು ಪಾಲಿಸ್ತೇನೆ ಅಂತ ಹೇಳಿ ಕಠೋರವಾದ ತಪಸ್ಸನ್ನು ಮಾಡೋದಕ್ಕೆ ಹೊರಟರು ಆಂಗಿರಸ ಮಹರ್ಷಿಗಳು.

ಆಂಗಿರಸ ಮಹರ್ಷಿಗಳು ತಪಸ್ಸಿಗೆ ಹೊರಟರು. ತಪಸ್ಸನ್ನು ಮಾಡ್ತಾ ಮಾಡ್ತಾ ತಮ್ಮ ಎಲ್ಲ ಇಂದ್ರಿಯಗಳನ್ನು ಒಳಮುಖವಾಗಿ ಆಂತರಿಕವಾಗಿ ಬೇರೆ ಕಡೆಗೆ ಗಮನ ಕೊಟ್ಟರು. ಜೊತೆಗೆ ಆಂತರಿಕ ಇಂದ್ರಿಯಗಳು, ಅವರ ಮನಸ್ಸಿನ ಶಕ್ತಿ ಮತ್ತು ತನ್ನ ಮೇಲಿನ ನಿಯಂತ್ರಣ, ಇದೆಲ್ಲವನ್ನು ಸಾಧಿಸೋದಕ್ಕೆ ಶುರು ಮಾಡಿದ್ರು. ಇದೆಲ್ಲವೂ ಅವರಿಗೆ ಒಂದು ಆಂತರಿಕ ದಿವ್ಯ ತೇಜಸ್ಸು, ಪ್ರಕಾಶವನ್ನು ನೀಡಿತು. ಹಾಗೆಯೇ ಬಹಳಷ್ಟು ಆಂತರಿಕ ಶಕ್ತಿಗಳು ಕೂಡ ಹೆಚ್ಚಾಗ್ತಾ ಹೋದವು. ಇದರೊಂದಿಗೆ ಜಗತ್ತಿನಲ್ಲಿ ಯಾವುದೇ ರೀತಿಯ ಸಂಪತ್ತನ್ನು ಗಳಿಸಬಹುದಾದಷ್ಟು ತೇಜಸ್ಸು, ಶಕ್ತಿ ಅವರಿಗೆ ಈಗಾಗಲೇ ಸಿಕ್ಕಿತ್ತು. ಜೊತೆಗೆ ಇಡೀ ವಿಶ್ವದಲ್ಲೇ ಯಾರನ್ನೇ ಆದರೂ ಅವರು ತಮ್ಮ ಸೇವೆಗಾಗಿ ಕರೆಯುವಂತಹ ಒಂದು ಶಕ್ತಿ ಕೂಡ ಅವರಲ್ಲಿ ಬಂದಿತ್ತು. ಆದರೂ ಕೂಡ ಇದ್ಯಾವುದರ ಪರಿವೇ ಇಲ್ಲದೆ ಆಂಗಿರಸ ಮಹರ್ಷಿಗಳು ಭೌತಿಕ ಜಗತ್ತನ್ನು ಮರೆತು ತಮ್ಮ ಧ್ಯಾನದಲ್ಲಿ ಇನ್ನೂ ಆಳವಾಗಿ ಮುಳುಗಿದರು. ಜೊತೆಗೆ ಬಹಳಷ್ಟು ಮಂತ್ರಗಳನ್ನು, ವೈದಿಕ ಜ್ಞಾನವನ್ನು, ಅದರ ದರ್ಶನಗಳನ್ನು ಹೊಂದಿ ಅದನ್ನು ಕೂಡ ಬರೆಯೋದಕ್ಕೆ ಶುರು ಮಾಡಿದರು. ಇದೆಲ್ಲವೂ ಮಾನವ ಕಲ್ಯಾಣಕ್ಕಾಗಲಿ ಈಗಲೂ ಕೂಡ ಇದನ್ನು ಬಳಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ನಾವು ಕಾಣಬಹುದು. ಮಾನವ ಕುಲಕ್ಕೆ ವೇದಗಳ ಜ್ಞಾನವನ್ನು ತಂದು ಸ್ತೋತ್ರಗಳನ್ನು ಬರೆದವರು ಆಂಗಿರಸ ಮಹರ್ಷಿಗಳು.

ಆಂಗಿರಸ ಮಹರ್ಷಿಗಳ ಈ ಒಂದು ಹೊಳಪನ್ನು ನೋಡಿದವರು ಅಗ್ನಿಯೇನೋ ಅನ್ನುವಷ್ಟು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ರು ಆಂಗಿರಸ ಮಹರ್ಷಿಗಳು. ಇದನ್ನು ನೋಡಿ ಸ್ವತಃ ಅಗ್ನಿದೇವನೇ ಅವರನ್ನು ಭೇಟಿ ಮಾಡೋದಕ್ಕೆ ಬರ್ತಾನೆ. ಇಷ್ಟು ಹೊಳಪು, ಇಷ್ಟು ತೇಜಸ್ಸು, ನೋಡೋದಕ್ಕೆ ಅಗ್ನಿಯ ರೂಪವನ್ನೇ ಹೊಂದಿದ್ದಾನಲ್ಲ ಅನ್ನುವಂತಹ ಒಂದು ಕುತೂಹಲ ಅಗ್ನಿದೇವನಿಗೆ ಬರುತ್ತೆ. ಹಾಗಾಗಿ ಆಂಗಿರಸ ಮಹರ್ಷಿಗಳನ್ನು ಕಾಣೋದಕ್ಕೆ ಅಂತ ಅಗ್ನಿದೇವ ಬರ್ತಾನೆ. ಅವರ ಹೊಳಪನ್ನು ನೋಡಿ ಅಗ್ನಿದೇವ ಆಂಗಿರಸ ಮಹರ್ಷಿಗೆ ತನ್ನನ್ನು ಅರ್ಪಿಸ್ಕೊಳ್ತಾನೆ. ಅಗ್ನಿದೇವ ಆಶೀರ್ವಾದ ಕೂಡ ಮಾಡ್ತಾನೆ. ಹೀಗಾಗಿ ಅಗ್ನಿದೇವನ ಆಶೀರ್ವಾದದಿಂದಲೇ ಆಂಗಿರಸ ಋಷಿ ಯಾವಾಗ ಬೇಕಾದರೂ ಅಗ್ನಿಯನ್ನು ಪ್ರಚೋದಿಸಬಲ್ಲರು, ಅಗ್ನಿಯನ್ನು ಆಹ್ವಾನಿಸಬಲ್ಲರು, ಆವಾಹನೆಯನ್ನು ಮಾಡಬಲ್ಲರು. ಹಾಗಾಗಿ ಅಗ್ನಿಯಿಂದ ಮೊದಲ ಯಜ್ಞವನ್ನು ಮಾಡಿದವರು ಆಂಗಿರಸ ಮಹರ್ಷಿ. ಹಾಗಾಗಿ ಆಂಗಿರಸ ಮಹರ್ಷಿಗಳಿಂದ ಈ ಒಂದು ಅಂದರೆ ಅಗ್ನಿಯಿಂದ ಯಜ್ಞಗಳನ್ನು ಮಾಡುವಂತಹ ಪೂಜೆಗಳನ್ನು ಮಾಡುವಂತಹ ಒಂದು ಸಂಪ್ರದಾಯ ಕೂಡ ಬಂತು ಅಂತ ಹೇಳ್ತಾರೆ. ಕೆಲವೊಂದು ಉಲ್ಲೇಖಗಳಲ್ಲಿ ಆಂಗಿರಸ ಮಹರ್ಷಿಯನ್ನ ಅಗ್ನಿರಸ ಮಹರ್ಷಿ ಅಂತ ಕೂಡ ಕರೆಯಲಾಗುತ್ತೆ. ಹೀಗೆ ಆಂಗಿರಸ ಮಹರ್ಷಿಯ ಜ್ಞಾನ ಮತ್ತು ದೈವಿಕ ಶಕ್ತಿಗಳ ಸುದ್ದಿ ವ್ಯಾಪಕವಾಗಿ ಹರಡೋದಕ್ಕೆ ಶುರುವಾಗುತ್ತೆ. ಒಮ್ಮೆ ಲಕ್ಷ್ಮೀ

ಅಂದ್ರೆ ಈ ರಾಣಿ ಚೋಳಾದೇವಿಯ ಸಮರ್ಪಣೆಯನ್ನ ಪರೀಕ್ಷಿಸೋದಕ್ಕೆ ಬರ್ತಾಳೆ. ರಾಣಿ ಚೋಳಾದೇವಿ ಮಹಾಭಕ್ತೆ. ಈಕೆಯನ್ನ ಕಾಣೋದಕ್ಕೆ, ಆಕೆಯನ್ನ ಪರೀಕ್ಷೆ ಮಾಡೋದಕ್ಕೆ ಲಕ್ಷ್ಮೀದೇವಿ, ಮಹಾಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ಆಕೆಯನ್ನ ಪರೀಕ್ಷಿಸೋದಕ್ಕೆ ಅಂತ ಬರ್ತಾಳೆ. ರಾಣಿ ಚೋಳಾದೇವಿಗೆ ಮಹಾಲಕ್ಷ್ಮಿನ ಗುರುತಿಸೋದಕ್ಕೆ ಸಾಧ್ಯವಾಗಲಿಲ್ಲ, ಜೊತೆಗೆ ಆಕೆಗೆ ಸೇವೆಯನ್ನು ಕೂಡ ಸಲ್ಲಿಸೋದಕ್ಕಾಗಲಿಲ್ಲ. ಹೀಗಾಗಿ ಮಹಾಲಕ್ಷ್ಮಿ ಕೋಪಗೊಂಡು ಆಕೆಯನ್ನು ಶಪಿಸ್ತಾಳೆ.

ಮಹಾಲಕ್ಷ್ಮಿ ಕೋಪಗೊಂಡು ರಾಣಿ ಚೋಳಾದೇವಿನ ಶಪಿಸ್ತಾಳೆ. ಆಗ ರಾಣಿ ಚೋಳಾದೇವಿ ಲಕ್ಷ್ಮೀ ಮಾತೆಯಲ್ಲಿ ಕ್ಷಮೆಯಾಚಿಸ್ತಾಳೆ, ಆದರೆ ವ್ಯರ್ಥವಾಗುತ್ತೆ. ಹಾಗಾಗಿ ಏನು ಮಾಡೋದು ಅಂತ ತಿಳಿಯದೆ ಆಕೆ ಅಂದರೆ ರಾಣಿ ಚೋಳಾದೇವಿ ಮಾರ್ಗದರ್ಶನಕ್ಕಾಗಿ ಆಂಗಿರಸ ಮಹರ್ಷಿಗಳ ಬಳಿಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾಳೆ. ಆಂಗಿರಸ ಮಹರ್ಷಿಗಳು ತಮ್ಮ ದೈವಿಕ ಶಕ್ತಿಯ ಮೂಲಕ ಏನಾಯಿತು ಅಂತ ತಿಳ್ಕೊಂಡು ರಾಣಿ ಚೋಳಾದೇವಿಗೆ ಒಂದು ಮಂತ್ರವನ್ನು ದೀಕ್ಷಿಸ್ತಾರೆ. ಹಾಗೆಯೇ ಮಹಾಲಕ್ಷ್ಮಿನ ಸಮಾಧಾನ ಪಡಿಸೋದಕ್ಕೆ ಮಹಾಲಕ್ಷ್ಮಿ ವ್ರತವನ್ನು ಮಾಡುವಂತೆ ಅಣತಿಯನ್ನು ಕೂಡ ನೀಡ್ತಾರೆ ರಾಣಿ ಚೋಳಾದೇವಿಗೆ. ಹಾಗಾಗಿ ಆಕೆ ಆ ವ್ರತವನ್ನು ಮಾಡಿ ಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರಳಾಗ್ತಾಳೆ. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಭಾರತೀಯ ಮಹಿಳೆಯರು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ, ಆಕೆಯ ವ್ರತವನ್ನು ಆಚರಿಸ್ತಾರೆ, ಅನುಸರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ.

ಹಾಗೆಯೇ ವೈದಿಕ ಬರಹಗಳ ಪ್ರಕಾರ ಮನುಷ್ಯನ ಪೂರ್ವಜರಾದ ಪಿತೃಗಳ ವರ್ಗ ಮತ್ತು ಬಹುಶಃ ಇದು ಋಷಿ ಆಂಗಿರಸದಿಂದ ಬಂದವರು ಅಂತ ಕೂಡ ಹೇಳಲಾಗುತ್ತೆ. ಋಗ್ವೇದದಲ್ಲಿ ಅಗ್ನಿಯನ್ನು ಕೆಲವೊಮ್ಮೆ ಆಂಗಿರಸ ಅಥವಾ ಆಂಗಿರಸನ ವಂಶಸ್ಥರು ಅಂತ ಕೂಡ ಕರೆಯಲಾಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಲ್ಕು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಅಭ್ಯರ್ಥಿಗಳು, ವಿವಿಧ ಪಕ್ಷಗಳ ನಾಯಕರು ಹಾಗೂ ನಾಗರಿಕರು ಫಲಿತಾಂಶಕ್ಕಾಗಿ ಕಾತರದಿಂದ ಕಾಯುತ್ತಿದ್ದು ಮತ ಎಣಿಕೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ರಾಜ್ಯದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಲಿದೆ. ಮೊದಲಿಗೆ ಅಂಚೆ ಮತಗಳ ಎಣಿಕೆ, ಬಳಿಕ ವಿದ್ಯುನ್ಮಾನ ಮತಯಂತ್ರಗಳ ಮತ ಎಣಿಕೆ ನಡೆಯಲಿದ್ದು, ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಹೊರಬೀಳುವ ನಿರೀಕ್ಷೆ ಇದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದೇಶಾದ್ಯಂತ ಆರೋಗ್ಯ ಸೌಲಭ್ಯಗಳಲ್ಲಿ ಬೆಂಕಿ ಅಪಾಯಗಳನ್ನು ತಡೆಗಟ್ಟುವ ಮತ್ತು ತಗ್ಗಿಸುವ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಇಂದಿನಿಂದ ಭಾರತಾದ್ಯಂತ ಅಗ್ನಿ ಸುರಕ್ಷತಾ ಸಪ್ತಾಹ ಆಚರಿಸಲಿದೆ. ಬೇಸಿಗೆ ರಜೆಯ ದಟ್ಟಣೆಯನ್ನು ಗಮನದಲ್ಲಿಟ್ಟುಕೊಂಡು ತಿರುಮಲ ತಿರುಪತಿ ದೇವಸ್ಥಾನ ಟಿಟಿಡಿ ಯಾತ್ರಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲು ವ್ಯಾಪಕ ವ್ಯವಸ್ಥೆ ಮಾಡಿದೆ. ನೆರಳಿನ ಆಶ್ರಯಗಳನ್ನು ಸ್ಥಾಪಿಸುವುದು, ಉದ್ಯಾನವನಗಳಲ್ಲಿ ಹೆಚ್ಚುವರಿ ಆಶ್ರಯ ವ್ಯವಸ್ಥೆ, ಮಾದಾಬೀದಿಗಳಲ್ಲಿ ತಂಪಾಗಿಡುವ ಬಣ್ಣಲೇಪನ ಸೇರಿದಂತೆ 2 ಕೋಟಿ ರೂಪಾಯಿಗಳ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಎಂದು ಟಿಟಿಡಿ ತಿಳಿಸಿದೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನ ಪರಿಸ್ಥಿತಿಯ ನಡುವೆ ಭಾರತೀಯ ಪ್ರಜೆಗಳಿಗೆ ಇಂಧನ ಪೂರೈಕೆ ಮತ್ತು ಸುಗಮ ಕಡಲ ಕಾರ್ಯಾಚರಣೆ ಖಚಿತಪಡಿಸಿಕೊಳ್ಳಲು ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹೇಳಿದೆ. ಅಡುಗೆ ಅನಿಲ ಸಿಲಿಂಡರ್ ಅಕ್ರಮ ಸಂಗ್ರಹಣೆ ಮತ್ತು ಕಪ್ಪು ಮಾರುಕಟ್ಟೆಯಲ್ಲಿ ತಡೆಯಲು ದೇಶಾದ್ಯಂತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತದಲ್ಲಿ ವಿದ್ಯುತ್ ಕೊರತೆ ಇದೆ ಎಂದು ಸಾಮಾಜಿಕ ಪೋಸ್ಟ್ನಲ್ಲಿ ಹರಿದಾಡುತ್ತಿರುವ ಮಾಹಿತಿಯಲ್ಲಿ ಸತ್ಯಾಂಶವಿಲ್ಲ ಎಂದು ವಾರ್ತಾಶಾಖೆಯ ಸತ್ಯಶೋಧಕ ಘಟಕ ತಿಳಿಸಿದೆ. ದೇಶದ ವಿದ್ಯುತ್ ವ್ಯವಸ್ಥೆ ಸಮರ್ಪಕವಾಗಿದ್ದು ಕಲ್ಲಿದ್ದಲು ಕೊರತೆ ಇಲ್ಲ ಎಂದು ಅದು ತಿಳಿಸಿದೆ. ಇರಾನ್ ಜೊತೆಗಿನ ಸಂಘರ್ಷವನ್ನು ಕೊನೆಗೊಳಿಸಲು ಶ್ರಮಿಸಿರುವ ರಾಜತಾಂತ್ರಿಕ ತಂಡದ ಸಲಹೆಗಾರರಾಗಿ ನಿಕ್ ಸ್ಟೀವರ್ಟ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಶ್ವೇತಭವನ ದೃಢಪಡಿಸಿದೆ. ಅಮೆರಿಕ ಬೆಂಬಲಿತ 9 ಅಂಶಗಳ ಶಾಂತಿ ಯೋಜನೆಗೆ ಇರಾನ್ ಪ್ರತಿ ಪ್ರಸ್ತಾಪವನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7ನೇ ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಹಾಗೂ ರಾಜ್ಯ ಸರ್ಕಾರದ ಪರ್ಯಾಯ ಕೃಷಿ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಶೇಕಡ 50% ಸಬ್ಸಿಡಿ ಸಾಲ ಯೋಜನೆ ಮೂಲಕ ಕೃಷಿ ಇಲಾಖೆ ರೊಟ್ಟಿ ಉದ್ಯಮ ಆರಂಭಿಸಲು ಸಹಾಯ ಹಾಗೂ ಮಾರ್ಗದರ್ಶನ ಒದಗಿಸಿದೆ. ಈಗ ವಿದೇಶಗಳಿಗೂ ರಫ್ತಾಗುತ್ತಿರುವ ಬ್ರ್ಯಾಂಡ್ ಕಲಬುರಗಿ ಜೋಳದ ರೊಟ್ಟಿ, ಸಿರಿಧಾನ್ಯದ ರಾಗಿ ಹಾಗೂ ಸಜ್ಜೆ ರೊಟ್ಟಿ ಕುರಿತು ಒಂದು ವರದಿ.
1: ಕಲಬುರಗಿ ಜಿಲ್ಲೆಯ ಕೃಷಿಕ ಹಾಗೂ ಇತರೆ ಉದ್ಯಮಶೀಲ ಮಹಿಳೆಯರನ್ನು ಒಳಗೊಂಡ ವಿವಿಧ ಸ್ವಸಹಾಯ ಸಂಘಗಳಿಗೆ ಕೃಷಿ ಇಲಾಖೆ ಸ್ವಯಂ ಉದ್ಯೋಗ ಕಂಡುಕೊಂಡು ಸ್ವಾವಲಂಬಿಯಾಗಿ ಇತರರಿಗೆ ಉದ್ಯೋಗ ಒದಗಿಸಿಕೊಡಲು ತರಬೇತಿ, ಮಾರ್ಗದರ್ಶನ, ಹಣಕಾಸು ಸಹಾಯ ಹಾಗೂ ಮಾರುಕಟ್ಟೆ ನಿರ್ವಹಣೆ ಕಾರ್ಯಾಗಾರ ಆಯೋಜಿಸಿ ಯೋಜನೆ ತಯಾರಿಸಿ ಸ್ವಂತ ಜಾಲತಾಣ ಹಾಗೂ ಆನ್ಲೈನ್ ಮಾರಾಟ ವೇದಿಕೆಗಳಲ್ಲಿ ರಾಜ್ಯಾದ್ಯಂತ ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಪ್ರಯತ್ನದ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
2: ಕಲಬುರಗಿ ವಿಭಾಗದಲ್ಲಿರುವಂತಹ ಸಾವಿರಾರು ಹೆಣ್ಮಕ್ಳು ಯಾರ್ಯಾರು ಎಫ್ಪಿಒ ಎಸ್ಎಚ್ಜಿದಾರೆ ಅವರೆಲ್ಲ ರೊಟ್ಟಿ ಮಾಡುವಂತ ಒಂದು ಉದ್ದಿಮೆಯನ್ನ ಮಾಡಿಸಿ ಪಿಎಂಎಫ್ಎಂಇ ಯೋಜನೆ ಭಾರತ ಸರ್ಕಾರದ್ದು, ಅನಂತರ ಸೆಕೆಂಡರಿ ಅಗ್ರಿಕಲ್ಚರ್, ಈ ಎರಡೂ ಯೋಜನೆಯಲ್ಲಿ ನಾವು ಶೇಕಡ 50% ಸಹಾಯಧನದಲ್ಲಿ ರೊಟ್ಟಿ ಮಾಡುವಂತ ಯಂತ್ರಗಳನ್ನ ಕ್ಲಸ್ಟರ್ ರೂಪದಲ್ಲಿ ಅವ್ರಿಗೆ ಕೊಟ್ಟಿದೀವಿ. 137 ರೊಟ್ಟಿ ಮಷಿನ್ಗಳನ್ನ ನಾವು ಕೊಟ್ಟಿದೀವಿ. ಉದಯವಂತ ಸಂಘ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ ವೆಬ್ಸೈಟ್ ಮಾಡಿ ಅಮೆಝಾನ್ ನಲ್ಲಿ ಸಹಿತ ಕಲಬುರಗಿ ರೊಟ್ಟಿ ಸಿಗ್ತದೆ, ಮಾರಾಟ ಮಾಡಿ ಅವರಿಗೆ ಹೆಚ್ಚಿನ ಆದಾಯ ಬರಲಿ ಅಂತ ಮಾಡ್ತಾ ಇದೆ. ಇದರಿಂದ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು 15-20,000 ಅವ್ರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ. ಇದರಲ್ಲಿ ಪಿಎಂಎಫ್ಎಂಇ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ನಾವು ಪಿಎಂಎಫ್ಎಂಇಯಲ್ಲಿ ಸಹಿತ 50% ಸಹಾಯಧನದಲ್ಲಿ ಹಿಟ್ ಮಾಡುವಂಥದ್ದು, ಜೋಳ ನಾದುವುದು, ಮತ್ತೆ ಜೋಳನ ರೊಟ್ಟಿ ಮಾಡೋದು, ರೊಟ್ಟಿನ ಸುಡುವುದು ಪ್ಯಾಕೇಜ್ ಮಾಡಲ್ಲಿ ಅವರಿಗೆ ನಾವು ಕೊಡ್ತಾ ಇದೀವಿ. 100 ಹೆಣ್ಮಕ್ಳಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಇನ್ನೊಬ್ಬರಿಗೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಹಿತ ಸಿಗ್ತಾ ಇದೆ. ಕಲಬುರಗಿ ರೊಟ್ಟಿ ಈಗ ಎಕ್ಸ್ಪೋರ್ಟ್ ಆಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅಷ್ಟಮ್ ಟ್ರೇಡರ್ಸ್ ಅಂತ ಒಂದು ಪೂನೆ ಬೇಸ್ಡ್ ಕಂಪನಿ ಇದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅವ್ರದ್ದು ಮತ್ತು ಕಲಬುರಗಿ ರೊಟ್ಟಿ ಸಂಘದವ್ರ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಿದೀವಿ. ಒಂದು ವರ್ಷದಲ್ಲಿ ಕನಿಷ್ಠ 100,000 ರೊಟ್ಟಿಗಳನ್ನ ನಮ್ಮ ದೇಶದಿಂದ ಹೊರದೇಶಕ್ಕೆ, ಈ ಎರಡು ದೇಶಕ್ಕೆ ಅವ್ರು ಕಳಿಸ್ತಿದ್ದಾರೆ, ಒಂದು US, ಒಂದು ಆಸ್ಟ್ರೇಲಿಯಾ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ತಗೊಳಕ್ ಸಿದ್ಧರಿದ್ದಾರೆ. 50 ರೊಟ್ಟಿದು ಒಂದು ಕನ್ಸೈನ್ಮೆಂಟ್ ಕಳಿಸಿದೀವಿ.
0: ಇಸ್ಕಾನ್ ಸಹಯೋಗದಲ್ಲಿ ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ರಿಯಾಯಿತಿ ದರದಲ್ಲಿ ವಿತರಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯೋಜಿಸಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಇಸ್ಕಾನ್ ಸಂಸ್ಥೆ ಕಳೆದ ಜನವರಿ ತಿಂಗಳಿನಿಂದ ಉಪಾಹಾರ ವಿತರಣಾ ಯೋಜನೆ ಜಾರಿಗೊಳಿಸಿದೆ. ಧಾರವಾಡ ಹಾಗೂ ಮಂಗಳೂರು ಜಿಲ್ಲಾಸ್ಪತ್ರೆಗಳನ್ನು ಒಳಗೊಂಡು ಬೆಂಗಳೂರಿನ 6 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಥ್ಯಾಹಾರ ಪದ್ಧತಿ ಅನ್ವಯ ಈ ಯೋಜನೆ ಆರಂಭವಾಗಿದೆ. ರಾಜ್ಯ ಸರ್ಕಾರ ಇಸ್ಕಾನ್ ಸಂಸ್ಥೆಗೆ 14,23,800 ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಹೊಸ ಕಾರ್ಮಿಕ ಸಂಹಿತೆ ಅಡಿ 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗಾಗಿ ಮೇ 7ರಿಂದ ದೇಶಾದ್ಯಂತ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಕಾರ್ಮಿಕ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪ್ರಕಟಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ 100 ಹಾಸಿಗೆಗಳ ಕಾರ್ಮಿಕರ ವಿಮಾ ನಿಗಮದ ಆಸ್ಪತ್ರೆ ಉದ್ಘಾಟಿಸಿ, ಬಳ್ಳಾರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ 150 ಕೋಟಿ ರೂಪಾಯಿ ವೆಚ್ಚದ 5 ಎಕರೆ ವಿಸ್ತೀರ್ಣದ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ವೇದಿಕೆ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದ ಶ್ರಮಿಕ ವರ್ಗ, ರಾಷ್ಟ್ರ ನಿರ್ಮಾಣದ ನೈಜ ಶಿಲ್ಪಿಗಳು ಮತ್ತು ನಮ್ಮ ಪಾಲಿನ ವಿಶ್ವಕರ್ಮರು, ಅವರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಸರ್ಕಾರ

0: ಆದ್ಯತೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಸ್ಪತ್ರೆಗಳಲ್ಲಿ ಬೆಂಕಿಯ ಅವಘಡ ತಡೆಗಟ್ಟುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಇಂದಿನಿಂದ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶಾದ್ಯಂತ ಆಯೋಜಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಹೊಸದಿಲ್ಲಿಯ ಕರ್ತವ್ಯ ಭವನದಲ್ಲಿ ಇಂದು ಬೆಳಗ್ಗೆ ಚಾಲನೆ ನೀಡಿ ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ಇತರರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವೆಂದು ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ದಿನ. ಅಗ್ನಿ ಅವಘಡ, ದುರ್ಘಟನೆ, ತುರ್ತು ಸಂದರ್ಭ, ವನ್ಯಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ನುಗ್ಗಿದಾಗ ಹಗಲಿರುಳು ಎನ್ನದೇ ರಕ್ಷಿಸುತ್ತಿರುವ ಅಗ್ನಿಶಾಮಕ ದಳಕ್ಕೆ ಸಾರ್ವಜನಿಕರು ಬೆಂಬಲ ಮತ್ತು ಮೆಚ್ಚುಗೆಯನ್ನು ಸೂಚಿಸಲು ಮೀಸಲಾದ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥಾಪಕ ಕನ್ನಡಿಗ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹಾಗೂ ಹಿಂದಿ ಸಾಹಿತಿ ನೀಶಿ ಸಂಸ್ಕೃತಿಯ ಹಾಗೂ ಸಮುದಾಯದ ಪ್ರತಿನಿಧಿ ಅರುಣಾಚಲ ಪ್ರದೇಶದ ಡಾ ಜೋರಾಮ್ ಅನಿಯಾ ತಾನಾ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆಲಮೂಲ ಅನುಭವದ ತಜ್ಞತೆಯುಳ್ಳ ಉಭಯರನ್ನು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹೊಸದಿಲ್ಲಿಯಿಂದ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನೀತಿ ಆಯೋಗಕ್ಕೆ ಸದಸ್ಯರಾಗಿ ಆಯ್ಕೆ ಆಗಿರೋದು ಬಹಳ ಸಂತೋಷ ತಂದಿದೆ, ಹೆಮ್ಮೆಯ ವಿಚಾರ. ಪ್ರಧಾನ ಮಂತ್ರಿಗಳು ಸ್ವಯಂ ಸೇವಾ ಕ್ಷೇತ್ರದಿಂದ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ಕೆಲಸ ಮಾಡಿರೋ ನನ್ನ ಹಿನ್ನೆಲೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಅವರು ಈಸ್ ಆಫ್ ಲಿವಿಂಗ್ ಅನ್ನ ಹೇಗೆ ವಿಕಸಿತ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ತರಬಹುದು ಅನ್ನೋ ಸದಾ ಯೋಚನೆ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಇದ್ರ ಕಡೆಗೆ ಗ್ರಾಸ್ ರೂಟ್ ಧ್ವನಿಯನ್ನ, ಗುಣಮಟ್ಟದ ಧ್ವನಿಯನ್ನ ರಾಷ್ಟ್ರ ಹಂತದಲ್ಲೂ ರಾಷ್ಟ್ರೀಯ ನೀತಿಗಳಲ್ಲೂ ತರುವಂತ ಒಂದು ಅವಕಾಶ ಸಿಕ್ಕಿರೋದು ನಾನು ಸೌಭಾಗ್ಯವಾಗಿ ಭಾವಿಸ್ತೇನೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8:00 ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30 ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತಗಳ ಎಣಿಕೆ ನಡೆಯಲಿದೆ. ಇಂದು ಮಧ್ಯಾಹ್ನ 12:00 ಸುಮಾರಿಗೆ ಉಪಚುನಾವಣೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಪ್ಲೇಯರ್ನ 2 ಬೋಗಿಗಳು ನಿನ್ನೆ ರಾತ್ರಿ ಕಳಚಿಬಿದ್ದ ಪರಿಣಾಮ 18 ಜನ ಗಾಯಗೊಂಡು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಗದಗ್ ಜಿಲ್ಲಾ ಆಸ್ಪತ್ರೆ ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತ ಸಂಘದ ಅಧ್ಯಕ್ಷ ಡಾ ಪುರುಷೋತ್ತಮಗೌಡ ಜಲಾಶಯದಲ್ಲಿ ಸಂಗ್ರಹವಾಗಿರುವ 33 ಟಿಎಂಸಿ ಅಡಿ ಹೂಳನ್ನು ತೆಗೆಸಲು ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008 ಅರಿವು ಕಾರ್ಯಾಗಾರ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಆಮಂತ್ರಣ ಮುದ್ರಕರು, ದೇವಸ್ಥಾನಗಳ ಸಮಿತಿ ವಿಶ್ವಸ್ಥರು ಹಾಗೂ ಮೌಲ್ವಿಗಳಿಗೆ ಬಳ್ಳಾರಿಯಲ್ಲಿ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7 ತಾರೀಖಿನಿಂದ ಉಚಿತ

0: ಆರೋಗ್ಯ ತಪಾಸಣೆ ಅಭಿಯಾನ ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ.

0: ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದವರು ರವಿ ಬೆಳಗೆರೆ. ಅನೇಕರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿದರು. ಅವರು ಬರೆಯದ ವಿಚಾರವೇ ಇಲ್ಲ ಅನ್ನುವ ಹಾಗೆ ಎಲ್ಲ ವಸ್ತು ವಿಷಯ ಆರಿಸಿಕೊಂಡು ಪ್ರಸ್ತುತಪಡಿಸಿದರು. ಪತ್ರಕರ್ತ ರವಿ ಬೆಳಗೆರೆ ಅವರ ವಿಚಾರ.
4: ಕಾರ್ಗಿಲ್ ಅನ್ನ ನೋಡ್ತೀನಿ ಅನ್ನೋ ಭರವಸೆ ಇರಲಿಲ್ಲ. ಯಾಕೆಂದ್ರೆ ಶ್ರೀನಗರ ಅಂತ ಒಂದು ಕೇಂದ್ರ ಏನಿದೆ, ಕಾಶ್ಮೀರದ ರಾಜಧಾನಿ ಏನಿದೆ, ಎರಡು ರಾಜಧಾನಿಗಳಿವೆ ಕಾಶ್ಮೀರಕ್ಕೆ, ಅದರ ಪೈಕಿ ಒಂದು ಶ್ರೀನಗರದಲ್ಲಿ ಇಳಿದಾಗ ಅಷ್ಟೊತ್ತಿಗೆ ವಾರ್ಫೀಲ್ಡ್ಗೆ ಯಾವ ಜರ್ನಲಿಸ್ಟ್ ಹೋಗೋ ಹಾಗಿಲ್ಲ ಅಂತಂತೇಳಿ ಒಂದು ನಿರ್ಬಂಧನೆಯನ್ನ ಆರ್ಮಿ ಹೇರ್ಬಿಟ್ಟಿತ್ತು. ಆಮೇಲೆ ನನಗೆ ಕೇಂದ್ರದಲ್ಲಿ ಪರಿಚಯ ಇದ್ದಂತಹ ಒಬ್ಬಿಬ್ರು ಏನು ಮಂತ್ರಿಗಳಿದ್ರು, ಅವ್ರು ಯಾರು ನನ್ನ ಕೈಗೆ ಅವಾಗ ಸಿಗಲಿಲ್ಲ. ಆಮೇಲೆ ಅವರಿಂದ ನಾನು ತುಂಬಾ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳೋ ಹಾಗಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ತಮ್ಮ ದೇಶದ ಗೌರವದ ಪ್ರಶ್ನೆ, ಈ ಪತ್ರಕರ್ತರನ್ನು ಕಳಿಸಿದ್ರೆ ಏನ್ ಬರೀತಾರೋ ಅಂತ ಒಂದು ಆತಂಕ ಇತ್ತು. ಶ್ರೀನಗರದಲ್ಲಿ ನನಗೆ ಮೇಜರ್ ಪುರುಷೋತ್ತಮ ಅಂತ ಹೇಳಿ ನಾನು ಅವರನ್ನ ಯಾವ
5: ಕಾರ್ಗಿಲ್ ಅನ್ನ ನೋಡ್ತೀನಿ ಅನ್ನೋಂತ ಭರವಸೆನೇ ಇರಲಿಲ್ಲ. ಯಾಕೆಂದ್ರೆ ಶ್ರೀನಗರ ಅಂತ ಒಂದು ಕೇಂದ್ರ ಏನಿದೆ, ಕಾಶ್ಮೀರದ ರಾಜಧಾನಿ ಏನಿದೆ, ಎರಡು ರಾಜಧಾನಿಗಳಿವೆ ಕಾಶ್ಮೀರಕ್ಕೆ, ಅದ್ರ ಪೈಕಿ ಒಂದು ಶ್ರೀನಗರದಲ್ಲಿ ಇಳಿದಾಗ ಅಷ್ಟೊತ್ತಿಗೆ ವಾರ್ಫೀಲ್ಡ್ಗೆ ಯಾವ ಜರ್ನಲಿ ಹೋಗೋ ಹಾಗಿಲ್ಲ ಅಂತಂತೇಳಿ ಒಂದು ನಿರ್ಬಂಧನೆಯನ್ನ ಆರ್ಮಿ ಹೇರ್ಬಿಟ್ಟಿತ್ತು. ಆಮೇಲೆ ನನಗೆ ಕೇಂದ್ರದಲ್ಲಿ ಪರಿಚಯ ಇದ್ದಂತಹ ಒಬ್ಬಿಬ್ರು ಏನು ಮಂತ್ರಿಗಳಿದ್ರು, ಅವ್ರು ಯಾರು ನನಗೆ ಅವಾಗ ಸಿಗಲಿಲ್ಲ. ಆಮೇಲೆ ಅವರಿಂದ ನಾನು ತುಂಬಾ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ತಮ್ಮ ದೇಶದ ಗೌರವದ ಪ್ರಶ್ನೆ, ಈ ಪತ್ರಕರ್ತರನ್ನು ಕಳಿಸಿದ್ರೆ ಏನು ಬರೀತಾರೋ ಅಂತ ಒಂದು ಆತಂಕ ಇತ್ತು. ಶ್ರೀನಗರದಲ್ಲಿ ನನಗೆ ಮೇಜರ್ ಪುರುಷೋತ್ತಮ ಅಂತ ಹೇಳಿ ನಾನು ಅವರನ್ನ ಯಾವತ್ತು ನೆನೆದರೂ ತುಂಬಾ ಭಾವುಕನಾಗಿ ಪ್ರೀತಿಯಿಂದ ನೆನೀತಾನೆ. ಆತನ ದೇಹದಲ್ಲಿ ಒಂದು 25 ಬುಲೆಟ್ ನುಗ್ಗಿ ಆತ ತೀರಿಹೋದ. ಅಂತ ಮೇಜರ್ ಪುರುಷೋತ್ತಮ್ ಆಫೀಸ್ನಲ್ಲಿ ಕುಳಿತವರು, ಸರ್ ನಾನು ಹೀಗೆ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಐ ಎಮ್ ಎ ಸೌತ್ ಇಂಡಿಯನ್ ಅಂದ ತಕ್ಷಣ ಅವ್ರಿಗೆ ಯಾಕೆ ನನ್ನ ಮೇಲೆ ಮಮಕಾರ ಉಂಟಾಯ್ತು, ಯಾಕೆ ಉಂಟಾಯ್ತು ಇದು ಗೊತ್ತಾಗಲಿಲ್ಲ ನನಗೆ. ಮುಖ ನೋಡಿದ ಕೂಡಲೇ ಕೆಲವರು ಇಷ್ಟಪಡ್ತೀವಲ್ಲ, ಹಾಗೆ ಆ ಥರ ಇನ್ಸ್ಟೆಂಟ್ ಆಗಿ ಹಿ ಸ್ಟಾರ್ಟೆಡ್ ಲೈಕಿಂಗ್ ಮೀ. ಮೇಜರ್ ಪುರುಷೋತ್ತಮ್ಗೆ ನಾನು ಬಹಳ ಋಣಿಯಾಗಿರ್ಬೇಕು. ಅವರು ನನ್ನನ್ನು ಮೊದಲು ಕಾರ್ಗಿಲ್ನ ರಣರಂಗಕ್ಕೆ ಕೊಂಡು ಹೋದಂತಹ ಆರ್ಮಿ ಆಫೀಸರ್ ಅವರು, ಪಿ ಆರ್ ಓ ಆಗಿದ್ರು ಅವರು. ಅಲ್ಲಿ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ಬಂದ್ಬಿಡು ಅಂತಂದ್ರು. ಕಾರ್ಗಿಲ್ ತಲುಪೋದಕ್ಕೆ ಮುಂಚೆ ನಾವು ಒಂದು ಸುಮಾರು 14 ತಾಸುಗಳ ಪ್ರಯಾಣ ಮಾಡಬೇಕಾಗುತ್ತೆ ಶ್ರೀನಗರದಿಂದ. 14 hours ಆಫ್ ಬಸ್ ಆರ್ ಟ್ರಕ್ ಡ್ರೈವಿಂಗ್ ಅಂತಿರುತ್ತೆ. ಆ ಟ್ರಕ್ಗಳಲ್ಲಿ ಹೋಗಿ ನಾವು ಪಂದ್ರಾಸ್ ಅನ್ನುವಂತಹ ಒಂದು ಊರು ಸೇರ್ತೀವಿ ಫಸ್ಟು. ಆ ಪಂದ್ರಾಸ್ನಕ್ಕೆ ಕಾಲಿಡುವಷ್ಟು ಹೊತ್ತಿಗೆ ನಮಗೆ ಯುದ್ಧದ ಭಯಾನಕತೆ ಮತ್ತು ಭೀಕರತೆ ಏನು ಅಂತಂತೇಳಿ ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಯಾಕಂದರೆ ಎಷ್ಟೋ ಸಲ ನಮ್ಮ ಬಸ್ಸಿಗೆ ಕೆಲವೇ ಗಜಗಳ ಅಂತರದಲ್ಲಿ ಶೆಲ್ ಬೀಳೋದು, ಗುಂಡಿನ ಶಬ್ದ ಅಂತೂ ನಮಗೆ ಉದ್ದಕ್ಕೂ ಕೇಳಿಸ್ತಾ ಇರೋದು. ಅಂತಹ ಒಂದು ಜಾಗಕ್ಕೆ ಹೋದೆ. ಆ ಕಾರ್ಗಿಲ್ ಪಟ್ಟಣವನ್ನು ನಾನು ನೋಡಿದಾಗ ಇದ್ದಕ್ಕಿದ್ದಂಗೆ ನನಗೆ ಅನಿಸಿದ್ದೇನೆಂದರೆ, ಈ ಯುದ್ಧದಲ್ಲಿ ನಾವು ಸೋತೋಗ್ಬಿಟ್ರೆ ಇಡೀ ಭಾರತ ದೇಶ ಹಿಂಗೆ ಡೆಸ್ಟ್ರಾಯ್ ಆಗಿ ಇದು ಬಿಡುತ್ತಲ್ವಾ ಅಂತ ಒಂದು ಭಯ ಕಾಡ್ತಾ ಇತ್ತು ನನಗೆ. ಅಂದರೆ ಒಂದು ನರ ಮನುಷ್ಯನ ಸುಳಿವು ಸಿಗೋದಿಲ್ಲ ನಿಮಗೆ ರಸ್ತೆಯಲ್ಲಿ. ಆಮೇಲೆ ಮೂಗಿಗೆ ಇಟ್ಕೊಂಡಂತಹ ಕರ್ಚೀಪನ್ನು ತೆಗೆಯೋಕ್ಕೆ ಸಾಧ್ಯವಾಗದೇ ಇರುವಷ್ಟು ದುರ್ವಾಸನೆ. ಅಲ್ಲಿ ಶೆಲ್ಲಿಂಗ್ ಆಗಿ ಪ್ರಾಣಿಗಳು ಮನುಷ್ಯರು ಸತ್ತೋಗಿದ್ದರಿಂದ, ಮುಖ್ಯವಾಗಿ ಪ್ರಾಣಿಗಳು ಸತ್ತೋಗಿದ್ದರಿಂದ ತುಂಬ ವಾಸನೆ ಇತ್ತು. ಆಮೇಲೆ ಆ ವಾಸನೆಯನ್ನು ಮೀರಿದಂತಹ ಈ ಗಂಧಕದ ವಾಸನೆ ಇರೋದು, ಸಲ್ಫರ್ ಸ್ಮೆಲ್ ಇರೋದು. ಶಬ್ದಗಳಂತೂ ನಮಗೆ ಕಿವಿ 15 ದಿವಸ ಕೇಳೋದೇ ಇಲ್ಲ, ಇನ್ನು 15 ದಿವಸ ನಾವು ಇಲ್ಲೇ ಇದ್ದರೆ ಕಿವಿ ಒಂದು ಕೆಪ್ಪಾಗಿ ಹೋಗುತ್ತೆ ಅನ್ನುವಷ್ಟು ಭಯಾನಕವಾದ ಸೌಂಡ್ಸ್ ಇರೋದು. ಮತ್ತು ನಾನು ಹೋಗೋಷ್ಟೊತ್ತಿಗಾಗಿ ಸಾಯಂಕಾಲ. ಈ ಯುದ್ಧದ ಒಂದು ಅತ್ಯುತ್ತಮ ಆಶ್ಚರ್ಯಕರ ತಂತ್ರ ಏನು ಅಂತಂದ್ರೆ, ಬೆಳಗಿನ ಜಾವದ ಹೊತ್ತಿಗೆ ಒಂದು ಶೆಲ್ಲಿಂಗ್ ಶುರುವಾಗುತ್ತೆ. ಅಂದ್ರೆ 6 ಗಂಟೆ ಇನ್ನು ಚುಮು ಚುಮು ಅಂತ ಒಂದು ಧಡಾರ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಸುಮಾರು ಒಂದು 2 hours ಕಂಟಿನ್ಯೂಸ್ ನಡೆಯುತ್ತೆ. ಅಲ್ಲಿ ಎಲ್ಲಿ ಬಂದು ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಖಾಲಿ ಶೆಲ್ ಎಕ್ಸ್ಪ್ಲೋರ್ಡ್ ಆಗೋದಿಲ್ಲ, ಒಂದೊಂದ್ಸಲ ಎಲ್ಲ ಶೆಲ್ಲೂ ಎಕ್ಸ್ಪ್ಲೋರ್ಡ್ ಆಗೋದಿಲ್ಲ. ಹಾಗೆ ಎಕ್ಸ್ಪ್ಲೋರ್ಡ್ ಆಗದೇ ಇರುವಂತಹ ಶೆಲ್ ಬಂದು ಮೈ ಮೇಲೆ ಬಿದ್ದರೂ ಸತ್ತೋಗ್ತೀವಿ, ಯಾಕಂದ್ರೆ 47 kg. ಅದು ಸರಿ ಬೆಳಿಗ್ಗೆ ಶುರುವಾದ್ದು 10:30-11 ಅಷ್ಟೊತ್ತಿಗೆ ನಿಂತು ಹೋಗುತ್ತೆ. ಆಮೇಲೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿದ್ದನ್ನ 4:30-4:30 ಮುಂದುವರೆಸಿ ರಾತ್ರಿ ಮತ್ತೆ ನೀವು ಇನ್ನೇನು ಮಲಗಣ ಆಯ್ತಪ್ಪ ಸುಸ್ತಾಯ್ತು ನನಗೆ ದಣವಾದೇನ ಅಲ್ಲಿ ಹೊಡೆದೆ ಇಲ್ಲಿ ಹೊಡೆದೆ ಅಂತ ಮಲಗಣ ನಟ್ತಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಹೆರಾಸಿಂಗ್ ಫೈರ್ ಅಂತಾನೆ ಜೆಫ್ ಅಂತಾರೆ ಇದನ್ನ ಮಿಲಿಟರಿ ಭಾಷೆಯಲ್ಲಿ. ಇನ್ನೊಂದು ದೇಶದ ಜನರನ್ನ ಹೆರಾಸ್ ಮಾಡೋದು, ಹೆರಾಸಿಂಗ್ ದಿ ಆರ್ಮಿ, ಹೆರಾಸಿಂಗ್ ದಿ ಎನಿಮಿ, ಅಂದರೆ ಅವನನ್ನು ಹಿಂಸೆಗೊಳಪಡಿಸೋದು. ಅವನ್ನ ತೊಂದರೆಗೆ ಒಳಪಡಿಸೋದು, ಅದು ಈ ಶೆಲ್ಲಿಂಗ್ನ ಮುಖ್ಯ ಇದು. ನಮಗೆಲ್ಲ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದರು. ಹೋದ ತಕ್ಷಣ ಯುದ್ಧರಂಗಕ್ಕೆ ಹೋದ ತಕ್ಷಣ ಸೈನ್ಯ ಮಾಡಿದ ದೊಡ್ಡ ಅತಿ ದೊಡ್ಡ ಉಪಕಾರ ಏನು ಅಂತಂದರೆ, ಶೆಲ್ಲಿಂಗ್ ಶುರುವಾದ ಕೂಡಲೇ ನೀನು ಏನು ಮಾಡಬೇಕು ಅಂತಂತೇಳಿ, ಧಡಾರ್ ಅಂತ ಶಬ್ದ ಕೇಳಿದ ತಕ್ಷಣ ಬೋರಲ್ ಮಲಕಬೇಕು, ಬೀಳಬೇಕು ರಸ್ತೆ ಮೇಲೆ. ಆನಂತರ ಅದು ರೂಢಿ ಮಾಡ್ಕೊಂಡ್ವಿ. ಬಂಕರ್ಗಳಲ್ಲಿ ಜೀವನ ಮಾಡೋದು ರೂಢಿ ಮಾಡ್ಕೊಂಡ್ವಿ. ಊಟ ಇಲ್ಲದೆ ಓಡಾಡೋದು ಹೇಗೆ ಅದನ್ನ ರೂಢಿ ಮಾಡ್ಕೊಂಡ್ವಿ. ಮೂರು ದಿವಸ ನಾಲ್ಕು ದಿವಸ ಬರೀ ಚಾಕ್ಲೇಟ್ ತಿಂದು ಸರ್ವೈವ್ ಆಗಬೇಕು. ಅಲ್ಲಿ ಫ್ರೋಜನ್ ಚಾಕ್ಲೇಟ್ಸ್ ಅಂತಂತೇಳಿ ಸೈನಿಕರಿಗೆ ಏನು ಕೊಡೋರು, ವಿಟಮಿನ್ ಚಾಕ್ಲೇಟ್ಸ್ ಇರ್ತದೆ. ಒಂದು ಚಾಕ್ಲೇಟ್ಸ್ ಇದ್ರೆ ನೀವು ಒಂದು ಊಟ ಮಾಡಿದಷ್ಟೇ ಹೊಟ್ಟೆ ತುಂಬುತ್ತೆ, ಎನರ್ಜಿ ಇರ್ತದೆ. ಆ ಥರದ್ದನ್ನೆಲ್ಲ ರೂಢಿ ಮಾಡ್ಕೊಂಡ್ವಿ.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರ ಸಂದರ್ಶನದ ಆಯ್ದ ಭಾಗ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳನ್ನ ಕೇಳುವಂತಹ ಸಮಯ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೊಡ್ಡರಂಗೇಗೌಡ ಅವರ ಒಂದು ರಚನೆಯನ್ನ ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ನಾಲ್ಕು ರಾಜ್ಯ ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕಾದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ ಆರು ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಪತ್ರಗಳನ್ನು ಎಣಿಕೆ ಮಾಡಲಾಗುತ್ತದೆ. ಬೆಳಗ್ಗೆ 8:30ಕ್ಕೆ ವಿದ್ಯುನ್ಮಾನ ಮತಯಂತ್ರ ಇವಿಎಂಗಳ ಎಣಿಕೆ ಆರಂಭವಾಗಲಿದ್ದು, ಮಧ್ಯಾಹ್ನದ ವೇಳೆಗೆ ಆರಂಭಿಕ ಚಿತ್ರಣ ಲಭ್ಯವಾಗುವ ನಿರೀಕ್ಷೆ ಇದೆ. ಸುಗಮ ಮತ ಎಣಿಕೆಗಾಗಿ ಚುನಾವಣಾ ಆಯೋಗವು ಎಲ್ಲ ರಾಜ್ಯಗಳಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿದೆ. ಅಸ್ಸಾಂನ 126, ಕೇರಳಂನ 140, ತಮಿಳುನಾಡಿನ 234 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಮತ ಎಣಿಕೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಇಂದು 293 ಸ್ಥಾನಗಳ ಎಣಿಕೆ ನಡೆಯಲಿದ್ದು, ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಮತದಾನವು ಇದೇ 21ರಂದು ನಡೆದು, ಇದೇ 24ರಂದು ಅದರ ಫಲಿತಾಂಶ ಪ್ರಕಟವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ 92.93% ಮತದಾನ ಪ್ರಮಾಣ ದಾಖಲಾಗಿದೆ. ಸ್ಥಾಪಿಸಲಾಗಿರುವ 77 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ತಮಿಳುನಾಡಿನಲ್ಲಿ ಈ ಬಾರಿ 85.10% ದಾಖಲೆಯ ಮತದಾನವಾಗಿದ್ದು, ಚುನಾವಣಾ ಆಯೋಗವು ರಾಜ್ಯದ ಶಾಂತಿಯುತ ಮತದಾನ ಪ್ರಕ್ರಿಯೆಯನ್ನು ಶ್ಲಾಘಿಸಿದೆ. ಪುದುಚೇರಿಯಲ್ಲಿ ಮತ ಎಣಿಕೆಗೆ ಸಿದ್ಧತೆಗಳು ನಡೆದಿದ್ದು, ಇಂದು ವಿವಿಧ ರಾಜಕೀಯ ಪಕ್ಷಗಳು 294 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಕಳೆದ ತಿಂಗಳ 9ರಂದು ಮತದಾನ ನಡೆದ ಕರ್ನಾಟಕದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದಾಗಿ ತೆರವಾದ ಸ್ಥಾನಗಳಿಗಾಗಿ ಉಪಚುನಾವಣೆ ನಡೆದಿದೆ. ಭೂತಾನ್, ಈಜಿಪ್ಟ್, ಶ್ರೀಲಂಕಾ ಸೇರಿದಂತೆ ಸುಮಾರು 20 ದೇಶಗಳ ಪ್ರತಿನಿಧಿಗಳು ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು, ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ 293 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆಯ ಮೇಲೆ ನಿಗಾ ಇಡಲು ಚುನಾವಣಾ ಆಯೋಗವು ಒಟ್ಟು 432 ಮತ ಎಣಿಕೆ ವೀಕ್ಷಕರನ್ನು ನೇಮಕ ಮಾಡಿದೆ. ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 49 ವೀಕ್ಷಕರು ಮತ್ತು ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ 45 ವೀಕ್ಷಕರನ್ನು ನಿಯೋಜಿಸಲಾಗಿದೆ. ಅಲಿಪುರ್ದುವಾರ್ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಎಂದರೆ 6 ವೀಕ್ಷಕರು ಕಾರ್ಯನಿರ್ವಹಿಸಲಿದ್ದಾರೆ. ಶಾಂತಿಯುತ ಮತ ಎಣಿಕೆಗಾಗಿ 77 ಪೊಲೀಸ್ ವೀಕ್ಷಕರನ್ನು ಸಹ ನೇಮಿಸಲಾಗಿದ್ದು, ಇವರು ಮತ ಎಣಿಕೆ ಕೇಂದ್ರಗಳಲ್ಲಿ ಹೊರಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿ ವಹಿಸಲಿದ್ದಾರೆ. ಕೇವಲ ಕ್ಯೂಆರ್ ಕೋಡ್ ಹೊಂದಿರುವ ಗುರುತಿನ ಚೀಟಿ ಇರುವವರಿಗೆ ಮಾತ್ರ ಕೇಂದ್ರದೊಳಗೆ ಪ್ರವೇಶ ನೀಡಲಾಗಿದ್ದು, ಮೊಬೈಲ್ ಫೋನ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸಿಆರ್ಪಿಎಫ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದು, ಕೇಂದ್ರ ಪಡೆಗಳು ಮತ್ತು ರಾಜ್ಯ ಪೊಲೀಸರ ನಡುವೆ ಸಮನ್ವಯ ಸಾಧಿಸುವ ಮೂಲಕ ಪಾರದರ್ಶಕ ಎಣಿಕೆಗೆ ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತ

0: ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರಾಚ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ ಹಾರ್ಮೂಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಎಂಬ ಮಿಲಿಟರಿ ಕಾರ್ಯಾಚರಣೆ ಘೋಷಿಸಿದ್ದಾರೆ. ಹಲವು ರಾಷ್ಟಗಳ ಮನವಿಯ ಮೇರೆಗೆ ಈ ಮಾನವೀಯ ಕ್ರಮ ಕೈಗೊಳ್ಳಲಾಗಿದ್ದು, ಹಡಗುಗಳಲ್ಲಿನ ಸಿಬ್ಬಂದಿಗೆ ಅಗತ್ಯ ಸಾಮಗ್ರಿಗಳ ಪೂರೈಕೆ ಮತ್ತು ಮುಕ್ತ ಸಂಚಾರವನ್ನು ಖಚಿತಪಡಿಸುವುದು ಇದರ ಉದ್ದೇಶವಾಗಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಕಾರ್ಯಾಚರಣೆಗಾಗಿ 15,000 ಸೈನಿಕರು, 100ಕ್ಕೂ ಹೆಚ್ಚು ಯುದ್ದ ವಿಮಾನಗಳು ಮತ್ತು ಕ್ಷಿಪಣಿ ಧ್ವಂಸಕ ನೌಕೆಗಳನ್ನು ನಿಯೋಜಿಸಿದೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆಗಳು ನಡೆಯುತ್ತಿದ್ದರೂ ಈ ಪ್ರಕ್ರಿಯೆಗೆ ಅಡ್ಡಿಪಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಜಾಗತಿಕ ತೈಲ ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಈ ಜಲಸಂಧಿಯಲ್ಲಿ ಭದ್ರತೆ ಕಾಯ್ದುಕೊಳ್ಳುವುದು ಈ ಕಾರ್ಯಾಚರಣೆಯ ಪ್ರಮುಖ ಗುರಿಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ದವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಇರಾನ್ ಸಲ್ಲಿಸಿದ 14 ಅಂಶಗಳ ಮಾರ್ಗಸೂಚಿಯನ್ನು ಅಮೆರಿಕ ತಿರಸ್ಕರಿಸಿದ್ದು, ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿವೆ. ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ನೀಡಿದ್ದ ಪ್ರಸ್ತಾವನೆಗೆ ಅಮೆರಿಕ ಪ್ರತಿಕ್ರಿಯೆ ನೀಡಿದ್ದು, ಅದನ್ನು ಪ್ರಸ್ತುತ ಪರಿಶೀಲಿಸಲಾಗುತ್ತಿದೆ ಎಂದು ಇರಾನ್ ಸರ್ಕಾರದ ವಕ್ತಾರ ಇಸ್ಮಾಯಿಲ್ ಬಗಾಹಿ ತಿಳಿಸಿದ್ದಾರೆ. ಇಸ್ರೇಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ನೀಡಿರುವ ಪ್ರಸ್ತಾವನೆಯನ್ನು ತಾವು ಪರಿಶೀಲಿಸಿದ್ದು, ಇದು ಸ್ವೀಕಾರಾರ್ಹವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಈವರೆಗೆ ತನ್ನ ಕೃತ್ಯಗಳಿಗೆ ದೊಡ್ಡ ಮಟ್ಟದ ಬೆಲೆ ತೆತ್ತಿಲ್ಲ ಎಂದು ಹೇಳುವ ಮೂಲಕ ಅಧ್ಯಕ್ಷ ಟ್ರಂಪ್ ಅಮೆರಿಕದ ಕಠಿಣ ನಿಲುವನ್ನು ಪುನರುಚ್ಚರಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ಮಾತುಕತೆಗಳು ಮಧ್ಯಸ್ಥಿಕೆದಾರರ ಮೂಲಕ ಪರೋಕ್ಷವಾಗಿ ನಡೆಯುತ್ತಿದ್ದು, ಕದನ ವಿರಾಮದ ಪ್ರಯತ್ನಗಳು ಇನ್ನೂ ಅನಿಶ್ಚಿತತೆಯಲ್ಲೇ ಮುಂದುವರೆದಿದೆ. ಅರ್ಜೆಂಟೀನಾದಿಂದ ಕೇಪ್ ವಾರ್ಡ್ಗೆ ಪ್ರಯಾಣಿಸುತ್ತಿದ್ದ ಎಂವಿ ಹೊಂಡಿಯಾಸ್ ಪ್ರವಾಸಿ ಹಡಗಿನಲ್ಲಿ ಹಂತ ವೈರಸ್ ಸೋಂಕು ಹರಡಿರುವ ಶಂಕೆಯಿದ್ದು, 3 ಸಾವನ್ನಪ್ಪಿದ್ದಾರೆ ಮತ್ತು 3 ಅಸ್ವಸ್ಥರಾಗಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಮೃತಪಟ್ಟವರಲ್ಲಿ 2 ಡಚ್ ಪ್ರಜೆಗಳಾಗಿದ್ದಾರೆ. ಹಂತ ವೈರಸ್ ಪ್ರಮುಖವಾಗಿ ಇಲಿಗಳಂತಹ ಪ್ರಾಣಿಗಳಿಂದ ಹರಡುವ ಸೋಂಕಾಗಿದ್ದು, ಇದು ಮಾರಣಾಂತಿಕ ಉಸಿರಾಟದ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಸುಮಾರು 150 ಪ್ರಯಾಣಿಕರಿದ್ದ ಈ ಹಡಗು ಪ್ರಸ್ತುತ ಆಫ್ರಿಕಾದ ಕೇಪ್ ವಾರ್ಡ್ ದ್ವೀಪದ ಸಮೀಪವಿದ್ದು, ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಆರಂಭಿಕ ಲಕ್ಷಣಗಳಲ್ಲಿ ಜ್ವರ ಮತ್ತು ಸ್ನಾಯು ನೋವು ಕಂಡುಬರುತ್ತದೆಯಾದರೂ, ಇದು ಶ್ವಾಸಕೋಶದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನಿನ್ನೆ ರಾಂಚಿಯಲ್ಲಿ ನಡೆದ ಉಚ್ಚ ನ್ಯಾಯಾಲಯದ ವಕೀಲರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಸವಾಲುಗಳು, ಸುಧಾರಣೆಗಳು ಮತ್ತು ವಕೀಲರ ಪಾತ್ರದ ಕುರಿತು ಚರ್ಚೆಗಳು ನಡೆದವು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ ತಂಡ 4 ರೋಚಕ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ನಷ್ಟಕ್ಕೆ 163 ರನ್ ಗಳಿಸಿತ್ತು. ಪ್ರತಿಯಾಗಿ ಗುಜರಾತ್ ತಂಡ 19.5 ಓವರ್ಗಳಲ್ಲಿ 6 ನಷ್ಟಕ್ಕೆ 167 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತ್ತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಲ್ಕು ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕಿರಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ.

ಉದ್ಘಾಟನೆ ಹಾಗೂ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಭಾವಗೀತೆಗಳನ್ನು ಕೇಳ್ತಾ ಇದ್ವಿ. ಮುಂದುವರೆಸ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಒಂದು ಭಾವಗೀತೆ ಇದು. ದೊಡ್ಡರಂಗೇಗೌಡ ಅವರು ಬರೆದಿರುವಂತಹ ಒಂದು ರಚನೆ.

ಕುವೆಂಪು ವಿರಚಿತ ಭಾವಗೀತೆ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದುವರೆಗೆ ಪ್ರಸಾರವಾದಂತಹ ಕಾರ್ಯಕ್ರಮಗಳನ್ನು, ಹಾಡುಗಳನ್ನು ಮೆಚ್ಚಿಕೊಂಡು ಬಹಳಷ್ಟು ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಕನ್ನಡ ರತ್ನ ಭಂಡಾರದಲ್ಲಿ ರವಿ ಬೆಳಗೆರೆ ಅವರ ಮಾತುಗಳನ್ನು ಕೇಳಿದ್ವಿ. ಕಾರ್ಗಿಲ್ ಬಗ್ಗೆ ಹೇಳಿದ್ದು ಇನ್ನಷ್ಟು ಕೇಳಬೇಕು ಅಂತ ಅನ್ನಿಸ್ತು. ಹಾಗೆಯೇ ಮೂಡುತ ರವಿ ಅನ್ನುವಂತಹ ಒಳ್ಳೆಯ ಭಾವಗೀತೆ ಬಹಳ ಸಂತೋಷವನ್ನು ನೀಡಿತು. ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಹಾಡು ಕೇಳ್ತಾ ನನಗರಿವಿಲ್ಲದೆಯೇ ಕಾಲುಗಳ ಹೆಜ್ಜೆ ಹಾಕ್ತಾ ಇದ್ವು, ಅಷ್ಟು ಮೈಮರೆಸಿತ್ತು. ಎಷ್ಟು ಸೊಗಸಾಗಿರುವ ಭಾವಗೀತೆಗಳು ನಮ್ಮಲ್ಲಿವೆ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲು. ಹಾಗೆಯೇ ಇವರು ಸತ್ಯಭಾಮ ಮಲ್ಲೇಶ್ವರಂನಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅಂಬುಜ ಮಳಖೇಡ್ಕರ್ ಅವರ ಸಂದೇಶ ಬಂದಿದೆ. ಪುಷ್ಪ ಶಾನುಭೋಗರ್ ಗದಗ್ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇವರ ಮೆಸೇಜ್ ಕೂಡ ಬಂದಿದೆ. ಹಾಗೆಯೇ ಕುರುಬರಹಳ್ಳಿಯಿಂದ ಕುಮಾರ್, ಕಲ್ಪನಾ, ಕಿಶನ್, ಮಾನಸಾ, ಹಿತಾಂಜ್, ಕೀರ್ತನ್, ಕಾವ್ಯ. ಹಾಗೆಯೇ ಮಹಾಲಿಂಗಪ್ಪ ಜಾಲ್ವಾದಿ ಜಮಖಂಡಿಯಿಂದ, ಉಮಾ ದಾವಣಗೆರೆಯಿಂದ, ವಾಣಿಶ್ರೀ ಧಾರವಾಡದಿಂದ, ಬಸಯಸ್ವಾಮಿ ಇಮಾಮಾಬಾದ್ನಿಂದ, ಚೆನ್ನಪ್ಪ ಇವರು ಕೂಡ ಮೆಸೇಜ್ ಮಾಡಿದ್ದಾರೆ. ವಚನ ತುಂಬ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಧಾರವಾಡದಿಂದ ಶಿವಾನಂದ ಪರತಪ್ಪ ಹೂಗಾರ್ ಹಾಗೂ ಸಂಗಡಿಗರು ಮೆಸೇಜ್ ಮಾಡಿದ್ದಾರೆ. ನಾಗರಾಜ್ ಶರ್ಮಾ ಅವರ ಸಂದೇಶ ಬಂದಿದೆ. ಬಿಎಲ್ನಿಂದ ರೂಪ ಅವರು ಮೆಸೇಜ್ ಮಾಡಿದ್ದಾರೆ. ನಲಿನಾ ಲಂಕೇಶ್ ವಿಜಯನಗರದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಹನುಮಂತಪ್ಪ ಇವರು ಹುಬ್ಳಿಯಿಂದ, ಹಾಗೆಯೇ ಕವಿತಾ ಚೆನ್ನಗಿರಿಯಿಂದ, ಮಧು ಚಿತ್ರದುರ್ಗದಿಂದ, ಗೋಕಾಕ್ ಇಲ್ಲಿಂದ ದೇವರಾಜ್ ಖಿಲಾರಿ ಇವರ ಕುಟುಂಬದವರು ಕೂಡ ಮಾಡಿದ್ದಾರೆ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಸ್ನೇಹಿತರೆ ತಾವು ಮೆಸೇಜ್ ಕಳಿಸುವಾಗ ನಿಮ್ಮ ಹೆಸರು, ಸ್ಥಳ ಇದರ ನಂತರ ನಿಮ್ಮ ಮೆಸೇಜನ್ನು ಕಳಿಸಿದ್ರೆ ಖಂಡಿತವಾಗ್ಲೂ ನಮಗೆ ಓದುವಾಗ ಇನ್ನೂ ಬಹಳಷ್ಟು ಅನುಕೂಲ ಇರುತ್ತೆ ನಿಮ್ಮ ಮೆಸೇಜನ್ನು ಓದುವಾಗ ಅಂತ ಹೇಳ್ತಾ ಇಂದಿನ ಈ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಪತ್ರಗಳನ್ನು ಎಣಿಕೆ ಮಾಡಲಾಗುತ್ತದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ತಂತ್ರಜ್ಞಾನ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿದ್ದಾರೆ. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ, ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನಿನ್ನೆ ರಾಂಚಿಯಲ್ಲಿ ನಡೆದ ಉಚ್ಚ ನ್ಯಾಯಾಲಯದ ವಕೀಲರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಸವಾಲುಗಳು, ಸುಧಾರಣೆಗಳು ಮತ್ತು ವಕೀಲರ ಪಾತ್ರದ ಕುರಿತು ಚರ್ಚೆಗಳು ನಡೆದವು. ವಿಕಸಿತ ಭಾರತ 2047 ಸಾಧನೆಗೆ ಮೂಲ ಘಟಕವಾದ ವಿಕಸಿತ ಪಂಚಾಯಿತಿಗಳ ಅಭಿವೃದ್ದಿ ಯೋಜನೆಗಳ ಕುರಿತು ರಾಷ್ಟೀಯ ಕಾರ್ಯಾಗಾರ ಇಂದು ಮತ್ತು ನಾಳೆ ಹೊಸದೆಹಲಿಯ ಡಾ ಬಿಆರ್ ಅಂಬೇಡ್ಕರ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಜರುಗಲಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30ಕ್ಕೆ ವಿದ್ಯುನ್ಮಾನ ಮತಯಂತ್ರ ಮತಗಳ ಎಣಿಕೆ ನಡೆಯಲಿದೆ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಉಪಚುನಾವಣೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆ ಇದೆ. ಗದಗ ನಗರದ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಪ್ಲೇಯರ್ 2 ಬೋಗಿಗಳು ದಿಢೀರ್ ಕಳಚಿ ಬಿದ್ದ ಪರಿಣಾಮವಾಗಿ ಅದರಲ್ಲಿದ್ದ 18 ಜನರು ಗಾಯಗೊಂಡ ಘಟನೆ ನಿನ್ನೆ ರಾತ್ರಿ ಸಂಭವಿಸಿದೆ. ಈ ಅವಘಡದಲ್ಲಿ 4 ಗಂಭೀರವಾಗಿ ಗಾಯಗೊಂಡಿರುವವರನ್ನು ಜಿಲ್ಲಾ ಆಸ್ಪತ್ರೆಗೆ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ ತಿಳಿಸಿದ್ದಾರೆ. ಅರ್ಜೆಂಟೀನಾದಿಂದ ಕೇಪ್ ವಾರ್ಡ್ಗೆ ಪ್ರಯಾಣಿಸುತ್ತಿದ್ದ ಎಂವಿ ಹೊಂಡಿಯಾಸ್ ಪ್ರವಾಸಿ ಹಡಗಿನಲ್ಲಿ ಹಂತ ವೈರಸ್ ಸೋಂಕು ಹರಡಿರುವ ಶಂಕೆಯಿದ್ದು, 3 ಸಾವನ್ನಪ್ಪಿದ್ದಾರೆ ಮತ್ತು 3 ಅಸ್ವಸ್ಥರಾಗಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಮೃತಪಟ್ಟವರಲ್ಲಿ 2 ಡಚ್ ಪ್ರಜೆಗಳಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಜೋಡಿ ಹಕ್ಕಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಲ್ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶಂಕರ್ ಶಾನ್ಭಾಗ್ ಹಾಗೂ ಬಿಆರ್ ಛಾಯಾ ಅವರು ಹಾಡಿದ ನಮ್ಮೂರು ಹುಡುಗ ಚಿತ್ರದ ಹಾಡಿದು, ಸಂಗೀತ ವಿ ಮನೋಹರ್ ಅವರಿಂದ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಂಜನಗೂಡು ನಂಜುಂಡ ಚಿತ್ರದ ಒಂದು ಹಾಡು, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಕೆವಿ ರವಿಚಂದ್ರ ಅವರ ಸಂಗೀತ ಇದೆ.

ನಮ್ಮ ಸ್ನೇಹಿತರ ಸಂದೇಶಗಳು ಬಹಳಷ್ಟು ಬಂದಿವೆ. ರತ್ನ ನಾಗಪ್ಪ ಇವರ ಮೆಸೇಜ್ ಬಂದಿದೆ, ಕವಿತಾ ಶ್ರೀನಿವಾಸ್ ವೈ ಎಸ್ ಕಾಲೋನಿಯಿಂದ. ಕಲಬುರಗಿ ಕಡಗಂಚಿಯಿಂದ ಧರ್ಮಣ್ಣ ಅವರ ಮೆಸೇಜ್ ಬಂದಿದೆ. ಹಾಗೆಯೇ ಚಿಕ್ಕ ತಿರುಪತಿಯಿಂದ ಶ್ಯಾಮಲ ಪ್ರಕಾಶ್ ಅವರು ಮೆಸೇಜ್ ಮಾಡಿದ್ದಾರೆ. ಕೌಡ್ಲೆ ರವಿ ಅಂಜನಾ ನಗರದಿಂದ, ಚಂದ್ರಶೇಖರ್ ಹಾಗೂ ಕೋಮಲಾ ಶೇಖರ್ ಕಬ್ಬನ್ಪೇಟೆಯಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಅವರ ಸಂದೇಶ ಬಂದಿದೆ. ಕವಿತಾ ಕುಮಾರ್ ಬೆಂಗಳೂರಿನಿಂದ, ಪುಷ್ಪಾ ಶಾನ್ಭೋಗರ್ ಗದಗ್ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಬಾಗಲಕೋಟೆ ಇಲ್ಲಿಂದ ಅಂಕುಶ್, ದೀಪಾ, ಮಹಾದೇವ್ ಇವರೆಲ್ಲರೂ ಮೆಸೇಜ್ ಮಾಡಿದ್ದಾರೆ. ಪೂರ್ಣಿಮಾ ಮೈಸ್ರಿ ಜಯನಗರ ಇಲ್ಲಿಂದ. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮ ಈ ಪ್ರೀತಿ ಅಭಿಮಾನಕ್ಕಾಗಿ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 9:10 ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅನ್ನುವಂಥ ಮೆಸೇಜ್ಗಳು ಬಂದಿವೆ. ಎಸ್ ಸ್ನೇಹಿತರೆ, ನಮ್ಮ ಜೊತೆಯಾಗಿರಿ, ಯಾಕೆಂದರೆ ಇವತ್ತೊಂದು ವಿಶೇಷ, ಇಂದಿನ ವಿಶೇಷ ಕಾರ್ಯಕ್ರಮದ ಜೊತೆಗೆ ನಮ್ಮ ಸ್ಟುಡಿಯೋನಲ್ಲೂ ಕೂಡ ಒಬ್ಬರು ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅಂತಾರಾಷ್ಟ್ರೀಯ ಅಗ್ನಿವೀರರ ದಿವಸ ಇಂದು. ಈ ದಿನ ನಮ್ಮ ಅಗ್ನಿವೀರರ ಸೇವೆಯನ್ನು ನೆನೆದು, ಜೊತೆಗೆ ಅಗ್ನಿ ಅವಘಡಗಳನ್ನು ಹೇಗೆ ತಪ್ಪಿಸಬಹುದು, ತುರ್ತು ಸಂದರ್ಭದಲ್ಲಿ ಏನು ಮಾಡಬಹುದು, ಹಾಗೆಯೇ ಅನ್ನುವಂಥ ಈ ವಿಚಾರಗಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸೋದಕ್ಕೆ, ಮತ್ತಷ್ಟು ಮಾಹಿತಿನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ, ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇವತ್ತು ಇದ್ದಾರೆ

0: ಶ್ರೀ ಸುನೀಲ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸುನೀಲ್ ಕುಮಾರ್ ಅವರೇ, ತಾವು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ. ಬಹಳಷ್ಟು ವರ್ಷಗಳಿಂದ ಈ ಸೇವೆಯಲ್ಲಿ ನಿರತರಾಗಿದ್ದೀರಿ. ಹೇಗೆ ನಿಮ್ಮ ಈ ಒಂದು ಸೇವೆಯ ಪರಿಧಿಯಲ್ಲಿ ಏನೇನು ಬರುತ್ತೆ
1: ಮೇಡಮ್? ಈಗ ನಮ್ಮ ಅಗ್ನಿಶಾಮಕ ಅಗ್ನಿಶಮನ ಕಾರ್ಯಗಳು ನಮ್ಮ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಂತ ಹೇಳ್ತೀವಿ. ಅಗ್ನಿಶಮನ ಕಾರ್ಯಗಳು ನಮ್ಮದು ಮುಖ್ಯವಾಗಿ, ನಾವು ಯಾವುದೇ ಒಂದು ಅಗ್ನಿಕರಿಗಳಾದರೆ ತುರ್ತಾಗಿ ಅದಕ್ಕೆ ಸ್ಪಂದಿಸಿ ಅಗ್ನಿಯನ್ನು ಶಮನ ಮಾಡೋದು ನಮ್ಮದು ಮೊದಲನೇ ಕಾರ್ಯ ಆಗಿರ್ತದೆ. ಅದ್ರ ಜೊತೆಗೆ ಎರಡನೇದು ತುರ್ತು ಸೇವೆಗಳು ಅಂತ ಕರಿತೀವಿ. ತುರ್ತು ಸೇವೆಗಳು ಅಂತ ಅಂದರೆ ಯಾವುದೇ ಒಂದು ಜೀವ ಅಪಾಯದಲ್ಲಿದ್ದಾಗ, ಈಗ ನಗರ ಪ್ರದೇಶಗಳಾಗಿರ್ಬೋದು ಅಥವಾ ನಾಟ್ ಓನ್ಲಿ ದ ಹ್ಯೂಮನ್ ಬೀಯಿಂಗ್ಸ್, ಯಾವುದೇ ಒಂದು ಪ್ರಾಣಿ ಕೂಡ, ಒಂದು ನಾಯಿ ಆಗಿರ್ಬೋದು, ಒಂದು ಬೆಕ್ಕಾಗಿರ್ಬೋದು, ಒಂದು ಅಕ್ಕಿ ಪಕ್ಷಿಗಳು ಆಗಿರ್ಬೋದು, ಅದು ಕೂಡ ಈ ಜೀವ ಅಪಾಯದಲ್ಲಿದ್ದಾಗ ಅದು ರಕ್ಷಣೆಯ ಜವಾಬ್ದಾರಿ ನಮ್ಮ ಇಲಾಖೆದಾಗಿರ್ತದೆ. ಹಾಗಾಗಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಂತ ಹೇಳಿ ಕರಿತೀವಿ ಮೇಡಮ್.
0: ಸೊ ಈಗ ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಈ ನಮ್ಮ ಅಗ್ನಿವೀರರನ್ನ ನೆನೆಸ್ಕೊಳ್ತಾ ಇದ್ದೀವಿ, ಅವರ ಸೇವೆಯನ್ನ ನೆನೆಸ್ಕೊಳ್ತಾ ಇದ್ದೀವಿ. ಈ ಕೆಲಸ ಸಾಮಾನ್ಯದಲ್ಲ, ಸುಲಭದ್ದು ಅಲ್ಲ ಅಲ್ವಾ? ಬಹಳಷ್ಟು ಜೀವಗಳ ಒಂದು ಇದು ಕೂಡ ಆಗಿದೆ, ರಕ್ಷಣೆ ಆಗಿದೆ. ಹಾಗೇನೆ ಎಷ್ಟು ತ್ಯಾಗಗಳನ್ನ ಮಾಡಿದ್ದಾರೆ ನಮ್ಮ ವೀರರು, ಕೆಲವೊಂದಷ್ಟು ಮಾಹಿತಿ ಏನ ಹಂಚ್ಕೊಳ್ತೀರಾ ಅಥವಾ ನಿಮ್ಮ ಅನುಭವ ಈ ಒಂದು ಇಲಾಖೆಗೆ ಬಂದ ಮೇಲೆ ನಿಮ್ಮ ಅನುಭವಗಳು?
1: ಮೇಡಮ್, ಸಾಕಷ್ಟು ಅಗ್ನಿ ಏನಾಗುತ್ತೆ ಅಂದ್ರೆ ಮನುಷ್ಯರಲ್ಲಿ ಏನಾಗುತ್ತೆ, ಅದು ಸ್ವಾಭಾವಿಕ. ಒಂದು ಬೆಂಕಿ ಆದಾಗ ಏನ್ ಮಾಡುತ್ತೆ, ನಮ್ಮ ಮೈಂಡ್ ಬ್ರೈನ್ ಏನು ರೆಸ್ಪಾನ್ಸ್ ಮಾಡುತ್ತೆ, ಅಲ್ಲಿಂದ ನಾವು ಹೊರಗೆ ಹೋಗಬೇಕು, ಆ ಬೆಂಕಿಯಿಂದ ನಾವು ಆಚೆ ನಡಿಬೇಕು ಅಂತ ಹೇಳುತ್ತೆ. ಯಾವುದೇ ಒಂದು ಈಗ ನಾವು ಈಗ ನಗರ ಪ್ರದೇಶಗಳಲ್ಲಿ ನಾವು ತಗೊಂಡ್ರೆ ಮನೆಯಿಂದ ಹಿಡಿದು ಮನೆ ಆಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಸೊ ಯಾವುದೇ ಒಂದು ಕಟ್ಟಡಗಳು ಅಂತ ಹೇಳ್ತೀವಿ ನಾವು. ಸೊ ನಮ್ಮಲ್ಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಇನ್ಸ್ಟಿಟ್ಯೂಷನಲ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಎಜುಕೇಷನಲ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಮರ್ಕೆಂಟಲ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಬಿಸ್ನೆಸ್ ಬಿಲ್ಡಿಂಗ್, ಇಂಡಸ್ಟ್ರಿ, ಈ ಥರ ನಾವು ವರ್ಗೀಕರಣ ಮಾಡ್ಕೊಳ್ತೀವಿ ಮೇಡಮ್. ನಮ್ಮ ಇಲಾಖೆಯಲ್ಲಿ ಬಿಲ್ಡಿಂಗ್ ಸಾಕಷ್ಟು ಕಟ್ಟಡಗಳನ್ನು ವರ್ಗೀಕರಣ ಮಾಡ್ಕೊಳ್ತೀವಿ. ಸೊ ಯಾವುದೇ ಕಟ್ಟಡಗಳ ಬೆಂಕಿ ಆದರೆ ಮನುಷ್ಯನಿಗೆ ಏನಂದರೆ ಅದರಿಂದ ಆಚೆ ಹೋಗಬೇಕು ಅಂತ ಹೇಳ್ತಾರೆ.
0: ಹೌದು,
1: ಅದು ಅಂಥ ಸಮಯದಲ್ಲಿ ಅಂಥ ಅಪಾಯದ ಅಥವಾ ಅಗ್ನಿ ಅವಘಡ ಸಂಬಂಧದಲ್ಲಿ ಧೈರ್ಯವಾಗಿ ಮುಂದೋಗೋನೇ ಅಗ್ನಿಶಾಮಕ ಮೇಡಮ್. ಎಲ್ಲ ಹೊರಗಡೆ ಬರುವಾಕರೆ ನಾವು ಒಂದು ಜೀವನ ರಕ್ಷಣೆ ಜೀವವನ್ನು ನಾವು ಪಣಕ್ಕೆ ಇಟ್ಟು ನಾವು ಒಳಗಡೆ ನುಗ್ತೀವಿ ನಾವು,
0: ಖಂಡಿತ.
1: ಸೊ ಹಾಗಾಗಿ ನಾವು ಅಗ್ನಿವೀರರು ಅಂತಲೇ ನಮ್ಮನ್ನು ನೀವು ಕರಿತಾ ಇದ್ದೀರಾ. ಸೊ ಹಾಗಾಗಿ ಅದು ನಾವು ಒಂದು ಒಳಗಡೆ ಕಟ್ಟಡದೊಳಗಡೆ ನುಗ್ಬೇಕಾದ್ರೆ ನಮಗೆ ಒಂದು ಥಾಟ್ ಕೂಡ ನಮಗೆ ಏನಿರಲ್ಲ, ನಮಗೆ ಫೈರ್, ಯಾಕೆಂದರೆ ಒಂದು ಅಗ್ನಿ ಫೈರ್ ಆಗಿದೆ, ಒಳಗಡೆ ನಾವು ಸೀಟ್ ಆಫ್ ಫೈರ್ ಅಂತ ಹೇಳ್ತೀವಿ, ಅಂದರೆ ಬೆಂಕಿಯ ಮೂಲ, ಬೆಂಕಿಯ ಮೂಲವನ್ನು ನೋಡಬೇಕು ಅಷ್ಟೇ ಮೈಂಡ್ ಇದ್ರೆ ನಮಗೆ, ನಮ್ಗೆ ಬೇರೆ ಏನೂ ಇರಲ್ಲ. ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಏನು, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಏನಿದೆ, ಬ್ರೀದಿಂಗ್ ಆಪರೇಟರ್ಸ್, ಪ್ರಾಕ್ಸಿಮಿಟಿ ಸೂಟ್, ಇದನ್ನ ಹಾಕೊಂಡು ನಾವು ಒಂದು ವೆಹಿಕಲ್ ಅಲ್ಲಿ ಹೋಗಿ ನಿಂತಾದ್ಮೇಲೆ.
0: ಬ್ರೀದಿಂಗ್ ಎಕ್ವಿಪ್ಮೆಂಟ್ ಅಂದ್ರೆ ಏನು
1: ಮೇಡಮ್? ಬ್ರೀದಿಂಗ್ ಆಪರೇಟರ್ ಸೆಟ್ ಅಂತ ಇದೆ. ಸೊ ವಾತಾವರಣದ ಗಾಳಿ ಏನಿದೆ, ಆಕ್ಸಿಜನ್ನ, ಅದನ್ನ ನಾವು ಆ ಸಿಲಿಂಡರ್ನಲ್ಲಿ ತುಂಬಿರ್ತೀವಿ. ಸೊ ಒಂದು 35 ನಿಮಿಷ ವರ್ಕಿಂಗ್ ಕಂಡೀಷನ್ ಇರುತ್ತೆ ಅದು. ಸೊ ಅದನ್ನ ಹಾಕೊಂಡು ಒಳಗಡೆ ಹೋದಾಗ, ಸೊ ಯಾಕೆಂದ್ರೆ ಈಗ ನಾರ್ಮಲಿ ನೋಡಿ, ಈಗ ನಮ್ಮ ಈ ಕೊಠಡಿ ನಮ್ಗೆ ಎ ಸಿ ಇರ್ತದೆ. ಸೊ ನಾರ್ಮಲ್ ಆಗಿ ಬಿಲ್ಡಿಂಗ್ನಲ್ಲಿ ಪ್ಲಾಸ್ಟಿಕ್ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಸೊ ಪಾಯ್ಸನಸ್ ಗ್ಯಾಸ್.
0: ಹೌದು.
1: ಸೊ ಎಷ್ಟೊಂದು ಎಲೆಕ್ಟ್ರಿಕಲ್ ಅಪ್ಲೈ ಇದಿರುತ್ತೆ, ವೈರ್ಸ್ ಇರ್ತವೆ. ಸೊ ಇಲ್ಲಿ ನಾವು ಅಬ್ಸೊಲ್ಯೂಟ್ಲಿ ವಿ ಇನ್ಹೇಲ್ ಪಾಯ್ಸನಸ್ ಗ್ಯಾಸ್. ಸೊ ನಮಗೆ ಬೇಕಾಗಿದ್ದ ಆಕ್ಸಿಜನ್ನು. ಸೊ ಹಾಗಾಗಿ ನಮಗೆ ವರ್ಕ್ ಮಾಡಲಿಕ್ಕೆ ನಮಗೆ ಲೈಫ್ ಸೇವಿಂಗ್ ಡಿವೈಸ್ ಅಂತ ಕರಿತೀವಿ, ಸಪೋರ್ಟಿಂಗ್. ಸೊ ನಾವು ಇದನ್ನ ಸಿಲಿಂಡರ್ನ ಹಾಕೊಂಡು ಹೋದಾಗ ನಾವು ಮೊದಲು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಬೇಕು, ಮತ್ತೆ ನಾವು ಬೇರೆಯವನ್ನು ರಕ್ಷಣೆ ಮಾಡ್ಬೇಕಾಗುತ್ತೆ ಮೇಡಮ್. ನಾವು ಮೊದಲನೇ ಆದ್ಯತೆ ಏನಾಗುತ್ತೆ ಅಂದ್ರೆ, ಅಗ್ನಿಶಮನಕ್ಕಿಂತ ಮುಂಚೆ ನಾವು ಯಾವತ್ತೇ ಆಗ್ಲಿ ಫೈರ್ ಆದಾಗ ನಾವು ಇಟ್ ಇಸ್ ಎನ್ ಡಿಸಾಸ್ಟರ್. ಸೊ ನಾವು ಮಾನವ ನಿರ್ಮಿತ ವಿಕೋಪಗಳು, ನೈಸರ್ಗಿಕವಾದ ವಿಕೋಪಗಳು ಅಂತ ಎರಡು ಇರ್ತೀವಿ, ಮ್ಯಾನ್ ಮೇಡ್ ಅಂಡ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಎರಡು ಕರಿತೀವಿ. ಸೊ ಹಾಗಾಗಿ ತಡೆಯೋದು, ಫೈರ್ ಪ್ರಿವೆನ್ಷನ್ ಇಸ್ ನಮ್ಮ ಮೊದಲನೇ ಆದ್ಯತೆ. ಎಲ್ಲೂ ಕೂಡ ನಾವು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಬೆಂಕಿ ಹಾಕದಕ್ಕೆ ನಾವು ತಡೆಗಟ್ತೀವಿ. ಬೆಂಕಿ ಆಗೋಯ್ತು,

0: ಅಂತ ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ಮುನ್ನುಗ್ಗೆ ನುಗ್ತೀವಿ ಮೇಡಮ್. ವಿತೌಟ್ ಎನಿ ಸಿಂಗಲ್ ಥಾಟ್, ನಮ್ಗೆ ಯಾವುದೇ ಥರ ಇದಿಲ್ಲ. ನಾವು ಅಲ್ಲಿ ಗಾಡಿ ನಿಲ್ಲಿಸಿದ ತಕ್ಷಣ ನಾವು ನಮ್ಮಲ್ಲಿ ನೀರನ್ನ ಒಂದು ಓಸ್ ಪೈಪ್ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡ್ತಾರೆ. ನಮ್ಮ ಒಂದು ಕ್ರೂ ಮೆಂಬರ್ಸ್ ಇರ್ತಾರೆ, ಒಬ್ಬರು ಆಪರೇಟರ್ ಡ್ರೈವರ್ ಇರ್ತಾರೆ, ಸೊ ಒಬ್ಬರು ಕ್ರೂ ಇನ್ಚಾರ್ಜ್ ಇರ್ತಾರೆ, ನಾಲ್ಕು ಜನ ಅಗ್ನಿಶಾಮಕರು ಇರ್ತಾರೆ, ಫೈರ್ ಫೈಟರ್ಸ್ ಇರ್ತಾರೆ. ಸೊ ಸಿಂಗಲ್ ವೀಲ್ ವಿತ್ ಇನ್ ದ ಸೆಕೆಂಡ್ಸ್ ವಿ ಜಂಪ್ ಇನ್ ದ ಫೈರ್.
1: ನಾವು ಅಂದರೆ ಆ ಸಮಯದಲ್ಲಿ ಪ್ರಾಣ ರಕ್ಷಣೆ ಒಂದೇ ನಿಮ್ಮ ಗುರಿ
0: ಅಲ್ವಾ. ಸೀಟ್ ಆಫ್ ಫೈರ್ ನೋಡ್ತೀವಿ, ಅಲ್ಲಿ ಯಾವುದೇ ಜೀವಗಳಿವೆಯಾ ಅದನ್ನು ನಾವು ಚೆಕ್, ಅದನ್ನು ನಾವು ಮಂದಳಿ ಕೊಟ್ಟು ನಾವು ಒಳಗಡೆ ಕಟ್ಟಡ ಆಗಿರ್ಬೋದು ಯಾವುದೇ ಅಗ್ನಿ ದುರಂತದಲ್ಲಿ ನಾವು
1: ಎಷ್ಟು ಸಾಧ್ಯವೋ ಅಷ್ಟು
0: ಜೀವಗಳನ್ನು ಉಳಿಸ್ತೀವಿ. ಫಸ್ಟ್ ಜೀವಗಳನ್ನೇ ನಾವು ಉಳಿಸ್ತೀವಿ. ತದನಂತರ ಯಾಕಂದರೆ ಒಂದು ಒಂದು ಕಟ್ಟಡ ಅಂದರೆ ಅದು ಹಾನಿ ಆಗಿರುತ್ತೆ. ಸೊ ಹಾನಿಯನ್ನು ನಾವು ಕಡಿಮೆ ಮಾಡ್ತೀವಿ. ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಅಕ್ಕಪಕ್ಕ ಇರತಕ್ಕಂಥ ಇತರೆ ಕಟ್ಟಡಗಳಿಗೂ ಕೂಡ ಅಥವಾ ಬೆಂಕಿ ಮತ್ತೆ ಅರಳದಿರಂಗೆ ನಾವು
1: ಇನ್ನು ಬಹಳಷ್ಟು ಮಾಹಿತಿ ಇದೆ. ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ. ಇವತ್ತು ಅಗ್ನಿವೀರರ ಸೇವೆಯನ್ನ ನೆನೆದು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹಾಗೇನೆ ನಮ್ಮ ಮಾಹಿತಿಗಳು ಇನ್ನೂ ಬಹಳಷ್ಟು ನಮ್ಮ ಈ ಚಾನೆಲ್ನ ಮೂಲಕ ಬರ್ತಾ ಇರುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಾಗೇನೆ ಸುನೀಲ್ ಕುಮಾರ್ ಅವರೇ, ನೀವು ಹೇಳ್ತಾ ಇದ್ರಿ ಏನಾಗಲಿ ಮುಂದೆ ಸಾಗುನಿ, ಈ ಹಾಡು ಇಷ್ಟ ಅಂತ, ಕಾರಣ ಏನು?
0: ನಮ್ಮ ತಾಯಿಯವರಿಗೆ ಅದು ಸ್ವಲ್ಪ ಅದು ಇಷ್ಟ ಮೇಡಮ್. ಅಂದ್ರೆ ಏನೇ ಆದ್ರೂ ನೀನು ಈಗ ಯಾಕಂದ್ರೆ ನಮ್ಮ ಅಗ್ನಿವೀರರ ಏನಾದ್ರೂ ಸರಿ ಲೈಫಲ್ಲಿ ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಅದು ಸಾರಾಂಶ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಅರ್ಥ ಚೆನ್ನಾಗಿದೆ. ಅದೊಂದು ಒಂದು ಹಾಡು ಅನ್ನೋದಕ್ಕಿಂತ ಅದೊಂದು ಮಾನಸಿಕ ಸ್ಥೈರ್ಯ ಅನ್ನೋ ತುಂಬಂತ ಪದ ವರ್ಡ್ ಆಗಿರೋದ್ರಿಂದ ತುಂಬಾ ತಾಯಿಯವರು ಯಾವಾಗಲೂ ಕೇಳ್ತಾ ಇರ್ತಾರೆ.
1: ಸುದೀಪ್ ಫ್ಯಾನ್ ನೀವು?
0: ಹೌದು ಮೇಡಮ್.
1: ಸೊ ನಿಮ್ ತಾಯಿಯವರು ಕೂಡ ಸುದೀಪ್ ಚಿತ್ರ?
0: ಹೌದು, ನಮ್ಮ ತಾಯಿಯವರು ವಿಷ್ಣುವರ್ಧನ್ ಅವರು ಅಭಿಮಾನಿಯವರು, ಹಾಗಾಗಿ ಅವರು ಇದನ್ನ ಇಷ್ಟಪಡ್ತಾರೆ.
1: ಸಿನಿಮಾಗಳನ್ನ ನೋಡ್ತೀರಾ?
0: ನೋಡ್ತೀವಿ ಮೇಡಮ್.
1: ಆಯ್ತು, ಈಗ ಈ ಒಂದು ಹಾಡನ್ನ ಕೇಳೋಣ. ಇದಾದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ಏನಾಗಲಿ, ಪ್ರೀತಿಗಾಗಿ ಸೇವೆಗಾಗಿ ಬದುಕು ಬಾಳಲಿ. ಪ್ರೀತಿ ಎಂದು ಸುಳ್ಳಲ್ಲ, ಸೇವೆ ಕೂಡ ಎಂದು ಹುಸಿ ಆಗೋದಿಲ್ಲ. ಇವತ್ತು ನಮ್ಮ ಜೊತೆ ಈ ಅಂತಾರಾಷ್ಟ್ರೀಯ ಅಗ್ನಿವೀರರ ದಿವಸದ ದಿನ ಒಂದಷ್ಟು ಮಾಹಿತಿಯನ್ನು, ಹಾಗೆಯೇ ತುರ್ತು ಸಂದರ್ಭದಲ್ಲಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸೋದಕ್ಕೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ವತಿಯಿಂದ ಶ್ರೀ ಸುನೀಲ್ ಕುಮಾರ್, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ. ಸರ್, ನಾವಿದ್ರ ಬಗ್ಗೆ ಮಾತನಾಡ್ತಾ ಇದ್ವಿ, ನಿಮ್ಮ ಇಲಾಖೆಯ ಪರಿಧಿ ಬಗ್ಗೆ ಮಾತನಾಡಿದ್ವಿ. ಹಾಗೆಯೇ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಅವಘಡಗಳು ಹೆಚ್ಚು ಸಾಮಾನ್ಯ. ಅದು ಶಾರ್ಟ್ ಸರ್ಕ್ಯೂಟ್ ಇರಬಹುದು, ಕಾಳುಗಿಚ್ಚು ಇರಬಹುದು, ಈ ಬೇರೆ ಬೇರೆಯ ಒಂದು ಅವಘಡಗಳನ್ನು ಹೇಗೆ ನಮ್ಮ ಜನರಿಗೆ ಹೇಗೆ ಜಾಗೃತಿನೇ ಮೂಡಿಸ್ಬೋದು, ಅದರಲ್ಲೂ ಈ ಒಂದು ಬೇಸಿಗೆಗಾಲದಲ್ಲಿ
1: ಮೇಡಮ್? ಈಗ ನಾವು ಈಗ ಎಲೆಕ್ಟ್ರಿಕಲ್ ಫೈರ್, ನಾನು ಹೇಳಿದೆ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಮಾನವ ನಿರ್ಮಿತ ವಿಕೋಪಗಳಾಗಿರ್ಬೋದು. ಈಗ ನಾವೇನಾದ್ರು ಈಗೇನಾಗುತ್ತೆ ಅಂದರೆ, ಈಗ ಟೆಂಪ್ರೇಚರ್ ಜಾಸ್ತಿ ಇದೆ, ನಾವು ಈ ಸಾರಿ ತುಂಬ ಟೆಂಪ್ರೇಚರ್ ಜಾಸ್ತಿ, ಬೇಸಿಗೆ ಜಾಸ್ತಿ ಇದೆ. ಸೊ ಈಗ ಗ್ರಾಮೀಣ ಭಾಗದಲ್ಲಿ, ನಾವು ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ರೈತರು ಬೆಳೆದಿರತಕ್ಕಂಥ ಬಣಿವೆಗಳು ಸಾಕಷ್ಟು,
0: ಅಂದ್ರೆ ಈ ಒಣ ಹುಲ್ಲುಗಳು
1: ಯಾಕಂದ್ರೆ ಒಕ್ಕಣೆ ಮಾಡಿರ್ತಾರೆ, ಒಕ್ಕಣೆ ಮಾಡಿ ಅದನ್ನ ಹಸುಗಳಿಗೆ ಅಥವಾ ಇದಕ್ಕೆ ಆಹಾರಕ್ಕೆ ಅಂತ ಬಳಕೆ ಮಾಡ್ತಾರೆ ಯಾವುದನ್ನ, ಬಣಿವೆಗಳನ್ನು. ಸೊ ಅದು ಬಣಿವೆಗಳು ಫೈರ್ ಆಗುತ್ತವೆ ಈಗ ಗ್ರಾಮೀಣ ಭಾಗದಲ್ಲಿ. ಮತ್ತು ಅರಣ್ಯ ಬೆಂಕಿಗಳು ಒಂದು ಏನಂತಾರೆ, ಕಾಡುಗಳಲ್ಲಿ ಏನಾಗುತ್ತೆ ಅಂದರೆ, ಈಗ ನಮಗೆ ನೀರಿನ ಅಭಾವ ಸಾಕಷ್ಟು ಇರುತ್ತೆ, ಯಾಕಂದರೆ ಈಗ ಬೇಸಿಗೆ ಆದರೆ ನೀರಿನ ಅಭಾವ ಕಮ್ಮಿ ಇರ್ತವೆ, ಆದಷ್ಟು ಒಣಗಿರುತ್ತೆ, ಡ್ರೈ ಆಗಿರುತ್ತೆ. ಈಗ ನಮ್ಮ ಬನ್ನರಘಟ್ಟ ಫಾರೆಸ್ಟ್ ಆಗಿರ್ಬೋದು, ಬಂಡೀಪುರ ಫಾರೆಸ್ಟ್ ಆಗಿರ್ಬೋದು, ಸಾವನದುರ್ಗ, ನಮ್ಮ ಸಂಗಮ ಮೇಕೆದಾಟು ನಿಯರ್ ಬೈ ನಾನು ಫಾರೆಸ್ಟ್ ಮಾತಾಡ್ತಾ ಇದ್ದೀನಿ ಮೇಡಮ್. ಸೊ ಇಲ್ಲೇನಾಗುತ್ತೆ, ಅಬ್ಸಲ್ಯೂಟ್ಲಿ ಎಲ್ಲ ಡ್ರೈ ಆಗಿರುತ್ತೆ, ಗ್ರೀನರಿ ಎಲ್ಲ ಡ್ರೈ ಆಗಿರುತ್ತೆ. ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಸ್ವಲ್ಪ ಒಂದು ಈಗ ರೈತರು ಏನಾಗುತ್ತೆ ಅಂದರೆ, ಅವ್ರ ತೋಟನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ನಾನು ರೆಗ್ಯುಲರಾಗಿ ಒಂದು ನಮ್ಮ ಒಂದು ನನ್ನ ಕನಕಪುರ ಅಗ್ನಿಶಾಮಕ ಠಾಣೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಒಂದು ನಿಯರ್ ಬೈ ನಮ್ಮ ಕೋಡಿಹಳ್ಳಿ ಅನ್ನೋ ಒಂದು ಅರಣ್ಯ ಪ್ರದೇಶ ಇದೆ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ರೈತರು ಬೆಟ್ಟ ಆ ಕಡೆ ಇರುತ್ತೆ, ಫಾರೆಸ್ಟ್ ಆ ಕಡೆ, ಈ ಕಡೆ ಅವರು ಜಮೀನನ್ನು ಸಮೀಪಿಸುತ್ತೆ. ಸೊ ಈಗ ನಾವು ಬೆಟ್ಟಕ್ಕೆ ನಮ್ಮ ಮೇಲಿರ್ತಕ್ಕಂಥ ಜಾಗಕ್ಕೆ ನಾವು ವೆಹಿಕಲ್ ಹೋಗೋದಕ್ಕಾಗಲ್ಲ, ಬೆಟ್ಟಗಳಲ್ಲಿ ಅಬ್ಸಲ್ಯೂಟ್ ನೀರನ್ನ ಅಭಾವ ಇದ್ದೇ ಇರುತ್ತೆ. ಸೊ ಇದು ನಮಗೆ ತೀರಾ ಒಂದು ಚಾಲೆಂಜಿಂಗ್ ಆದಂಥ ಒಂದು ಟಾಸ್ಕ್ ನಮಗೆ ಫೈರ್. ಸೊ ಅಂಥ ಕಡೆ ನಮಗೆ ನೀರು ಸಿಗೋದಿಲ್ಲ, ಏನು ಮಾಡ್ಬೋದು ನಾವು? ಆ ಮರಗಳಿರ್ತಕ್ಕಂಥ ಗ್ರೀನ್ ರಂಬೆ ಕೊಂಬೆಗಳನ್ನು, ಗ್ರೀನ್ ಲೀವ್ಸನ್ನು ನಾವು ಯೂಸ್ ಮಾಡಿ ನಾವು

0: ಅದನ್ನ ಹಾಸ್ತೀವಿ.
1: ಅಂದ್ರೆ ಹಸಿ ಎಲೆಗಳನ್ನ,
0: ಹಸಿ ಎಲೆಗಳನ್ನ,
1: ಎಲೆಗಳನ್ನ ಈ ಬೆಂಕಿ ಮೇಲೆ ಹಾಕಿದಾಗ ಅದು ನಂದುತ್ತೆ.
0: ನಂದುತ್ತೆ. ನಮ್ಮಲ್ಲಿ ಬೀಟರ್ಸ್ ಅಂತ ಮಾಡ್ಕೊಂಡಿರ್ತೀವಿ, ಬೀಟರ್ಸ್ ಅಂತ ಇರುತ್ತೆ ನಮ್ಮಲ್ಲಿ. ಸೊ ಬೀಟರ್ಸ್ ಅನ್ನು ಯೂಸ್ ಮಾಡ್ಕೊಳ್ತೀವಿ.
1: ಬೀಟರ್ಸ್ ಅಂದ್ರೆ,
0: ಬೀಟರ್ ಅಂದ್ರೆ ಒಂದು ನಮ್ಮ ಈಗ ನೀವು ಗನಿ ಬ್ಯಾಗ್, ಗೋಣಿಚೀಲ ಅಂತ ಹೇಳ್ತಿರಲ್ಲ, ಅದರಲ್ಲಿ ನಾವು ಒಂದು ಬೀಟರ್ಸ್ ಅಂತ ಇಟ್ಕೊಂಡಿರ್ತೀವಿ. ಮೇಡಮ್, ಈಗ ನಾವೇನಂದ್ರೆ ಫೈರ್ ಬಗ್ಗೆ ಮಾತಾಡ್ಬೇಕಂದ್ರೆ, ಅಗ್ನಿ ನಾವು ಯಾವತ್ತೇ ಆಗ್ಲಿ ಅಗ್ನಿಶಮನದ ಬಗ್ಗೆ ತಿಳ್ಕೊಬೇಕಾದ್ರೆ ವಾಟ್ ಈಸ್ ಫೈರ್ ಅಂತ ತಿಳ್ಕೊಬೇಕು. ಸೊ ಫೈರ್ ಅನ್ನೋದು ಒಂದು ರಾಸಾಯನಿಕ ಕ್ರಿಯೆ. ಮೂರು ಕಾಂಪೊನೆಂಟ್ ನಾವು ಫೈರ್ ಟ್ರಯಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಫೈರ್ ಇಸ್ ಇನ್ ಕೆಮಿಕಲ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕೇಳ್ತೀವಿ. ಆಕ್ಸಿಡೇಷನ್ ಅಂತ ಅಂದ್ರೆ ಆಕ್ಸಿಜನ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. ಈಗ ರಿಡಕ್ಷನ್ ಅಂದ್ರೆ ಹೈಡ್ರೋಜನ್ ಲಿಬರೇಟ್ ಮಾಡುತ್ತೆ, ಆಕ್ಸಿಡೇಷನ್ ಅಂದ್ರೆ ಆಕ್ಸಿಜನ್ ನ ಬಳಕೆ ಮಾಡುತ್ತೆ. ಸೊ ಫೈರ್ ಟ್ರಯಾಂಗಲ್ ಅಲ್ಲಿ ನಾವು ಯಾವತ್ತು ಟ್ರಯಾಂಗಲ್ ನಲ್ಲಿ ಒಂದು ಕಡೆ ನಾವು ಆಮ್ಲಜನಕ ಆಕ್ಸಿಜನ್, ಇನ್ನೊಂದು ಕಡೆ ನಿರ್ದಿಷ್ಟವಾದ ಬೆಂಕಿ ಮಿನಿಮಮ್ ಟೆಂಪರೇಚರ್. ಈಗ ನೋಡಿ, ಈಗ ಒಂದು ಬುಕ್ ಇದೆ ಅಥವಾ ಒಂದು ಟೇಬಲ್ ಇದೆ, ನಾವೊಂದು ಸಿಂಪಲ್ ಒಂದು ಇದರಲ್ಲಿ ನಾವು ಬೆಂಕಿ ಹಸ್ಲಿಕ್ಕೆ ಆಗಲ್ಲ, ಒಂದು ಬಿಲ್ಡಿಂಗ್ನ ಒಂದು ಚಿಕ್ಕ ಇದರಲ್ಲಿ ಹಸ್ಲಿಕ್ಕೆ ಆಗಲ್ಲ. ಅಂದ್ರೆ ಇಟ್ ನೀಡ್ ಎ ಮಿನಿಮಮ್ ಟೆಂಪರೇಚರ್. ಮಿನಿಮಮ್ ಟೆಂಪರೇಚರ್ ಇಸ್ ಕಾಲ್ಡ್ ಇಗ್ನಿಷನ್ ಟೆಂಪರೇಚರ್. ಒಂದು, ಇನ್ನೊಂದು ಉರಿಯೋದಕ್ಕೆ ವಸ್ತು ಬೇಕು. ವಸ್ತು ಅಬ್ಸೊಲ್ಯೂಟ್ಲಿ ವಿ ನೋ ತ್ರೀ ಟೈಪ್ಸ್, ಒಂದು ಲಿಕ್ವಿಡ್ ಆಗಿರ್ಬೋದು, ಒಂದು ಸಾಲಿಡ್ ಲಿಕ್ವಿಡ್ ಅಂಡ್ ಗ್ಯಾಸಸ್, ತ್ರೀ ಟೈಪ್ಸ್ ಆಫ್ ಲಿಕ್ವಿಡ್. ಈ ಮೂರು ಕಾಂಪೊನೆಂಟ್ ಇದ್ರೆ ಫೈರ್ ಆಗುತ್ತೆ. ಇದು ಸಿಂಪಲ್ ಟ್ರಯಾಂಗಲ್. ಸೊ ಫೈರ್ನ ಈಗ ಹೇಗೆ ಅರಿಸ್ತೀರಾ? ಈಗ ಐಸೋಲೆಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ ನಾವು, ಇಟ್ಸ್ ಇನ್ ಬೇಸಿಕ್ ಸೈನ್ಸ್. ಎಲ್ಲ ಸೈಡ್ಸ್ ಈಕ್ವಲ್ ಆಗಿರ್ತವೆ. ಈ ಐಸೋಲೆಟ್ರಲ್ ಟ್ರಯಾಂಗಲ್ ಮೂರು ಈಕ್ವಲ್ ಆಗಿದ್ರೆ ಮಾತ್ರ ಅದು ಐಸೋಲೆಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಈಗ ಫೈರ್ ಟ್ರಯಾಂಗಲ್ ಏನಾಗುತ್ತೆ ಅಂದ್ರೆ ಮೂರು ಕಾಂಪೊನೆಂಟ್ ಇದ್ರೆ ಫೈರ್ ಆಗುತ್ತೆ, ಒಂದು ಕಾಂಪೊನೆಂಟ್ ತೆಗೆದ್ರೆ ಫೈರ್ ಆಗೋದಿಲ್ಲ.
1: ಸೊ ಇದರಲ್ಲಿ ಯಾವ್ದು ತೆಗಿಬೇಕು ಮೊದಲು?
0: ಮೊದಲನೇ ನೀವು ಏನ್ ಮಾಡ್ತೀರಾ, ಉಷ್ಣಾಂಶ ತೆಗಿತೀರಾ. ಯಾಕೆ ಉಷ್ಣಾಂಶ ತೆಗಿತೀರಾ? ಈಸಿ ಅವೈಲಬಲ್ ಎಕ್ಸ್ಟಿಂಗ್ವಿಶಿಂಗ್ ಮೀಡಿಯಾ, ಅಗ್ನಿ ನಂದಿಸಕ್ಕೆ ಸುಲಭವಾಗಿ ಸಿಗುವಂತ ನೀರು. ನೀರನ್ನ ಹಾಕಿ ಏನ್ ಮಾಡ್ತೀರಾ, ಉಷ್ಣಾಂಶವನ್ನ ಕಡಿಮೆ ಮಾಡ್ತೀರಾ. ಅಂದ್ರೆ ನೀವೇನ್ ಮಾಡ್ತೀರಾ, ಈಗ ಮಿನಿಮಮ್ ಇಗ್ನಿಷನ್ ಟೆಂಪರೇಚರ್ ನ ತೆಗಿತೀರಾ. ಒಂದು, ಇನ್ನೊಂದು ಆಕ್ಸಿಜನ್ ಅನ್ನ ತೆಗೆಯುವಂಥದ್ದು. ಈಗ ನನಗೆ ಬೀಟರ್ಸ್ ಅಂತ ಹೇಳಿದೆ, ಗೋಣಿಚೀಲಗಳನ್ನ ಬಳಕೆ ಮಾಡಿ ನಾವು ಹೊಡೆದಾಗ ಏನಾಗುತ್ತೆ, ನಮಗೆ ಆಕ್ಸಿಜನ್ ಕಟ್ಡೌನ್ ಆಗುತ್ತೆ. ಅಂದ್ರೆ ನೀವು ಒಂದು ಫೈರ್ ಟ್ರಯಾಂಗಲ್ ಅಲ್ಲಿ ಆಕ್ಸಿಜನ್ ನ ರಿಮೂವ್ ಮಾಡ್ತಿದ್ದೀರಾ. ದಟ್ ಈಸ್ ಕಾಲ್ಡ್ ಬ್ಲಾಂಕೆಟಿಂಗ್, ಮುಚ್ಚುವಿಕೆ ಅಂತ ಕರಿತೀವಿ. ಈಗ ಅಡುಗೆ ಮನೆಗಳಲ್ಲಿ ನಾವೇನಾರ ಒಂದು ಕುಕಿಂಗ್ ಆಯಿಲ್ ಫೈರ್ ಆಗ್ತದೆ, ಕುಕಿಂಗ್ ಆಯಿಲ್ ಫೈರ್ ಆದಾಗ ನೀವು ಸಿಂಪಲ್ ಆಗಿ ಏನ್ ಮಾಡ್ತೀರಾ,
1: ಅಂದ್ರೆ ಸಿಲಿಂಡರ್ ಹೊತ್ತು ಹುರಿಯುವಾಗ ನೀವು ಹೇಳ್ತಾ ಇರೋದು
0: ಸಿಲಿಂಡರ್ ಅಲ್ಲ ಮೇಡಮ್. ಈಗ ಸಿಲಿಂಡರ್ ಗ್ಯಾಸ್ ಸ್ಟೋವ್ ಆಗಿರ್ಬೋದು ಅಥವಾ ಯಾವ್ದು ಎಣ್ಣೆ ಸ್ಟೋವ್ ಆಗಿರ್ಬೋದು. ಈಗ ನಾವು ಒಂದು ಗ್ಯಾಸ್ ಸ್ಟೋವ್ ಬಗ್ಗೆ ಮಾತಾಡೋಣ. ಸೊ ಗ್ಯಾಸ್ ಸ್ಟೋವ್ ನಲ್ಲಿ ಒಂದು ಏನೋ ಒಂದು ಕುಕಿಂಗ್ ಆಯಿಲ್ ಇಕ್ಕಂಡಿರ್ತೀರಾ. ಇವತ್ತು ಏನೋ ಒಂದು ಸ್ವೀಟ್ಸ್ ಏನೋ ಮಾಡಬೇಕು ಅಂತ ಮೈಂಡ್, ಈಗ ಮೈಸೂರು ಪಾಕ್ ಮಾಡಬೇಕು ಅಂತ ಮೈಂಡಲ್ಲಿ ಇರ್ತದೆ. ಯಾಕಂದ್ರೆ ಇಟ್ಸ್ ಎನ್ ಕಾಸ್ಟ್ಲಿ, ಒಂದು 2 ಲೀಟರ್ ತುಪ್ಪ ಈಸಿ ಹತ್ಕೊಳ್ಳೋ ಅಂತ ಇದು. ಸೊ ಈಗ ಏನಾಗುತ್ತೆ, ಕುಕಿಂಗ್ ಆಯಿಲ್ನ ನೀವು ಹೇಗೆ ಅರಿಸ್ತೀರಾ? ಈಗ ಬಾಂಡಲ್ಲಿ ಪಾನಲ್ಲಿ ಎಣ್ಣೆ ಇರ್ತದೆ, ಹೇಗೆ ಅರಿಸ್ತೀರಾ ಅದನ್ನ? ಈಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ತೀರಾ,
1: ಹೌದು,
0: ಅಥವಾ ರೆಗ್ಯುಲೇಟರ್ನ ಆಫ್ ಮಾಡ್ತೀರಾ, ಅಥವಾ ನೀರನ್ನು ಹಾಕ್ತೀರಾ?
1: ಕಷ್ಟ ಇದೆ, ಗ್ಯಾಸ್ ಸ್ಟೌವ್ ಆಫ್ ಮಾಡ್ತೀನಿ.
0: ಗ್ಯಾಸ್ ಸ್ಟೌವ್ ಆಫ್ ಮಾಡ್ತೀರಾ, ನೀರನ್ನು ಹಾಕಿದ್ರೆ ಏನಾಗುತ್ತೆ ಮೇಡಮ್? ಯಾವತ್ತೇ ಆಗಲಿ ಈ ಸಾಂದ್ರತೆ, ಎಣ್ಣೆಯ ಸಾಂದ್ರತೆ ನೀರಿಗಿಂತ ಕಮ್ಮಿ ಇರುತ್ತೆ, ಹಾಗಾಗಿ ತೇಲುತ್ತೆ. ದ ಡೆನ್ಸಿಟಿ ಆಫ್ ಎನ್ ಆಯಿಲ್ ಇಸ್ ಲೆಸರ್ ದೆನ್ ದ ವಾಟರ್, ಇಟ್ ವಿಲ್ ಫ್ಲೋಟ್ಸ್ ಆನ್ ದ ವಾಟರ್. ಸೊ ಅವಾಗ ಏನಾಗುತ್ತೆ, ನೀರಿನ ಹಾಕಿದಾಗ ಬೆಂಕಿನ ಅರಳುತ್ತೆ. ಯಾವುದೇ ಕಾರಣಕ್ಕಾಗಿ ನಾವು ಅದನ್ನು ಹೇಳ್ತೀನಿ, ಕ್ಲಾಸಿಫಿಕೇಶನ್ ಆಫ್ ಫೈರ್ ನಲ್ಲಿ ಹೇಳ್ತೀನಿ. ಎಣ್ಣೆ ಆಯಿಲ್ ಫೈರ್ ಆದಾಗ ನಾವು ನೀರನ್ನ
1: ಹಾಕ್ಬಾರ್ದು.
0: ಸಿಂಪಲ್ ಏನಾಗುತ್ತೆ ಮೇಡಮ್, ಒಂದು ಪ್ಲೇಟ್ ತಗೊಂಡು ಮುಚ್ಚಬಹುದ ನೀವು ಆ ಕುಕಿಂಗ್ ಪ್ಯಾನ್ ಮೇಲೆ, ಬಾಂಡ್ಲಿ ಮೇಲೆ ಒಂದು ಪ್ಲೇಟ್ ಅನ್ನು ಮುಚ್ಚಿದ್ರೆ ಏನಾಗುತ್ತೆ? ನನ್ನ ಎರಡನೇ ಮೆಥಡ್ ಬ್ಲಾಂಕೆಟಿಂಗ್ ಅಂತ ಅಂದ್ರೆ ಆಕ್ಸಿಜನ್ ರಿಮೂವ್
1: ಮಾಡುತ್ತೆ. ಸೊ ಅಲ್ಲಿಗೆ ಕಂಟೈನ್ ಆಯ್ತು.
0: ನಾವೇನಂದ್ರೆ ಫೈರ್ ಫೈಟರ್ ಆಗಿ ನಾವು ಬೆಂಕಿಯ ಆಸದ ಜೊತೆಗೆ ನಾವು ಅದನ್ನು ಉಳಿಸ್ಲೇಬೇಕಾಗತ್ತೆ. ಒಂದು ಪ್ರಾಪರ್ಟಿನ ನಾವು ಸೇವ್ ಮಾಡಬೇಕಾಗತ್ತೆ. ಈಗ ಅಲ್ಲಿ ನಾನು ಹೇಳಿದೆ, ಕಟ್ಟಡಕ್ಕೆ ಎಂಟ್ರಿ ಆದಾಗ ಅಲ್ಲಿ ಯಾವುದು ಕ್ಯಾಶುಯಲ್ಟೀಸ್ ಇರಲ್ಲ, ಯಾರು ವಿಕ್ಟಿಮ್ಸ್ ಇರಲ್ಲ, ಒಳಗಡೆ ಟ್ರಾಪ್ ಆದಂತ ಯಾರು ಮನುಷ್ಯರು ಇರೋದಿಲ್ಲ, ಜೀವಿಗಳು ಇರಲ್ಲ. ಸೊ ಅವಾಗ ಏನ್ ಮಾಡ್ತೀರಾ ನಾವು, ಸೆಕೆಂಡ್ ಈಗ ನಾವು ಇಲ್ಲಿ ಬರ್ತೀವಿ, ಈಗ ಒಂದು ಏನೊಂದು ನಿಮ್ದು ಒಂದು ಸ್ಟುಡಿಯೋ ಇದೆಯಲ್ಲ. ಸೊ ಇಲ್ಲಿ ನಾವು ಇಲ್ಲಿ ಒಂದು ಚೂರು ಸ್ಮಾಲ್ ಫೈರ್ ಆಯಿತು ಅಂದ್ರೆ ನಾವು ಅಲ್ಲಿ ವಾಟರ್, ಈಗ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಇರ್ತವೆ, ಸೊ ನೀರನ್ನು ಹಾಕೋದಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ಸ್ ಫಾರ್ ದಟ್. ಅಂದ್ರೆ ನಾವು ಸೆಕೆಂಡರಿ ಡ್ಯಾಮೇಜ್ ಮಾಡಬಾರ್ದು. ಕೆಲವೊಂದು ಟೈಮಲ್ಲಿ ಫೈರ್ ಆದಾಗ ನೀರನ್ನು ಹಾಕಿದಾಗ ಸೆಕೆಂಡರಿ ಡ್ಯಾಮೇಜ್ ಆಗ್ತವೆ. ನೋಡಿ, ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಇರುತ್ತೆ, ಏನೋ ಸ್ವಲ್ಪ ಫೈರ್ ಆಗುತ್ತೆ, ನೀವು ಪ್ಯಾನಿಕ್
1: ಆಗ್ತೀರಾ,
0: ಶಾರ್ಟ್ ಸರ್ಕ್ಯೂಟ್ ಆಗ್ತವೆ, ನೀರನ್ನು ಹಾಕ್ಲಿಕ್ಕೆ ಆಗಲ್ಲ.
1: ಕೇಳಿದ್ರಲ್ಲ, ಕೇಳಿದ್ರೆ ನೋಡಿ, ಎಲ್ಲಾದರೂ ಈ ಅಗ್ನಿ ಕಂಡು ಬಂದರೆ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರುವಾಗ ಯಾವುದೇ ಪಾತ್ರೆಯಲ್ಲಿ ಅಗ್ನಿ ಕಂಡು ಬಂದರೆ, ಬೆಂಕಿ ಇದ್ರೆ ಅಲ್ಲಿ ನೀರು ಹಾಕಬಾರ್ದು. ನಾವು ಮಾಡೋ ತಪ್ಪು ಇದೇನೆ, ಅಗ್ನಿ ಕಣ್ತು ಬೆಂಕಿ ಕಣ್ತು ಅಂದ ಕೂಡಲೇ ನೀರು ಹಾಕ್ಬಿಡ್ತೀವಿ. ಅದನ್ನ ಬ್ಲಾಂಕೆಟಿಂಗ್ ಮಾಡಬೇಕು, ಅಂದ್ರೆ ಆಕ್ಸಿಜನ್ ಕಡಿತ ಮಾಡಬೇಕು ಅಲ್ವಾ?
0: ಒಂದು, ಉಷ್ಣಾಂಶವನ್ನು ಕಡಿಮೆ ಮಾಡೋದು ನಾವು ಕೂಲಿಂಗ್ ಅಂತ ಕರಿತೀವಿ, ತಣಿಸುವಿಕೆ ಅಂತ ಕರಿತೀವಿ. ಇನ್ನೊಂದು ಬ್ಲಾಂಕೆಟಿಂಗ್. ನೀವೊಂದು ನನಗೆ ಇದು ಮಾಡಿ, ಸ್ಟಾಪ್ ಡ್ರಾಪ್

0: ರೋಲ್. ಯಾರೋ ಒಬ್ಬ ಮನುಷ್ಯರಿಗೆ ಬೆಂಕಿ ಹತ್ಕೊಳ್ತದೆ, ಅವಾಗ ಏನ್ ಮಾಡ್ತೀರಾ? ಹಿಂದೆಯಿಂದ ಹೋಗಿ ಮುಂದೆಯಿಂದ ಅವರು ಟೆಂಪರೇಚರ್ ತುಂಬಾ ಇದಾಗಿರ್ತಾರೆ ಅವರು ಯಾರಾದ್ರೆ. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಗೊತ್ತಿದ್ದೋ ಗೊತ್ತಿಲ್ದನೋ ಆಗುತ್ತೆ ಬೇರೆ. ಈಗ ಸೂಸೈಡ್ ಅಟೆಂಪ್ಟ್ ಅಲ್ಲಿ ಅವರು ಬೆಂಕಿ ಹಚ್ಕೊಂಡ್ಬಿಡ್ತಾರೆ, ಬಟ್ ಆ ತಾಪಮಾನ ಜಾಸ್ತಿ ಆಗಿದೆ ತಡೆಯಕ್ಕಾಗಲ್ಲ. ಏನಿ ಮತ್ತೆ ಇನ್ ಯಾವ್ದಾದ್ರು ಫೈರ್ ಇನ್ಸಿಡೆಂಟ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ ಬೆಂಕಿ ಹತ್ಕೊಂಡ್ಬಿಡ್ತೇವೆ. ಆ ಕಡೆ ಫೈರ್ ಇರತಕ್ಕಂಥ ಕೆಲಸ ಮಾಡ್ಬೇಕಾದ್ರೆ ಜಗಳಿ ಅಂದ್ರೆ ಆಕ್ಸಿಡೆಂಟ್ಲಿ ಹತ್ಕೊಳ್ಳುತ್ತದೆ. ಅವಾಗ ಆ ಟೆಂಪರೇಚರ್ ತಡಕಾಗುತ್ತೆ, ನೀವು ಮುಂದೆ ಹೋದಾಗ ಅವ್ರು ಏನ್ ಮಾಡ್ತಾರೆ, ನೀವು ಇಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಾವು ಅವ್ರನ್ನ ಹಿಂದೆಗಳಿಂದ ಹೋಗಿ ಅವ್ರನ್ನ ನಾವು ಸ್ಟಾಪ್ ಮಾಡ್ಬೇಕು, ಫಸ್ಟ್ ಸ್ಟಾಪ್ ಮಾಡ್ಬೇಕು, ಆಮೇಲೆ ಅವ್ರನ್ನ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿ ರೋಲ್ ಅಂತ ಹೇಳ್ತೀವಿ,
1: ಅಂದ್ರೆ ನೆಲಕ್ಕೆ
0: ಅವನ್ನ ಮುಳುಗಿಸ್ತೀವಿ, ಮಲಗಿಸಿ ರೋಲ್ ಮಾಡ್ತೀವಿ. ಯಾಕೆ ರೋಲ್ ಮಾಡ್ತೀವಿ?
1: ಅದು ಆಕ್ಸಿಜನ್ ಕಟ್ ಆಫ್ ಆಗುತ್ತೆ,
0: ಆಕ್ಸಿಜನ್ ಕಟ್ ಆಫ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಬ್ಲಾಂಕೆಟಿಂಗ್ ಅಥವಾ ವೆಟ್ ಕ್ಲಾತ್ ಅನ್ನ ಅವ್ರಿಗೆ ನಾವು ಕವರ್ ಮಾಡ್ತೀವಿ. ಸ್ಟಾಪ್ ಡ್ರಾಪ್ ರೋಲ್, ಸೊ ದಟ್ ಈಸ್ ಕಾಲ್ಡ್ ಅಂದ್ರೆ ರಿಮೂವಲ್ ಆಕ್ಸಿಜನ್ ಇಸ್ ಕಾಲ್ಡ್ ಬ್ಲಾಂಕೆಟಿಂಗ್. ಒಂದು ಕೂಲಿಂಗ್ ಆಯ್ತು, ಇನ್ನೊಂದು ಬ್ಲಾಂಕೆಟಿಂಗ್ ಆಯ್ತು. ಸೊ ಇನ್ನೊಂದು ನಾವು ಉರಿಯಕ್ಕೆ ವಸ್ತುನೇ ಕೊಡದೆ ಹೋದ್ರೆ ಎಲ್ಲಿ ಎಲ್ಲಿ ಫೈರ್ ಆಗುತ್ತೆ? ಈಗ ನೀವು ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸ್, ಈ ಮೂರು ಫ್ಯೂಲ್ ಹೇಳ್ದಿನ ಫ್ಯೂಯಲ್ಸ್ ಅಂತ. ನೀವು ಫ್ಯೂಯಲ್ಸ್ ಏನಾದ್ರೆ ಫೈರ್ ಎಲ್ಲಾಗುತ್ತೆ.
1: ಅಗ್ನಿ ನಿಷ್ಪಕ್ಷಪಾತಿ ಅಂತ
0: ಹೇಳ್ತಾರೆ.
1: ಒಪ್ತೀರಾ?
0: ಹೌದು ಮೇಡಮ್, ಅಗ್ನಿಗೆ ಯಾರು ಅಂತ ಗೊತ್ತಾಗಲ್ಲ
1: ಅಲ್ವಾ,
0: ಯಾರು ಇದು ಅಂತಾನು ಗೊತ್ತಾಗಲ್ಲ.
1: ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಸುನೀಲ್ ಕುಮಾರ್ ಅವರೇ. ನಮ್ಮ ಕೇಳುಗರಿಂದ ಸಂದೇಶಗಳು ಕೂಡ ಬರ್ತಾ ಇವೆ, ಪ್ರಶ್ನೆಗಳು ಬರ್ತಾ ಇವೆ. ಖಂಡಿತವಾಗ್ಲೂ ಇದನ್ನ ಮುಂದಿನ ಭಾಗದಲ್ಲಿ ತಗೋಣ. ಈಗ ಒಂದು ಹಾಡನ್ನ ಕೇಳ್ಬಿಡೋಣ ಅಲ್ಲ, ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ದಿನವೆಲ್ಲ ಹಸಿವಿಲ್ಲ, ಖುಷಿ ಚಿತ್ರದ ಹಾಡು.

0: ಇವತ್ತು ಅಗ್ನಿವೀರರನ್ನ ಅವರ ಸೇವೆಯನ್ನ ನೆನೆಯುವಂತಹ ದಿವಸ. ಹಾಗಾಗಿ ನಮ್ಮ ಜೊತೆ ಶ್ರೀ ಸುನೀಲ್ ಕುಮಾರ್ ಅವರು, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ನಮ್ಮ ಜೊತೆ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸೋದಕ್ಕೆ, ಮಾಹಿತಿಯನ್ನ ಕೊಡೋದಕ್ಕೆ. ಸುನೀಲ್ ಕುಮಾರ್ ಅವರೇ, ಈಗ ಎಷ್ಟೋ ವಿಚಾರಗಳನ್ನ ನೀವು ಹಂಚಿಕೊಳ್ಳುವಾಗ ನಮಗೆ ತಿಳಿದಿದ್ದೇನು ಅಂತಂದ್ರೆ, ನಮಗೆ ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಇರ್ತೀವಿ. ಅಗ್ನಿ ಅವಘಡ ಆದಾಗ ಎಷ್ಟೋ ನಮಗೆ ಬೇಸಿಕ್ ನಾಲೆಜ್ ಎಷ್ಟೋ ಸಲ ನಮಗೆ ಕೊರತೆ ಇದೆ, ಏನ್ ಮಾಡ್ಬೇಕು ತಿಳಿದಿರೋದಿಲ್ಲ. ಈಗ ನೀವು ಹೇಳಿದ್ರಿ, ಪಾತ್ರೆಗೆ ಬೆಂಕಿ ಹತ್ತದಾಗ ನೀರು ಹಾಕಬಾರ್ದು, ಯಾವ್ದಾದ್ರು ಪ್ಲೇಟ್ ಅನ್ನ ಅಥವಾ ಇನ್ನೊಂದು ಪಾತ್ರೆಯನ್ನ ಮುಚ್ಚಬೇಕು ಅದ್ರ ಮೇಲೆ, ಅಂದ್ರೆ ಕಟ್ ಆಫ್ ಮಾಡ್ಬೇಕು ಆಕ್ಸಿಜನ್ ಪಾಯಿಂಟ್ ಅಂತ. ಹೀಗೆ ಎಷ್ಟೋ ಡೂಸ್ ಅಂಡ್ ಡೋಂಟ್ಸ್ ಇದೆ. ಈ ಒಂದು ಬೇಸಿಕ್ ಫೈರ್ ಸೈನ್ಸ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮಗೆ, ನಮ್ಮ ಕೇಳುಗರಿಗೆ
1: ಹಂಚಿಕೊಳ್ಳಿ. ಹೇಳಿದ್ದು ಬೇಸಿಕ್ ಫೈರ್ ಸೈನ್ಸ್ ಮೇಡಮ್, ಫೈರ್ ಟ್ರೈಂಗಲ್ ಮುಖಾಂತರ ತಮಗೆ ಹೇಳಿದೆ. ಸೊ ಈಗ ಫೈರ್ ಅನ್ನೆಲ್ಲ ನೋಡ್ತೀರ, ಈಗ ಮನೆಗಳಲ್ಲಿ ಎಲ್ಲ ಒಂದು ನಿಮ್ಮ ಎಲೆಕ್ಟ್ರಿಕಲ್ ಸ್ವಿಚಸ್ ಮತ್ತೆ ಎಲೆಕ್ಟ್ರಿಕಲ್ ವೈರ್ಸ್ ಮನೆಗಳಲ್ಲಿ ಆಗಿರ್ಬೋದು, ಅಥವಾ ಗ್ಯಾಸ್ ಎಲ್ ಪಿ ಜಿ ಲೀಕೇಜ್ ಅಥವಾ ಎಲ್ ಪಿ ಜಿ ಬರ್ನಿಂಗ್ ಆಗಿರ್ಬೋದು, ಅಥವಾ ಬೇರೆ ನಿಮ್ಮ ವರ್ಕಿಂಗ್ ಪ್ರೈಮೈಸಿಸ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಫೈರ್ ನೋಡ್ತೀರಾ. ಇನ್ನು ನಿಮ್ದೊಂದು ಕುಕಿಂಗ್ ಆಯಿಲ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಅವಾಗ ನಾವು ಏನು ಮಾಡಬಾರ್ದು ಅನ್ನೋದು ನಮ್ಗೆ ತಿಳಿದಿರಬೇಕು. ಏನು ಮಾಡಬಾರ್ದು ಅಂದರೆ ನೀರನ್ನು ಹಾಕಬಾರ್ದು, ಅದನ್ನು ನಾನು ತಮಗೆ ಹೇಳಿದೆ. ಸೊ ಹಾಗಾಗಿ ಫೈರ್ನ ನಾವು ನೋಡಿದ ತಕ್ಷಣ ಫಸ್ಟ್ ನಾವು ಅದನ್ನು ಏನು ಮಾಡಬೇಕು ಅಂದರೆ ವಿ ಶುಡ್ ನೋ ದ ಕ್ಲಾಸಿಫಿಕೇಶನ್. ಸೊ ಕ್ಲಾಸಿಫಿಕೇಶನ್ ಆಫ್ ಫೈರ್ ನಾವು ಕ್ಲಾಸ್ ಎ ಅಂತ ಹೇಳ್ತೀವಿ, ಎ ವರ್ಗಗಳ ಬೆಂಕಿ, ಕ್ಲಾಸ್ ಬಿ ಬಿ ವರ್ಗಗಳ ಬೆಂಕಿ, ಕ್ಲಾಸ್ ಸಿ ಸಿ ವರ್ಗಗಳ ಬೆಂಕಿ, ಕ್ಲಾಸ್ ಡಿ ಸಿ ಡಿ ವರ್ಗಗಳ ಬೆಂಕಿ. ಎ ವರ್ಗಗಳ ಬೆಂಕಿಗಳೇನು ಬರ್ತವೆ, ಎಲ್ಲ ಸಾಲಿಡ್ ಫೈರ್ಸ್ ಬರ್ತವೆ, ಘನ ವಸ್ತುಗಳು, ಪೇಪರ್ ಆಗಿರ್ಬೋದು, ವುಡನ್ ಸಬ್ಸ್ಟೆನ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಎ ವರ್ಗಗಳ ಬೆಂಕಿಗೆ ಬರ್ತವೆ. ಕಾರ್ಬೋನೇಷಿಯಸ್ ಫೈರ್ ಅಂತ ಇರ್ತೀವಿ, ಉರುದಿ ಬೂದಿ ಆಗ್ತಕ್ಕಂಥದ್ದು. ಸೊ ಈ ಉರುದಿ ಬೂದಿ ಆಗ್ತಕ್ಕಂಥಗೆ ನಾವು ಕಾರ್ಬೋನೇಷಿಯಸ್ ಫೈರ್ ಅಂತ ಕರಿತೀವಿ.
0: ಅಂದ್ರೆ ಎ ವರ್ಗಕ್ಕೆ
1: ಸೇರುತ್ತೆ. ಇನ್ನ ಬಿ ವರ್ಗಗಳ ಬೆಂಕಿ ಆಯಿಲ್ ಫೈರ್. ಆಯಿಲ್ ಅಂದ್ರೆ ನಮಗೆ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಏವಿಯೇಷನ್ ಫ್ಯೂಯಲ್ ಅಥವಾ ಕುಕಿಂಗ್ ಆಯಿಲ್, ಎನಿ ಫ್ಲೇಮೇಬಲ್ ಆಯಿಲ್ಸ್ ಕ್ಲಾಸ್ ಬಿ ಅಲ್ಲಿ ಬರ್ತದೆ. ಇನ್ನು ಕ್ಲಾಸ್ ಸಿ ಎಲ್ ಪಿ ಜಿ ಇಸ್ ಎ ಮಿಕ್ಸ್ಚರ್ ಆಫ್ ಬ್ಯೂಟೇನ್ ಆ್ಯಂಡ್ ಪ್ರೋಪೇನ್, ಫ್ಲೇಮೇಬಲ್ ಗ್ಯಾಸ್, ಅದು ಸಿ ವರ್ಗಗಳ ಬೆಂಕಿ ಬರ್ತವೆ. ಸೊ ಇನ್ನು ಡಿ ವರ್ಗಗಳಲ್ಲಿ ಎಲ್ಲ ಲೋಹಗಳ ಬೆಂಕಿ ಬರ್ತವೆ, ಮೆಟಲ್ ಫೈರ್. ಸೊ ಮೆಟಲ್ ಫೈರ್ಸ್ ಅಂದರೆ ಸಾಮಾನ್ಯವಾಗಿ ನಮ್ಮ ಎಲೆಕ್ಟ್ರಿಕಲ್ ವೈರ್ನಲ್ಲಿ ಯೂಸ್ ಮಾಡೋದು ಕಾಪರ್
0: ಹೌದು,
1: ಅಥವಾ ಅಲ್ಯೂಮಿನಿಯಂ. ಸೊ ನಮ್ಮ ಮೊದಲು ಎಲೆಕ್ಟ್ರಿಕಲ್ ಈ ಅಂತಲೂ ಈ ಫೈರ್ ಅಂತಲೂ ಕ್ಲಾಸಿಫಿಕೇಶನ್ ಕ್ಲಾಸ್ ಇ ಅಂತ ಹೇಳ್ತಾ ಇದ್ವಿ. ಎಲೆಕ್ಟ್ರಿಕಲ್ ಫೈರ್ಸ್ ನಾರ್ಮಲ್ ಆಗಿ ಕಾಪರ್ ಮತ್ತು ಅಲ್ಯೂಮಿನಿಯಂ ಎಲೆಕ್ಟ್ರಿಕಲ್ ಫೈರ್ ವೈರ್ನಲ್ಲಿ ಬರೋದ್ರಿಂದ ಲೋಹಗಳ ಬೆಂಕಿಗೆ.
0: ಅಂದ್ರೆ ಇದು ಇಂಡಸ್ಟ್ರಿಯಲ್ ಅವಘಡಗಳಲ್ಲಿ ಬರುತ್ತಾ ಹೆಚ್ಚಾಗಿ ಕಂಡು ಬರೋದು
1: ಎಲೆಕ್ಟ್ರಿಕಲ್ ಫೈರ್. ಹೌದು ಮೇಡಮ್, ಮನೆಗಳಲ್ಲೂ ಕೂಡ ನಾವು ಎಲೆಕ್ಟ್ರಿಕಲ್ ವೈರ್ ಬರ್ತವೆ. ಸೊ ನಾವು ಲೋಹಗಳ ಬೆಂಕಿಗೆ ಸೇರಿಸ್ತೀವಿ ನಾವು ಕ್ಲಾಸ್ ಡಿ. ಸೊ ಈ ಫಸ್ಟ್ ನೀವು ಯಾವ ಕ್ಲಾಸ್ ಆಫ್ ಫೈರ್ ಅಂತ ನೋಡ್ಕೊಳ್ತೀರಾ, ಓ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಅಂತ ನೋಡ್ಕೊಳ್ತೀವಿ. ಸೊ ನೋಡಿಕೊಂಡು ಅದಕ್ಕೆ ನಾವು ಎ ಕ್ಲಾಸ್ ಫೈರ್ಗೆ ಏನು ಮಾಡಬೇಕು, ಕಾರ್ಬೋನೇಷಿಯಸ್ ಫೈರ್ಗೆ ನೀರನ್ನು ಹಾಕಬೇಕು. ಸೊ ಎಕ್ಸ್ಟಿಂಗ್ವಿಷಿಂಗ್ ಮೀಡಿಯಾ
0: ಅಂದರೆ ಈ ಸಾಲಿಡ್ ಏನೇನಿತ್ತು, ನೀವು ಈಗಷ್ಟೇ ಈ ಮೇಜು ಕುರ್ಚಿ ಫರ್ನಿಚರು ಪೇಪರು ಇದೆಲ್ಲ ಹೇಳಿದ್ರಲ್ಲ, ಅದಕ್ಕೆ ನೀರು ಹಾಕಬೇಕು,
1: ನೀರು ಉರಿದಿ ಬೂದಿ ಆಗಂತಕ್ಕಂಥ ಕಾರ್ಬನ್.

0: ಫೈರ್
1: ಅಂದ್ರೆ ಉರ್ದು ಬೂದಿ ಆಗುವಂತಹ ವಸ್ತುಗಳಿದ್ರೆ ಅದಕ್ಕೆ ಬೆಂಕಿ ಹತ್ತಿದ್ರೆ ಅದಕ್ಕೆ ನೀರ್ ಹಾಕ್ಬೇಕು.
0: ನೀರ್ ಹಾಕ್ಬೇಕು. ಎ ಕ್ಲಾಸ್ ಫೈರ್ಗೆ ನಾವು
1: ಬೆಂಕಿ
0: ನೀರನ್ನು ಹಾಕ್ತೀವಿ. ಇನ್ನ ಆಯಿಲ್ ಫೈರ್ಸ್ ಗೆ ನಾನು ಹೇಳಿದೆ ಡೆನ್ಸಿಟಿ ಆಫ್ ಎನ್ ಆಯಿಲ್ ಇಸ್ ಲೆಸರ್ ದನ್ ವಾಟರ್, ಇಟ್ ವಿಲ್ ಫೋರ್ಸ್ ಅನ್ನ ವಾಟರ್
1: ಅಂದ್ರೆ ನೀರ್ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ,
0: ಫ್ಲೋಟ್ ಆಗುತ್ತೆ. ನೀವು ಈಗ ನೀವೊಂದು ಸಿಂಪಲ್ ಆಗಿ ಒಂದು ನಾವು ಎಲ್ಲ ಮಾಡ್ರಿಲ್ ಹೋದಾಗ ನಾವೇನ್ ಮಾಡ್ತೀವಿ, ಒಂದು ಟ್ರೇ ತಗೊಳ್ತೀವಿ, ಮೆಟಲ್ ಟ್ರೇ, ಅದ್ರ ನೀರನ್ನ ಹಾಕಿ ಒಂದ್ ಸ್ವಲ್ಪ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಹಾಕಿ, ಡೀಸೆಲ್ ಒಂದ್ ಸ್ವಲ್ಪ ಪೆಟ್ರೋಲ್ ಒಂದ್ ಸ್ವಲ್ಪ ಹಾಕಿ ಅದು ತೇಲುತ್ತೆ, ಫೈರ್ ಹಾಕ್ತೀವಿ. ಸೊ ಹಾಕಿ ಅದಕ್ಕೆ ಒಂದ್ ಸ್ವಲ್ಪ ನೀರನ್ನು ಸಿಂಪಡಿಸಿ, ನೀವೇ ಪ್ರಾಕ್ಟಿಕಲ್ ಇಲ್ಲ, ನೀರನ್ನು ಸಿಂಪಡಿಸಿದಾಗ ಏನಾಗುತ್ತೆ ಅದು ಫೈರ್ ವಿಲ್ ಸ್ಪ್ರೆಡ್.
1: ಅದಕ್ಕೆ ಈ ಸಮುದ್ರಗಳಲ್ಲಿ ಈ ಒಂದು ಫ್ಯೂಲ್ ಲೀಕೇಜ್ ಆದಾಗ ಬೆಂಕಿ ಹತ್ಕೊಂಡಾಗ ಅದು ಎಷ್ಟೇ ಏನೇ ಮಾಡಿದ್ರು ನಂದಿಸೋದಕ್ಕೆ ಆಗೋದೇ ಇಲ್ಲ.
0: ಹೌದು ಮೇಡಮ್. ಸೊ ನಾವು ಆಯಿಲ್ ಫೈರ್ಗೆ ನಮ್ಮಲ್ಲಿ ಫೋಮ್ ಕಾಂಪೌಂಡ್ ಅಂತ ಯೂಸ್ ಮಾಡ್ತೀವಿ. AFFF ಅಕ್ವೇಸ್ ಫಿಲ್ಮ್ ಫಾರ್ಮಿಂಗ್ ಫೋಮ್, ಕೆಮಿಕಲ್ ಮತ್ತೆ ಮೆಕ್ಯಾನಿಕಲ್ ಫೋಮ್. ಸೊ ನಮ್ಮ ವೆಹಿಕಲ್ ಅಲ್ಲಿ ಏನಿರುತ್ತೆ ನೀರು, ನಮ್ಮ ಜಲವಾಹನ ಅಂತ ಕರಿತೀವಿ, 4,500 ಲೀಟ್ರು, 9,000 ಲೀಟ್ರು ಅಥವಾ 16,000 ಲೀಟ್ರು. ಸೊ ಅದನ್ನ ನಾವು ಮೆಕ್ಯಾನಿಕಲ್ ಫೋಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಫೋಮ್ ಕಾಂಪೌಂಡ್ ಇರುತ್ತೆ. ಸೊ ನಮ್ಮ ವೆಹಿಕಲ್ ಇರ್ತಕ್ಕಂಥ ನೀರನ್ನು ನಾವು ನಮ್ಮಲ್ಲಿ ಫೋಮ್ ವರ್ಕಿಂಗ್ ಬ್ರಾಂಚಸ್ ಅಂತ ಬರ್ತೇವೆ. ಒಂದು ಕಡೆ ಏರು, ಒಂದು ಕಡೆ ವಾಟರು, ಇನ್ನೊಂದು ಕಡೆ ಫೋಮ್, ಮೂರು ಮಿಕ್ಸ್ ಆದಾಗ ನಮಗೆ ಔಟ್ಪುಟ್ ನಮಗೆ ಫೋಮ್ ಬರುತ್ತೆ.
1: ಅದನ್ನ ಈ ಟ್ಯಾಂಕರ್ ಒಳಗೆ ಹಾಕ್ಬಿಡ್ತೀರಾ?
0: ಇಲ್ಲ ಮೇಡಮ್, ನೀರು ಟ್ಯಾಂಕಿಂದ ಆಚೆ ಬರ್ತದೆ. ಸೊ ಒಂದು ವಾಟರ್ ನೀವೇನು ನಮ್ಮ ಫೈರ್ ವೆಹಿಕಲ್ ನೋಡ್ತೀರಾ, ಇಟ್ ಇಸ್ ಲೈಕ್ ಬಸ್ಸಸ್ ಅಂಡ್ ಲಾರೀಸ್, ಅದು ಜಾಸ್ತಿ ಬಾಡಿ ಬಿಲ್ಡ್ ಮಾಡ್ಕೊಳ್ತೀವಿ. ಸೊ ಒಳಗಡೆ ನಮ್ಮಲ್ಲಿ 4,500 ಲೀಟರ್ ಇರ್ತಕ್ಕಂಥ ವಾಟರ್ ಟ್ಯಾಂಕ್ ಇರ್ತದೆ. ಸೊ ಅದನ್ನು ನಾವು ನಮ್ಮಲ್ಲಿ ಬ್ಯಾಕ್ ಮೌಂಟೆಡ್ ಸೆಂಟ್ರಿಫ್ಯೂಗಲ್ ಪಂಪ್ ಅಂತ ಬರ್ತದೆ. ಸೊ ಅದ್ರ ಮುಖಾಂತರ ನಾವು ನೀರನ್ನು ಹೊರಗಡೆ ಬರ್ತೇವೆ. ಸೊ ನೀರನ್ನು ಹೇಗೆ ಆಚೆ ತೆಗ್ತೀವಿ ಅಂದರೆ ನಾವು ಓಸ್ ಪೈಪ್ಸ್ ಬರ್ತವೆ, ಓಸ್ ಪೈಪಿಂದ ಬ್ರ್ಯಾಂಚಿಗೆ ಕನೆಕ್ಟ್ ಮಾಡ್ಕೊತೀವಿ. ಸೊ ಬ್ರ್ಯಾಂಚಲ್ಲಿ ಫೋಮ್ ಮೇಕಿಂಗ್ ಬ್ರ್ಯಾಂಚ್ ಅಂತ ಒಂದು ಸ್ಪೆಷಲ್ ಬ್ರ್ಯಾಂಚ್ ಇದೆ. ಸೊ ಅದಕ್ಕೆ ಒಂದು ಫೋಮ್ ಕಾಂಪೌಂಡ್ ಬರ್ತದೆ, ವಾಟರ್ ಬರ್ತದೆ, ಹೇರ್. ಸೊ ನಾವು ವಿ ಕ್ಯಾನ್ ಕನ್ವರ್ಟ್ ಆಲ್ ದ ವಾಟರ್ ಇಂಟು ಫೋಮ್. ನಿಮ್ ಅನ್ಸುತ್ತೆ, ಸೊ ದೊಡ್ಡ ದೊಡ್ಡ ಫೈರ್ಗೆ ಏನ್ ಮಾಡ್ತೀರಾ ಸರ್, ಆಯಿಲ್ ಫೈರ್ಗೆ? ಸೊ ವಿ ವಿಲ್ ಕನ್ವರ್ಟ್ ವಾಟರ್ ಇಂಟು ಫೋಮ್.
1: ಸೊ ಈ ಫೋಮ್ ರೀತಿ ಅದು ಕನ್ವರ್ಟ್ ಆದಾಗ ಬೇಗ ನಂದಿಸೋದಕ್ಕೆ,
0: ಹೌದು, ಇಟ್ ವಿಲ್ ಮೇಕ್ ಏರ್ ಬಬಲ್ಸ್. ಸೊ ಅಂಡ್ ಇಟ್ ವಿಲ್ ಆಕ್ಟ್ ಆಸ್ ಎ ಬ್ಲಾಂಕೆಟಿಂಗ್ ಟು ದ ಫೈರ್, ಆಯಿಲ್ ಫೈರ್
1: ಆಕ್ಸಿಜನ್ ಕಡಿತ
0: ಮಾಡುತ್ತೆ. ಈಗ ನಾನು ಬಿ ವರ್ಗಗಳ ಬೆಂಕಿಗೆ ಏನ್ ಮಾಡ್ತೀವಿ, ನಾವು ಫೋಮ್ ಕಾಂಪೌಂಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಫೋಮ್ ಕಾಂಪೌಂಡ್ ನಮ್ದು ಎಕ್ಸ್ಟಿಂಗ್ವಿಷರ್, ನಾನು ನೆಕ್ಸ್ಟ್ ಹೇಳ್ತೇನೆ. ಎಕ್ಸ್ಟಿಂಗ್ವಿಷರ್ ಅಲ್ಲಿ 4 ವಿಧ ಇದೆ, ಅದರಲ್ಲಿ ಈಗ ಎ ಟೈಪ್ ಎಕ್ಸ್ಟಿಂಗ್ವಿಷರ್ ಅಂತಾರೆ, ವಾಟರ್ ಟೈಪ್ ಎಕ್ಸ್ಟಿಂಗ್ವಿಷರ್. ಈಗ ಬಿ ಟೈಪ್ಗೆ ಅದು ಫೋಮ್ ಬೇಸ್ಡ್ ಎಕ್ಸ್ಟಿಂಗ್ವಿಷರ್, ಫೋಮ್ ಹೇಳಿದೆ. ಈಗ CO2 ಬಂದು ಗ್ಯಾಸ್ ಫೈರ್ಗೆ, ಅಂದರೆ CO2 ಆಕ್ಟ್ ಆಸ್ ಎ ಇನರ್ಟ್ ಗ್ಯಾಸಸ್. ಇನ್ನು ಲೋಹಗಳ ಬೆಂಕಿಗೆ ಡ್ರೈ ಕೆಮಿಕಲ್ ಪೌಡರ್ ಅಂತ ಕರಿತೀವಿ, ಡ್ರೈ ಕೆಮಿಕಲ್ ಪೌಡರ್. ಅದನ್ನ ನಾವು ಲೋಹಗಳ ಬೆಂಕಿಗೆ ಹಾಕ್ತೀವಿ,
1: ಅದನ್ನ ಹಾಕಿದ ಕೂಡಲೇ ಅದು ಬೆಂಕಿ.
0: ಇದು ದಿಸ್ ಆರ್ ದ ಎಕ್ಸ್ಟಿಂಗ್ವಿಷಿಂಗ್ ಮೀಡಿಯಾ.
1: ಆದ್ರೆ ಎಲ್ಲೋ ಬೆಂಕಿ ಹತ್ತಿದೆ ಅಂತ ನಿಮಗೆ ಕಾಲ್ ಬಂದಾಗ ಈ ವರ್ಗಗಳನ್ನ ಹೇಳೋದಿಲ್ಲ?
0: ಅಲ್ಲ ಮೇಡಮ್, ಹೇಳೋದಿಲ್ಲ,
1: ಗೊತ್ತಿರೋದಿಲ್ಲ. ನಿಮ್ಗೆ ಗೊತ್ತಿರಬೇಕು, ಎಲ್ಲದಕ್ಕೂ ತಯಾರಿ ಮಾಡ್ಕೊಂಡು ಹೋಗ್ತೀವಿ.
0: ನಮ್ಮಲ್ಲಿ ಇರುತ್ತೆ ಮೇಡಮ್, ರೆಗ್ಯುಲರ್ ಆಗಿರುತ್ತೆ. ವಿ ಆರ್ ಪ್ರಿಪೇರ್ಡ್. ಈಗ ನಾನು ಹೇಳಿದ್ ಈಗ ನಿಮ್ಗೆ ಗೊತ್ತು. ಈಗ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಮನೇಲಿ ಕುಕಿಂಗ್ ಅಲ್ಲಿ ಫೈರ್ ಆದ್ರೆ ನೀವೇನ್ ಮಾಡ್ತೀರಾ, ನೀರನ್ನ ಹಾಕ್ಬಾರ್ದು ಅಂತ ಗೊತ್ತಾಯ್ತು.
1: ಈಗ ಹೌದು.
0: ಸೊ ಎಲೆಕ್ಟ್ರಿಕಲ್ ಫೈರ್ ಆದ್ರೆ ನೀರನ್ನ ಹಾಕ್ಬಾರ್ದು ಅಂತ ಗೊತ್ತಾಯ್ತು. ಈಗ ಸಾಲಿಡ್ ಫೈರ್ ಆದಾಗ ಏನ್ ಮಾಡ್ಬೇಕು, ನೀರನ್ನ ಹಾಕಿ ನಾವು ಆರಿಸಬಹುದು ಈಸಿಯೆಸ್ಟ್ ಅಂತ ಹೇಳ್ಬಿಟ್ಟು ಅದನ್ನ. ಸೊ ಈಗ ಮೆಟಲ್ ಫೈರ್ ಆದ್ರೆ ನಿಮ್ಗೆ ಈಗ ಏನಾಯ್ತು, ಯಾರೇ ಆಗ್ಲಿ ಒಬ್ಬರು ಪಬ್ಲಿಕ್ ಎಲ್ಲ ಒಂದ್ ಕಡೆ ಫೈರ್ ಅನ್ನ ನೋಡಿದಾಗ ಅವಾಗ ನಿಮ್ ಮೈಂಡ್ ಅಲ್ಲಿ ಬರಬೇಕು, ಓ ಇದು ಎ ಕ್ಲಾಸ್ ಬಿ ಕ್ಲಾಸ್, ನಾವು ಇದನ್ನ ಎಲೆಕ್ಟ್ರಿಕಲ್ ಫೈರ್ ಆಗ್ತದೆ ಸಿ ಕ್ಲಾಸ್, ಇದಕ್ಕೆ ನಾವು ನೀರನ್ನು ಯೂಸ್ ಮಾಡಬಾರ್ದು, ನೀರು ಯೂಸ್ ಮಾಡಿದ್ರೆ ಜಾಸ್ತಿ ಆಗ್ತದೆ.
1: ಹೌದು, ಬಹಳ ಉಪಯುಕ್ತವಾದ ಮಾಹಿತಿ. ಶ್ರೀ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಇವರು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ. ಇವ್ರ ಜೊತೆ ಮತ್ತಷ್ಟು ಮಾತನಾಡೋಣ. ಹಾಗೇನೆ ಒಂದು ಹಾಡು ಕೂಡ ಬರ್ತಾ ಇದೆ, ಸೋನು ನಿಗಮ್ ಅವರು ಹಾಡಿರುವ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಹಾಡಿದು, ಬಾನಲಿ ಬದಲಾಗೋ ಅನ್ನುವಂತಹ.

0: ನಮ್ಮ ಜೊತೆ ಇಂದು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶ್ರೀ ಸುನೀಲ್ ಕುಮಾರ್ ಅವರಿದ್ದಾರೆ. ಸುನೀಲ್ ಅವರೇ, ಈಗ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊಂಡ್ರೆ ಮೊದಲು 101 ಈ ಎಮರ್ಜೆನ್ಸಿ ನಂಬರ್ ಇದೆಯಲ್ಲ, ಅದಕ್ಕೆ ಕಾಲ್ ಮಾಡಬೇಕಾ ಅಥವಾ ನಾವೇ ನಂದಿಸೋದಕ್ಕೆ ಟ್ರೈ ಮಾಡಬೇಕಾ?
1: ಮೇಡಮ್, ಈಗ ಮನೆಗಳಲ್ಲಿ ಸಾಧಾರಣವಾಗಿ ನಿಮ್ದೇನಾಗುತ್ತೆ, ಕಿಚನ್ ಫೈರ್ ಆಗುವಂಥ ಸಂಭವ ಇರುತ್ತೆ. ಅಥವಾ ಈಗ ಮೊಬೈಲನ್ನು ನಾವೇನು ಮಾಡ್ತೀವಿ, ಒಂದು ಎಲೆಕ್ಟ್ರಿಕಲ್ ಸ್ವಿಚ್ಗೆ, ಮೊಬೈಲು, ಲ್ಯಾಪ್ಟಾಪು, ಓವರ್ಲೋಡಿಂಗ್ ಆಫ್ ಎಲೆಕ್ಟ್ರಿಕಲ್ ಜಂಕ್ಷನ್ ಪಾಯಿಂಟ್ ಅಂತ ಹೇಳ್ತೀವಿ. ಒಂದು ಜಂಕ್ಷನ್ ಎಲೆಕ್ಟ್ರಿಕಲ್ ನಿಮ್ಮಲ್ಲಿ ಏನು ಸ್ವಿಚಸ್ ಇದ್ದರೆ, 2-3 ಮೊಬೈಲ್ ಹಾಕೋದು ಅಥವಾ ಟಿವಿಗಾಗಿ ಅದಕ್ಕೆ ಕನೆಕ್ಷನ್ ಇರ್ತವೆ, ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು
0: ಅಂದರೆ ಮಲ್ಟಿಪಲ್ ಕನೆಕ್ಟ್ ಮಾಡಬಾರ್ದು?
1: ತಪ್ಪು
0: ಮಾಡಬಾರ್ದು,
1: ಓವರ್ಲೋಡ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಸಾಧಾರಣವಾಗಿ ನಾವು ಮನೆಗಳ ಬೆಂಕಿ ಇದ್ದೇ ಇರುತ್ತೆ, ಡೊಮೆಸ್ಟಿಕ್ ಫೈರ್ ಇದ್ದೇ ಇರುತ್ತೆ. ಎಲ್ಲ ಫೈರ್ಗಳಲ್ಲೂ ಕಾರಣ ಎಲೆಕ್ಟ್ರಿಕಲ್ ಫೈರ್, ಎಲೆಕ್ಟ್ರಿಕಲ್ ಓವರ್ಲೋಡಿಂಗ್ ಆಗಿ ಹೋಗೋದು. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಈಗ ಎಲೆಕ್ಟ್ರಿಕಲ್ ಫೈರ್ ಆದರೆ ನೀವೇನು ಮಾಡ್ತೀರಾ, ಇಮ್ಮಿಡಿಯೇಟ್ ಮೇನ್ಸ್ನ ನಾವು ಡಿಪಿ ಟ್ರಿಪ್ ಆಗುತ್ತೆ, ಆಗಿಲ್ಲ ಅಂದ್ರೆ ನೀವು ಅದನ್ನು ನೋಡ್ಕೊಳ್ತೀರಾ. ಸೊ ಅದು ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಕೈಯಲ್ಲಿ ನಿಮ್ಮ ನಾಲೆಜಲ್ಲಿ ಏನಾಗುತ್ತೆ ಫೈರ್ಗೆ, ನನಗೆ ಹೇಳಿದೆ ಕುಕಿಂಗ್ ಆಯಿಲ್ ಫೈರ್ ಆಯಿತು, ಇಮ್ಮಿಡಿಯೇಟ್ ಪ್ಲೇಟ್ ಮುಚ್ಚಿದ್ರೆ ಅಲ್ಲಿ ಫೈರ್ ಆಗುತ್ತೆ, ಕಡಿಮೆ ಆರುತ್ತೆ. ಸೊ ನೀವು ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಫೋಕಸ್ಸು ಅವೇರ್ನೆಸ್ ಇದ್ರೆ, ನಾನು ಇದು ಇದು ಒಂದು ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮ. ಸೊ ಇದರಲ್ಲಿ ಎಷ್ಟೋ ಜನ ನಮ್ಮ ಇವರು ಆಡಿಯನ್ಸ್ಗೆ ಏನು ಕೇಳ್ತಾ ಇದ್ದಾರೋ ಎಲ್ಲರಿಗೂ ಇದೊಂದು ಅವೇರ್ನೆಸ್ ಆಗುತ್ತೆ,
0: ನಮ್ಮ ಕೇಳುಗರಿಗೆ
1: ಅವೇರ್ನೆಸ್ ಆಗ್ತದೆ. ಸೊ ಇದು ನಿಮ್ಗೆ ನಾಲೆಜ್ ಇದ್ದಾಗೇನಾಗುತ್ತೆ, ಫಸ್ಟ್ ನೀವು ಏನಾಗುತ್ತೆ ಸಾಧ್ಯ ಒಂದಷ್ಟು ಅದನ್ನು ನೀವು ಕಂಟ್ರೋಲ್ ಮಾಡ್ತೀರಾ. ತದನಂತರ ಎಲ್ಲರಲ್ಲೂ ಮೊಬೈಲ್ ಇರ್ತವೆ. ಸೊ ಮೊಬೈಲಲ್ಲಿ ನೀವು 101 ಅಥವಾ 112 ಇಮಿಡಿಯೇಟಾಗಿ ನೀವು ಕರೆಯನ್ನು ಮಾಡ್ತೀರಾ. ಅದು ಹೆಚ್ಚಿನ ಜಾಸ್ತಿ ಆದರೆ, ಸಪೋಸ್ ಈಗ LPG ಗ್ಯಾಸ್ ಲೀಕೇಜಸ್ ಆಗ್ತವೆ, ಲೀಕೇಜ್ ಆದಾಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅದು ಲೀಕೇಜ್ ಆಗುತ್ತೆ, ಪ್ಯಾನಿಕ್ ಆಗ್ತಾರೆ. ಸೊ ನಿಮ್ಮ ನಾಲೆಜ್ ಇದ್ರೆ ಏನು ಮಾಡ್ತೀರಾ, ಇಮ್ಮಿಡಿಯೇಟಾಗಿ ಬರಿಗೈನಿಂದ ಯಾವುದೇ, ಈಗ ನೀವು ನೋಡಿ ಈ ಸ್ಟುಡಿಯೋದಲ್ಲೂ ಕೂಡ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಆನ್ ಇದೆ, ಲೈಟ್ ಆನ್ ಇದೆ, ಅದನ್ನು ಆಫ್ ಮಾಡಬಾರ್ದು ಅಥವಾ ಕತ್ಲೆ ಕಾಣಿಸಲ್ಲ ಅಂತ ಆನು ಮಾಡಬಾರ್ದು. ಯು ಶುಡ್ ನೆವರ್ ಆನ್
0: ಹಾಗೆ
1: ಇರಬೇಕು, ಅಲ್ಲಿ ಗ್ಯಾಸ್ ಲೀಕೇಜ್ ಆಗ್ತಾ ಇದೆಯಾ. ಸೊ ಇಮ್ಮಿಡಿಯೇಟಾಗಿ ನಾವೇನು ಮಾಡಬೇಕು, ಮೊಬೈಲನ್ನು ದೂರ ಇರಬೇಕು. ಸೊ ನಿಮಗೆ ಹೋಗಿ ಅದನ್ನು ನೀವು ಕಿಟಕಿ ಏನಿದೆ ವೆಂಟಿಲೇಷನ್ ಕೊಡಬೇಕು. ವೆಂಟಿಲೇಷನ್ ಕೊಟ್ಟಿದ ತಕ್ಷಣ LPG ಗ್ಯಾಸ್ ಆಚೆ ಹೋಗುತ್ತೆ ಅಂತಲ್ಲ, ನಾವು ಫ್ಲೇಮೆಬಿಲಿಟಿ ಲಿಮಿಟ್ಸ್ ಅನ್ನು ಕಮ್ಮಿ ಮಾಡ್ತೀವಿ. ನಾವು LPG ದು ಫ್ಲೇಮೆಬಿಲಿಟಿ ಲಿಮಿಟ್ಸ್ 2-10% ಹೇಳ್ತೀವಿ. ಸೊ 2-10% ಅಂದ್ರೆ ಮಿನಿಮಮ್ ಕ್ವಾಂಟಿಟಿ ಇರಬೇಕಾಗುತ್ತೆ ಫೈರ್. ಇದರಲ್ಲಿ ಒಂದು 100 ವಾಲ್ಯೂಮ್ ಆಫ್ ಆಕ್ಸಿಜನ್ ಇದ್ರೆ 2 liters ಮೇಲೆ LPG ಲೀಕೇಜ್ ಆದ್ರೆ ಮಾತ್ರ ಫೈರ್ ಆಗುವಂಥದ್ದು. ಸೊ ನಾವು ಎಲ್ಲರಿಗೂ ಒಂದು ಇದಿರುತ್ತೆ, ಕಿಟಕಿ ತರ್ಬಿಟ್ರೆ LPG ಗ್ಯಾಸ್ ಆಚೆ ಹೋಗುತ್ತೆ ಅಂದ್ರೆ ಇಟ್ ಈಸ್ ಹೆವಿಯರ್ ದಿನ ಅಟ್ಮಾಸ್ಫಿಯರ್, ವಾತಾವರಣದ ಗಾಳಿಗಿಂತ ಹೆವಿಯೇ ಆಗಿರುತ್ತೆ,
0: ಹಾಗಾಗಿ ಅದು ಆಚೆ ಹೋಗೋದಿಲ್ಲ,
1: ಆಚೆ ಹೋಗೋದಿಲ್ಲ, ಇಟ್ ಇಸ್ ಸೆಟಲ್ ಇನ್ ದ ಬಾಟಮ್. ಹಾಗಾಗಿ ನಾವು ಸ್ಟವ್ ನ ಮೇಲೆ ಇರ್ತೀವಿ, ಸಿಲಿಂಡರ್ನ ಕೆಳಗಡೆ ಇರ್ತೀವಿ. ಸೊ ನಾವು ಕಿಟಕಿನ ಓಪನ್ ಮಾಡ್ತೀವಿ. ಸೊ ಈ ತರ ನಾವು ಈ ತರ ಮಾಡಬಹುದು. ಸೊ ಆದ್ರೂ ಕೂಡ ನಮಗೆ ರೆಗ್ಯುಲೇಟರ್ ಏನೋ ಉರಿತಾ ಇರುತ್ತೆ, ನಿಮಗೆ ಪ್ಯಾನಿಕ್ ಆಗ್ತೀರಾ, ಸೈಮಲ್ಟೇನಿಯಸ್ ನೀವು ಫೋನನ್ನು ಮಾಡಲೇಬೇಕು. ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಗೂ ಫೋನ್ ಮಾಡಬಹುದು, ನಿಮ್ಗೆ ಗೊತ್ತಿರುತ್ತೆ ಯಾರು ಸಿಲಿಂಡರ್ ತಂದಾಗ್ತಾರೆ ಅಂತ. ಅಥವಾ ಫಸ್ಟ್ ನೀವು ಎಮರ್ಜೆನ್ಸಿ ನಂಬರ್ 101-112 ಕರೆಯನ್ನು ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ನಾಲೆಜಲ್ಲಿ ನಿಮ್ಮ ಒಂದು ಲಿಮಿಟ್ಸ್ ಏನಿದೆ ಅದನ್ನು ನಾವು ಮಾಡಲೇಬೇಕಾಗುತ್ತೆ.
0: ಈಗ ಕಾಲ್ ಬರುತ್ತೆ ನಿಮಗೆ, ಈ ಕಾಲ್ ಬಂದ ಮೇಲೆ ಎಷ್ಟು ನಿಮಿಷದಲ್ಲಿ ನೀವು ಸ್ಥಳವನ್ನು ತಲುಪಬೇಕು, ಇದು ಟಾರ್ಗೆಟ್ ಇರುತ್ತೆ
1: ನಮಗೂ. ವಿ ಶುಡ್ ಆಲ್ಸೋ ಒಮೆ ದ ಟ್ರಾಫಿಕ್.

0: ಫೈರ್ ಸ್ಟೇಷನ್ಗೆ ಕನೆಕ್ಟ್ ಮಾಡ್ತಾರೆ.
1: ಕನೆಕ್ಟ್ ಮಾಡ್ತಾರೆ. ಈಗ ನೀವು ನೋಡಿ, ಇಲ್ಲಿಗೆ ಮೇಯೋ ಹಾಲ್ ನಿಯರ್ ಬೈ ಆಗುತ್ತೆ,
0: ಮೇಯೋ ಹಾಲ್ ಇಲ್ಲಿಗೆ ನಿಯರ್,
1: ಸಚಿವಾಲಯ ನಿಯರ್ ಬೈ ಆಗುತ್ತೆ. ಸೊ ಸಚಿವಾಲಯಕ್ಕೂ ಕೊಡ್ತಾರೆ, ಅಲ್ಲೂ ಒಂದು ಅಗ್ನಿಶಮನ ಘಟನೆ ಇದೆ. ಸೊ ನಮ್ಮ ಮೇಯೋಲ್ಗೂ ಕೊಡ್ತಾರೆ, ಎರಡು ನಿಯರ್ ಬೈ ಇರತಕ್ಕಂಥ ಸ್ಟೇಷನ್ಗೆ ನಾವು ಇಮಿಡಿಯೇಟ್ಗೆ ನಾವು ಕಾಲ್ ಕೊಡ್ತೀವಿ. ನೀವು ಕರೆ ಬಂತು, ಈಗ 10 ಗಂಟೆ ಕರೆ ಬರುತ್ತೆ. ಸೊ ನಾವು 1 ನಿಮಿಷಗಳಲ್ಲಿ ನಾವು ಸ್ಟೇಷನ್ ಅನ್ನ ಬಿಡಬೇಕು, ಟರ್ನ್ ಔಟ್ ಅಂತ ಹೇಳಿ.
0: ಅಂದ್ರೆ ಅದಕ್ಕಾಗಿ ಗಾಡಿ ಯಾವಾಗಲೂ ತಯಾರಿ.
1: ಹೌದು ಮೇಡಮ್, ನಮ್ಮ ಪ್ರಾಕ್ಸಿಮಿಟಿ ಸೂಟ್ ನಮ್ಮಲ್ಲಿ ಏನಿದೆ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಹಾಕೊಂಡು ನಮಗೆ ಒಂದು ಸೈರನ್ ಅಥವಾ ಬೆಲ್ ಅನ್ನು, ಫೈರ್ ಬೆಲ್ ಅನ್ನ.
0: ಅಂದ್ರೆ ಅಲ್ಲಿ ಸಿಬ್ಬಂದಿ ಕೂಡ ಹಾಗೆ ಆ ಯೂನಿಫಾರ್ಮ್ ಅಲ್ಲೇ ಇರ್ತಾರ
1: ಮೇಡಮ್? ರೆಗ್ಯುಲರ್ ನಾರ್ಮಲ್ ಯೂನಿಫಾರ್ಮ್ ಅಲ್ಲಿ ಇರ್ತೀವಿ. ಸೊ ನಮ್ಮಲ್ಲೆಲ್ಲ ವೆಹಿಕಲ್ ಅಲ್ಲಿ ಪ್ರಾಕ್ಸಿಮಿಟಿ ಸೂಟ್ ಇರುತ್ತೆ. ಸೊ ನಮಗೆ ನೀವು 10 ಗಂಟೆಗೆ ಒಂದು ಫೈರ್ ಅಂತ ನೀವು ಫೋನ್ ಮಾಡ್ತೀರ. ಸೊ 10 ಗಂಟೆಗೆ ಫೋನ್ ಮಾಡಿದ ತಕ್ಷಣ ನಾವು ಕಾಲ್ ತಗೊಳ್ತೀವಿ. ಅಲ್ಲಿ ಟೆಲಿಫೋನ್ ಆಪರೇಟರ್ ಇರ್ತಾರೆ, ಟೆಲಿಫೋನ್ ರೂಮ್ ಇರುತ್ತೆ. ಕಾಲ್ ತಗೊಂಡಿದ ತಕ್ಷಣ ಅವ್ರು ತಕ್ಷಣ ಕಾಲ್ ತಗೊಂಡ್ತಾರೆ, ಅಲಾರಂ ಅಥವಾ ಸೈರನ್ ಅನ್ನ ಪ್ರೆಸ್ ಮಾಡ್ತಾರೆ, ಫೈರ್ ಬೆಲ್ನ ಪ್ರೆಸ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಅವರು ನಾವೆಲ್ಲ 1 ನಿಮಿಷಗಳಲ್ಲಿ ದೇ ವಿಲ್ ವೇರ್ ದೇರ್ ಪಿಪಿ ಪ್ರಾಕ್ಸಿಮಿಟಿ ಸೂಟ್ ಅಥವಾ ಗಂಬೂಟ್ಸ್ ಹೆಲ್ಮೆಟ್ ಅನ್ನ ಹಾಕೊಂಡು 1 ನಿಮಿಷಕ್ಕೆ ಸ್ಟೇಷನ್
0: ಬಿಡಬೇಕು.
1: ಅದರಿಂದ ಈಗ ನಿಯರ್ ಬೈ ಇಲ್ಲಿ ಒಂದು ಎಷ್ಟು ಕಿಲೋಮೀಟರ್ ಇದೆ ಅಂತ ಒಂದು 10 ಕಿಲೋಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ನಮ್ಮ ಸ್ಟೇಷನ್ ಇಂದ 10 ಕಿಲೋಮೀಟರ್ ಇರುತ್ತೆ ಅಗ್ನಿ ಸ್ಥಳ, ಅಗ್ನಿ ಅವಗಳ ಸ್ಥಳ. ಸೊ 10-1ಕ್ಕೆ ಬಿಡ್ತು ಅಂತ ಅಂದ್ರೆ ಇನ್ನ ನಿಮಗೆ ಎಷ್ಟು ನಿಮಿಷ ಬರ್ತಾರೆ, ಅದು 10-16ಕ್ಕೆ ನೀವು ಆ ಸ್ಪಾಟ್ ಅಲ್ಲಿ ಇರಬೇಕಾಗುತ್ತೆ.
0: ಅಂದ್ರೆ 15 ನಿಮಿಷಗಳ ಕಾಲ,
1: 1.5 ನಿಮಿಷದಲ್ಲಿ ಬರಬೇಕಾಗುತ್ತೆ. ಬಟ್ ಇಲ್ಲಿ ಟ್ರಾಫಿಕ್ ಅಲ್ಲಿ ಇದೆ, ಅದು ಖಂಡಿತವಾಗಿ ಆಗೋದಿಲ್ಲ. ಇಲ್ಲ ಕಷ್ಟ ಆಗುತ್ತೆ. ಅವಾಗ ನಾವು ಟ್ರಾಫಿಕ್ಗೂ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೂ ಕಮ್ಯುನಿಕೇಟ್ ಮಾಡಿಕೊಂಡು, ಸೊ ಅಲ್ಲಿ ಅಲ್ಲೂ ಕೂಡ ನಮ್ಮ ಸಿಬ್ಬಂದಿಗಳಿರ್ತಾರೆ.
0: ಇದು ಒಂಥರ ಈ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ಗಳು ಇದ್ದ ಹಾಗೇನೆ.
1: ಹೌದು ಮೇಡಮ್. ಮೇಡಮ್, ನೀವು ಆಂಬ್ಯುಲೆನ್ಸು ಅಥವಾ ಫೈರಿಗೆ ನೀವು ಜಾಗ ಬಿಡಬೇಕಂದ್ರೆ ಫಸ್ಟ್ ಫೈರ್ ಸರ್ವಿಸ್ ಅವರಿಗೆ ನೀವು ಜಾಗ ಬಿಡಬೇಕು,
0: ಫೈರ್ಗೆ ಜಾಗ.
1: ಯಾಕೆಂದ್ರೆ ಆಂಬುಲೆನ್ಸ್ ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ ಇರುತ್ತೆ, ಒಬ್ಬ ಪೇಷಂಟ್ಗೆ ಎಕ್ವಿಪ್ಮೆಂಟ್ ಇರ್ತಾರೆ, ಮತ್ತು ಅಲ್ಲೊಬ್ರು ಅಟೆಂಡ್ ಯಾರೋ ಒಬ್ರು ಇರ್ತಾರೆ, ನರ್ಸ್ ಇರ್ಬೋದು ಅವ್ರು ಇರ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಲೈಫ್ ಸೇಫ್ ಇರುತ್ತೆ. ಬಟ್ ಅಲ್ಲಿ ಬೆಂಕಿಯಲ್ಲಿ ಅನಾಹುತಗೊಳಗಾದಂಥ ಜೀವಗಳು ಇರ್ತಾವಲ್ಲ, ಸೊ ಅವರಿಗೆ ನೀವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಯಾವತ್ತೇ ಆಗಲಿ ಫೈರ್ ಸರ್ವಿಸ್ ಅವರಿಗೆ ಫಸ್ಟ್ ನೀವು ಕ್ಲಿಯರೆನ್ಸ್ ಕೊಡಬೇಕಾಗುತ್ತೆ.
0: ನಿಮಗೆ ಸುಳ್ಳು ಕಾಲ್ಗಳು ತುಂಬಾ ಬರುತ್ತಾ?
1: ಮೇಡಮ್, ಸಾಕಷ್ಟು ಬರ್ತವೆ. ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಬರ್ತವೆ. ನಾನು ನಿಮ್ಗೊಂದು ಉದಾಹರಣೆ ಹೇಳಿದೆ, ಒಂದು ಯಾವ್ದು ನಮ್ಮ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ, ನಗರದಲ್ಲಿ ಇರ್ತಕ್ಕಂಥ ಒಂದು ಮನೆ, ಶೀಟಿನ ಮನೆ ಅಲ್ಲಿ ಒಂದು ಫೈರ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಮೊಂದು 1/2 ಅವರ್ ಮುಂಚೆ ಎಲ್ಲೋ ಒಂದು ಹಳ್ಳಿಯಲ್ಲಿ ಯಾರು ರಸ್ತೆ ಬದಿಯಲ್ಲಿ ನೋಡಿ ಏನೋ ಒಂದು ಕಸದ ರಾಶಿಗೆ ಏನೋ ಒಂದು ನೋಡಿ ಫೋನ್ ಮಾಡಿಬಿಡ್ತಾರೆ. ಅದು ಫಾಲ್ಸ್ ಆಗಿ, ಅದು ಆರೋಗ್ಯ ಫಾಲ್ಸ್ ಕಾಲ್. ಅದು ನಾವಲ್ಲಿ ನೋಡಿ ನಮ್ಮ ಫಾಲ್ಸ್ ಕಾಲ್ ಅಂತಾನೆ ಪರಿಗಣಿಸಿದ್ವಿ. ಸೊ ಅಲ್ಲಿ ಒಂದು 20 ಕಿಲೋಮೀಟರ್ಸ್ ಆ ಕಡೆ ಹೋದರೆ ಇಲ್ಲಿ 1 ಕಿಲೋಮೀಟರ್ ಇಲ್ಲ, ನಗರ ಪ್ರದೇಶದಲ್ಲಿ ಫೈರ್ ಆಯಿತು. ಇವರಿಗೆ ಹೆಚ್ಚಿನ ಲಾಸ್ ಆಯಿತು. ಯಾಕಂದ್ರೆ ಮನೆ ಅಂದಮೇಲೆ ಅವರು ಥಿಂಗ್ಸ್ ಇರ್ತವೆ, ನಗದು ಇರ್ತವೆ, ಏನೋ ಒಂದು ಇರ್ತವೆ, ಅವ್ರ ವೈಯಕ್ತಿಕ ವಸ್ತುಗಳು ಇರ್ತವೆ. ಸೊ ನಾವು ಇಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ.
0: ಯಾಕೆಂದ್ರೆ ನೀವು ಅಲ್ಲಿ ಅಷ್ಟು ದೂರ ಫೇಕ್ ಕಾಲ್ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ರೆ
1: ನಾವು ಯಾವುದೇ ಒಂದು ಕಾಲ್ನ ನಾವು
0: ಲಘುವಾಗಿ ಪರಿಗಣಿಸೋದಿಲ್ಲ,
1: ಅಟೆಂಡ್ ಮಾಡಬೇಕು.
0: ಅದು ಪ್ರೋಟೋಕಾಲ್.
1: ಸೊ
0: ಅಲ್ಲಿ ಹೋಗಿದ್ದಕ್ಕೆ ಆ ಫೇಕ್ ಕಾಲ್ ಬಂದು ಹೋಗಿದ್ದಕ್ಕೆ ಇಲ್ಲಿ ಇನ್ನೊಬ್ಬರಿಗೆ ಲಾಸ್ ಆಯ್ತು ಅಂತ. ಅಂದ್ರೆ ಈ ತರ ಒಂದು ಫಾಲ್ಸ್ ಕಾಲ್ಗಳು
1: ಮಾಡಿ ನಮ್ಮ ದುರುಪಯೋಗ
0: ಪಡಿಸ್ಕೊಳ್ಬಾರ್ದು. ಯಾಕೆಂದ್ರೆ ಎಷ್ಟು ಸಮಯ ವ್ಯರ್ಥ ಅಲ್ವಾ,
1: ಸಮಯ ವರ್ತ, ಬೇರೆ ಒಂದು ಜೀವ ಜೊತೆ
0: ಆಟಾಡದಂಗಾಗುತ್ತೆ.
1: ಅವ್ರ ಪಾಪ ಏನೋ ಒಂದು ಒಂದು ಸಣ್ಣ ಪುಟ್ಟ ಆಸ್ತಿ, ಒಂದು ಅವ್ರದ್ದು ಅಂತ ಥಿಂಗ್ಸ್ ಅದು ಕೂಡ ಇದಾಗ್ತವೆ. ಸೊ ಹಾಗಾಗಿ
0: ಖಂಡಿತ ಏನು ಮನವಿಯನ್ನು ಮಾಡ್ತೀರಾ ಈ ಒಂದು ಕಾರ್ಯಕ್ರಮದ ಮೂಲಕ ಕೇಳುಗರಲ್ಲಿ ಅಥವಾ ಈಗ ಜನಸಾಮಾನ್ಯರಲ್ಲಿ? ನಿಮ್ಮ ಮನವಿ ಏನು, ನಿಮ್ಮ ಸಂಸ್ಥೆಗೆ ಕೆಲಸ ಚೆನ್ನಾಗಾಗಬೇಕು, ಸೇವೆ ಇನ್ನು ಉತ್ತಮವಾಗಿ ಕೊಡಬೇಕು ಅಂದರೆ ನಾವು ಸಾಮಾನ್ಯ ನಾಗರಿಕರು ಹೇಗೆ ನಿಮ್ಗೆ ಸಹಾಯ ಮಾಡಬಹುದು?
1: ಮೇಡಮ್, ಮೊದಲನೇದಾಗಿ ಏನಿದೆ ನಮ್ಮ ಫೈರ್ ಸರ್ವಿಸ್, ನಾವು ನಮ್ಮ ಯೂನಿಫಾರ್ಮ್ ಯಾವುದೇ ಒಂದು ವೆಹಿಕಲ್ಸ್ಗೆ ಆಗಲಿ ಅವ್ರ ಕಡೆಯಿಂದ ಒಂದು ಅಗ್ನಿ ಅನಾಹುತ ಆಗಿಬಿಡುತ್ತೆ. ಸೊ ನನಗೆ ಆದಾಗ ನಾನು ಮಾತಾಡ್ತಾ ಇದ್ದೀನಿ. ಸೊ ಆಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಆಮೇಲೆ ಹೇಳ್ತೀನಿ. ಆದಾಗ ಏನು ಮಾಡಬೇಕು, ಅಲ್ಲಿ ಬಂದಾಗ ವೆಹಿಕಲಲ್ಲೂ ನಮ್ಮ ಆಂಬುಲೆನ್ಸ್ಗೆ ಹೆಂಗೆ ದಾರಿ ಮಾಡಿಕೊಡ್ತಾರೆ, ಸೊ ಫೈರ್ ಸರ್ವಿಸ್ಗೂ ವೆಹಿಕಲ್ಗೂ ದಾರಿನ ಮಾಡ್ಕೊಡ್ಬೇಕಾಗುತ್ತೆ. ಸೊ ಅಗ್ನಿಯಲ್ಲಿ ನಮ್ಮಲ್ಲಿ ಒಂದು ಕ್ರೂ ಮೆಂಬರ್ಸ್, 6 ಮೆಂಬರ್ಸ್ ಇರ್ತೀವಿ. ಸೊ ಈಗ ನಮಗೊಂದು ಹಳ್ಳಿ ಪ್ರದೇಶಗಳಿಗೆ ಹೋದರೆ ಒಂದು ಬಣವೆಗಳು ಫೈರ್ ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಬರ್ತಾರೆ, ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಜನಗಳೆಲ್ಲ ಸಹಾಯ ಮಾಡ್ತಾರೆ ನಮಗೆ ಆದಷ್ಟು. ಯಾಕಂದರೆ ಬಣವೆಯನ್ನು ಕಂಟ್ರೋಲ್ ಮಾಡಬೇಕು, ಅದನ್ನು ಹುಲ್ಲನ್ನು ಉಳಿಸಿದ್ರೆ ಸ್ವಲ್ಪ ಮತ್ತೇನೋ ಯೂಸ್ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಈಗ ಒಕ್ಕಣೆ ಆಗದೇ ಇರತಕ್ಕಂಥದ್ದು ಇರ್ತವೆ ಕೆಲವೊಂದು ಟೈಮಲ್ಲಿ, ಅಥವಾ ಪಕ್ಕದಲ್ಲಿ ಒಂದು ಬಣವೆ ಇರ್ತದೆ. ಸೊ ಆದಷ್ಟು ಅವ್ರು ನಮಗೆ ಸಹಾಯ ಮಾಡಬೇಕಾಗುತ್ತೆ. ನಿಷ್ಪಕ್ಷಪಾತವಾಗಿ ಅವರೇ ಮಾಡಲಿ ಬಿಡು ಅಂತ ಅನ್ನೋದಲ್ಲ, ಅವ್ರ ಜೊತೆ ನಮಗೂ ಅವ್ರು ಸಹಕರಿಸಬೇಕಾಗುತ್ತೆ. ವಾಲಂಟಿಯರ್ ಆಗಿ ಅದೊಂದು ಸೇವೆ, ಅದೊಂದು. ಮತ್ತೆ ಸಾಕಷ್ಟು ಅವೇರ್ನೆಸ್ ಮಾಹಿತಿಯನ್ನು ಪಡ್ಕೋಬೇಕು, ನೆಗ್ಲಿಜೆನ್ಸ್ ಮಾಡಬಾರ್ದು. ಮೇಡಮ್, ಎಲ್ಲೋ ಫೈರ್ ಆಗೋದು ಬಿಡು ಏನು ಅಂತೇಳಿ ನೆಗ್ಲಿಜೆನ್ಸಿ ಇರಬಾರ್ದು ಮನುಷ್ಯರಲ್ಲಿ.
0: ಈಗ ಈ ಒಂದು ನೆಗ್ಲಿಜೆನ್ಸ್ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ, ಈ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಕಷ್ಟ ಆಗುತ್ತಲ್ಲ ಇವರಿಗೆ ಈ ಒಂದು ಸಾಮಾನ್ಯ ಜ್ಞಾನವನ್ನ ನೀಡೋದು.
1: ಹೌದು,
0: ಹೇಗೆ ಮಾಡ್ತೀರಾ ಈಗ ಅಗ್ನಿ ಆದಾಗ?

0: ಮೇಡಮ್, ನಾವು April 14th ನಾವು ಅಗ್ನಿಶಾಮಕರ ಹುತಾತ್ಮನ ದಿನಾಚರಣೆ ಅಂತ ಮಾಡ್ತೀವಿ April 14th. ಅದರಿಂದ ಒಂದು ವಾರ April 14th-20th ವರೆಗೂ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತ ಮಾಡ್ತೀವಿ. ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಸೊ ಇದಲ್ಲದೆ ನಾವು ಸ್ಕೂಲು, ಕಾಲೇಜುಗಳಿಗೆ, ಹಾಸ್ಪಿಟಲ್ಸ್ಗಳಿಗೆ ಪ್ರತಿ ನಾವು ವಾರಕ್ಕೆ ಒಮ್ಮೆ, ಈಗ ನಮ್ಮ ಠಾಣೆಗೂ ಕೂಡ ವಿಸಿಟ್ ಮಾಡ್ತಾರೆ ಮಕ್ಕಳುಗಳು, ಶಾಲಾ ಮಕ್ಕಳುಗಳು ಠಾಣೆಗೂ ವಿಸಿಟ್ ಮಾಡ್ತಾರೆ. ಸೊ ಅಲ್ಲಿ ಅವ್ರಿಗೆ ಅವೇರ್ನೆಸ್ ಮೂಡುತ್ತೆ. ಮತ್ತು ನಾವು ನಮ್ಮ ಏನಿದೆ ಕರಪತ್ರಗಳನ್ನು ಹಂಚೋದ್ರ ಮುಖಾಂತರ ಜನಗಳಲ್ಲಿ ಸಾಕಷ್ಟು ಅವೇರ್ನೆಸ್ಸನ್ನು ಮಾಡ್ತೀವಿ. ಮತ್ತು ನಮ್ಮ ಒಂದು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಯಾವುದೇ ಒಂದು ಬಹುಮಾಡಿ ಕಟ್ಟಡಗಳಲ್ಲಿ ಈ ಟ್ರೈನಿಂಗ್, ಫೈರ್ ಟ್ರೈನಿಂಗ್ ಅದು ಮ್ಯಾಂಡೇಟರಿ ಇದೆ. 40% ಆಫ್ ಡಾಕ್ಯುಮೆಂಟ್ ಎಸ್ ಅಂಡರ್ಗನ್ ದ ಫೈರ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ಅವರಲ್ಲಿ ಸಾಕಷ್ಟು ಅವೇರ್ನೆಸ್ ಅನ್ನು, ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆಯನ್ನು ಮಾಡ್ತಾ ಬಂದಿದ್ದೀರ.
1: ನೀವು ಹೇಳಿದ್ರಿ ಈ ಬೆಂಕಿಯನ್ನು ಆರಿಸೋ ಕೆಲಸಕ್ಕಿಂತ ಹೆಚ್ಚು ನಮ್ಮ ಈ ಒಂದು ಇಲಾಖೆಯಲ್ಲಿ ನಮ್ಮ ಈ ಗಾಡಿ ಇರ್ಬೋದು, ನಮ್ಮ ಸಿಬ್ಬಂದಿ ಮೇಂಟೆನೆನ್ಸ್ ತುಂಬಾ ಕಷ್ಟ ಅಂತ ಯಾಕೆ ಈ ಮಾತನ್ನ
0: ಏನಾಗುತ್ತೆ? ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆಯವರಿಗೆ, ನಮ್ಮ ಬೆಂಗಳೂರಿನಲ್ಲಿ ಪರವಾಗಿಲ್ಲ ಮೇಡಮ್, ಕೆಲವರಿಗೆ ಎಲ್ಲರಿಗೂ ಅಂತೆ ಅಂತಲ್ಲ. ಏನಂದ್ರೆ ಫೈರ್ ಅಂದ್ರೆ ಬೆಂಕಿ ಆದಾಗ ಮಾತ್ರ ಕೆಲಸ ಮಾಡ್ತಾರೆ ಅನ್ನೋ ಒಂದು,
1: ಅಂದ್ರೆ ಬಾಕಿ ಸಮಯದಲ್ಲಿ ಕೆಲಸ ಇರೋದಿಲ್ಲ ಫೈರ್ ಡಿಪಾರ್ಟ್ಮೆಂಟ್ಗೆ ಅನ್ನುವಂತ ಒಂದು ಭಾವನೆ ಇದೆ ಅಂತ ಹೇಳ್ತಾ ಇದ್ದಾರೆ.
0: ಬಟ್ ಅದನ್ನ ಪ್ರಿಪೇರ್ನೆಸ್ ಇರುತ್ತಲ್ಲ ಮೇಡಮ್. ಈಗ ನಮ್ಮ ವೆಹಿಕಲ್, ನಿಮ್ಗೆ ಹೇಳಿದೆ ನಮ್ಮ ಅಗ್ನಿಶಾಮಕ ವಾಹನದಲ್ಲಿ ನೀರು ಒಂಚೂರು ಕಡಿಮೆ ಆಗಬಾರ್ದು, ಅಥವಾ ಅದನ್ನ ಮೇಂಟೆನ್ಸ್, ವೆಹಿಕಲ್ ಮೇಂಟೆನ್ಸ್ ಮಾಡೋದು, ಎಕ್ವಿಪ್ಮೆಂಟ್ನ ಮೇಂಟೆನ್ಸ್ ಮಾಡೋದು, ಮತ್ತು ನಮ್ಮ ಫಿಟ್ನೆಸ್ ಕಾಪಾಡ್ಕೊಳ್ಳೋದು. ನಮ್ಮ ಏನಿದ್ದಾರೆ ನಮ್ಮ ಅಗ್ನಿಶಾಮಕರು, ಸೊ ಪ್ರತಿನಿತ್ಯ ಅವರು ನಮ್ಮ ಡ್ರಿಲ್ ಅನ್ನು ಮಾಡಿ ಅವ್ರನ್ನ ಫಿಸಿಕಲ್ ನಾವು ಮೇಂಟೈನ್ ಮಾಡಬೇಕು. ಹಾಗಾಗಿ ನಮಗೆ ಅಗ್ನಿ ಅನಾಹುತ ಅದೊಂದೇ ಅಂತಲ್ಲ, ಫೈರ್ ಕಾಲ್ ಅಂತಾನೆ ಅಲ್ಲ. ಸೊ ನಾವು ಪ್ರಿಪೇರ್ನೆಸ್ ಇರೋದು ತುಂಬಾ ನಮಗೆ ಚಾಲೆಂಜಿಂಗ್ ಆಗಿರ್ತದೆ.
1: ಹೌದು, ಈ ಒಂದು ಮೇಂಟೆನೆನ್ಸ್ ಏನಿದೆಯಲ್ಲ ಅದು ತುಂಬಾ ಕಷ್ಟ. ಗಾಡಿ ಯಾವಾಗಲೂ ಸುಸ್ಥಿತಿಯಲ್ಲಿ ಇರಬೇಕು,
0: ಸುಸ್ಥಿತಿಯಲ್ಲಿ ಗಾಡಿ ಸುಸ್ಥಿತಿ. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ವೆಹಿಕಲ್ಸ್ ಗಳು ನಿಮಗೆ ಫೈರ್ ಸ್ಪಾಟ್ ಆದಾಗ ಅದು ಕರೆಕ್ಟ್ ಆಗಿ ಹೋಗ್ಬೇಕು. ಸೊ ಅದನ್ನ ರೆಗ್ಯುಲರ್ ಚೆಕ್ ಆಗ್ಬೇಕು. ನಾವು ವಾರಕ್ಕೊಮ್ಮೆ ರೋಡ್ ರನ್ ಮಾಡ್ತೀವಿ, ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಟೇಷನ್ ಇರ್ತಕ್ಕಂಥ ವೆಹಿಕಲ್ಸ್ ಎಕ್ವಿಪ್ಮೆಂಟ್ಸ್ ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ನಮಗೆ ತುಂಬಾ ಚಾಲೆಂಜ್.
1: ಸಿಬ್ಬಂದಿಗಳಿಗೂ ತುಂಬಾ ಟ್ರೈನಿಂಗ್ ಸೆಷನ್ ಇರುತ್ತೆ
0: ಮೇಡಮ್. ಆಫರ್ಲಿ ನಮ್ಮಲ್ಲಿ ಇಲಾಖೆಯಿಂದ ರಿಫ್ರೆಷರ್ ಕೋರ್ಸ್, ಓರಿಯಂಟೇಷನ್ ಕೋರ್ಸ್ ಅಂತೇಳಿ ಹೊಸ ಎಕ್ವಿಪ್ಮೆಂಟ್ ಬಂತು. ಅವ್ರ ಆಫೀಸರ್ಸ್ಗೂ ಕೂಡ ಆಗಿಂದಾಗಿ ಅವ್ರು ಹೆಚ್ಚು ಅಪ್ಗ್ರೇಡ್ ಆಗ್ಬೇಕು ಮೇಡಮ್. ನಾವು ಹೊಸ ಹೊಸ ಎಕ್ವಿಪ್ಮೆಂಟ್ ಬರ್ತೀವಿ. ನಿಮಗೆ ಒಂದು ಕ್ವಶನ್ ಕೇಳಿದೆ ರೋಬೋ ಅಂತ. ಈಗ ನಮ್ಮ ಮಯೋಲ್ ಸ್ಟೇಷನ್ ಅಲ್ಲಿ ಮತ್ತು ಮಹದೇಪುರ ಸ್ಟೇಷನ್ ಅಲ್ಲಿ ರೋಬೋ ಇದೆ, ರೋಬೋ ಫೈರ್ ರೋಬೋನು ಇದೆ ನಮಗೆ. ಸೊ ಈಗ ಅದು ಹೊಸದಾಗಿ ನಾವು ಇನ್ವೆಂಟ್ ಆಗಿರುವಂಥದ್ದು, ಅದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಂಡು ನಾವು ಅಪ್ಗ್ರೇಡ್ ಆಗ್ಬೇಕು. ನಾವು ಕೂಡ ತರಬೇತಿ ನಿರಂತರವಾಗಿರುತ್ತೆ ಮೇಡಮ್, ತರಬೇತಿ
1: ಕಲಿಕೆ ನಿರಂತರ
0: ನಿರಂತರ.
1: ಈ ಒಂದು ರೋಬೋ ಈಗ ಎಲ್ಲ ಕಡೆ ಬಳಸ್ತಾ ಇದಾರಲ್ಲ, ಹೇಗೆ ಇದರ ಒಂದು ಎಫೆಕ್ಟಿವ್ನೆಸ್ ಹೇಗಿದೆ ಅಂತ
0: ಮೇಡಮ್? ಏನಾಗುತ್ತೆ ಅಂದ್ರೆ ಕೆಲವೊಂದು ಫೈರ್ ಬ್ಲೇಸ್ ಅಥವಾ ಜಾಸ್ತಿ ಇರುತ್ತೆ, ಉಷ್ಣಾಂಶ ಅಥವಾ ಅದು ಅಭೆ ಅಂತ ಏನಿರ್ತೀವಿ ಬ್ಲೇಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನಾವು ಏನ್ ಮಾಡ್ತೀವಿ, ರೋಬೋಗಳನ್ನ ಯೂಸ್ ಮಾಡಿದಾಗ ಫೈರ್ ನಾವು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಪ್ರೈಮರಿಲಿ ನಾವು
1: ಅಂದ್ರೆ ಈ ರೋಬೋಗಳು ಫೈರ್ ಪ್ರೂಫ್
0: ಇರುತ್ತೆ, ಫೈರ್ ರೆಸಿಸ್ಟೆನ್ಸ್ ಇರುತ್ತೆ ಫಾರ್ ಸರ್ಟನ್ ಅವರ್ ಇಟ್ ವಿಲ್ ಬಿ ಫೈರ್ ರೆಸಿಸ್ಟೆಂಟ್.
1: ನಮ್ಮ ಕೇಳುಗರಿಂದ ಒಂದು ಪ್ರಶ್ನೆ ಬಂದಿದೆ, ಜಗದಾಂಬಿಕಾ ಹಂಸವೇಣಿ ಇವರು ಕೇಳ್ತಾ ಇದ್ದಾರೆ, ಪೆಟ್ರೋಲ್ ಬಂಕ್ ಗಳಲ್ಲಿ ಮೊಬೈಲ್ ಉಪಯೋಗಿಸಬೇಡಿ ಅಂತ ಇರತ್ತಲ್ಲ, ಯಾಕೆ ಅಂತ
0: ಮೇಡಮ್? ಮೊಬೈಲ್ ರೇಡಿಯೇಷನ್, ಈಗ ನೀವು ನಮ್ಮ ಫೈರ್ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ರೇಡಿಯೇಷನ್, ಕನ್ವೆನ್ಷನ್, ಕಂಡಕ್ಷನ್ ಮೂರು ಮೆಥಡ್ ಅಲ್ಲಿ ಇದಾಗುತ್ತವೆ. ಸೊ ಈಗ ಇದೇನಾಗುತ್ತೆ ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ನಾವು ಪೆಟ್ರೋಲ್ ಈಸ್ ಹೈಲಿ ವೊಲಟೈಲ್. ಸೊ ಹೈಲಿ ವೊಲಟೈಲ್ ಆದ್ರಿಂದ ಮೊಬೈಲ್ ಬಳಸೋದ್ರಿಂದ ಈ ರೇಡಿಯೇಷನ್ ಮುಖಾಂತರ ನಮಗೆ
1: ಬೇಗ ಫೈರ್ ಕ್ಯಾಚ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹಾಗೇನೆ ಈ ಮಕ್ಕಳು ಈ ಮೊಬೈಲ್ ಅನ್ನ ಚಾರ್ಜ್ ಇಟ್ಕೊಂಡೇನೆ ಮೊಬೈಲ್ ನೋಡುವಂತ ಒಂದು ಪದ್ಧತಿ ಇದೆ, ಅದು ಕೂಡ ಎಷ್ಟು ರಿಸ್ಕಿ ಅನ್ಸುತ್ತೆ?
0: ರಿಸ್ಕಿ ಅನ್ಸುತ್ತೆ ಮೇಡಮ್. ಈಗ ಮೊಬೈಲ್ ನಿಮಗೆ ತಗೊಳ್ಬೇಕಾದ್ರೆ ಹೇಳ್ತಾರೆ ಅದನ್ನ 80% ಅಷ್ಟೇ ನಾವು ಚಾರ್ಜ್ ಮಾಡಬೇಕು ಅಂತಾರೆ, 100% ನಾವು ಚಾರ್ಜ್
1: ಮಾಡಬಾರ್ದು, ಯಾಕೆಂದ್ರೆ ಬ್ಯಾಟ್ರಿ ತೊಂದರೆ,
0: ಬ್ಯಾಟ್ರಿ ಎಷ್ಟೊಂದು ಲ್ಯಾಪ್ಟಾಪ್ ಕೂಡ ಫೈರ್ ಆಗುವಂತ ಚಾನ್ಸಸ್ ಇದೆ. ನೀವು ಮಿಕ್ಸಿ ಗ್ರೈಂಡರ್ ಫೈರ್ ಆಗಿದೆ, ಎಲ್ ಪಿ ಜಿ ಫ್ರಿಜ್ ಫೈರ್ ಆಗಿದೆ, ಸೊ ಎಸಿ ಡ್ಯೂ ಟು ದ ಹೈ ವೋಲ್ಟೇಜ್ ಎಸಿ ಫೈರ್ ಆಗಿದೆ
1: ಅಂದ್ರೆ ಎಲ್ಲೂ ಓವರ್ ಶೆಡ್ಡಿಂಗ್ ಆಗಬಾರ್ದು,
0: ಓವರ್ ಲೋಡಿಂಗ್ ಆಫ್ ಎಲೆಕ್ಟ್ರಿಕಲ್ ಆದ್ರೆ ಸಾಮಾನ್ಯ ಫೈರ್ ಆಗಿ
1: ಆಗುತ್ತೆ.
0: ಹಾಗಾಗಿ ನಾವು ಎಷ್ಟು ಮಿತವಾಗಿ ನಾವು ಬಳಸ್ಕೊಬೇಕಾಗುತ್ತೆ ಎಲೆಕ್ಟ್ರಿಕಲ್, ಮೊಬೈಲ್ ಚಾರ್ಜ್ ಆಗಬೇಕು ಎಷ್ಟು ಅದನ್ನ 80% ಚಾರ್ಜ್ ಮಾಡಬೇಕು, ನೋಡ್ಕೊಳ್ತಾ ಇರಬೇಕು.
1: ಚಾರ್ಜ್ ಆಗುವಾಗ ಅದನ್ನ
0: ನೈಟ್ ಹಾಕ್ಬಿಡ್ತೀವಿ, ಬೆಳಗ್ಗೆ ತಗೋಣ ಅಂತ ಅಂತ ಮಾಡ್ತೀವಿ.
1: ಹೌದು, ತಪ್ಪು.
0: ಎಲ್ಲ ಒಂದ್ ಕಡೆ ಈಗ ಮಳೆ ಬರಬಹುದು, ಮಧ್ಯರಾತ್ರಿಲಿ ವೋಲ್ಟೇಜ್ ವೇರಿಯೇಷನ್ ಆಗ್ಬಹುದು, ನಿಮ್ಮ ಮೊಬೈಲ್ ಹಾಳಾಗ್ತದೆ, ಫೈರ್ ಆಗ್ತಾರೆ.
1: ಸೊ ಚಾರ್ಜ್ ಮಾಡುವಾಗ್ಲೂ ಕೂಡ ಮೊಬೈಲ್ ನೋಡೋದು ತಪ್ಪು ಅಂತಾನೆ. ನೋಡಿ ಕೇಳಿದ್ರಲ್ಲ ಸ್ನೇಹಿತರೆ, ಈ ಒಂದಷ್ಟು ನಾವು ಬೇಸಿಕ್ ಆಗಿರುವಂತಹ ಸಾಮಾನ್ಯ ಜ್ಞಾನವನ್ನು ಇಟ್ಕೊಂಡು ಈ ಒಂದು ವಿಚಾರಗಳಲ್ಲಿ ನಾವು ಜಾಗೃತಿಯನ್ನ ವಹಿಸಿದ್ರೆ ಖಂಡಿತವಾಗ್ಲೂ ನಾವು ಅಗ್ನಿ ಅವಘಡಗಳನ್ನ ತಪ್ಪಿಸಬಹುದು ಅಂತ
0: ಸಾಕಷ್ಟು ನಮಗೆ ಅವೇರ್ನೆಸ್ ಇರಬೇಕು.

0: ಫೈರ್ ನಾವು ಹೇಳ್ತೀವಿ ಫೈರ್ ಪ್ರಿವೆನ್ಷನ್ ಮತ್ತೆ ಫೈರ್ ಸಪ್ರೇಷನ್ ಅಂತ ಹೇಳ್ತೀವಿ. ಫೈರ್ ಬೆಂಕಿ ಆದಾಗ ನಾವು ಸಪ್ರೆಸ್ ಮಾಡ್ತೀವಿ, ಬಟ್ ಬೆಂಕಿ ಆಗದೆ ಇರೋ ನಾವು ತಡೆಯೋದೇ ನಮ್ಮ ಮೇನ್ ನಮ್ಮ ನಿಮ್ಮ ಡ್ಯೂಟಿ ಏನು ಸರ್ ಅಂದ್ರೆ ನಮ್ಮ ಫೈರ್ ಪ್ರಿವೆನ್ಷನ್ ಈಸ್ ಅವರ್ ಡ್ಯೂಟಿ.
1: ಹೌದು ಹೌದು,
0: ಫೈರ್ ಪ್ರಿವೆನ್ಷನ್ ಮಾಡೋದೇ ನಮ್ಮ ಡ್ಯೂಟಿ ಫಸ್ಟ್.
1: ಕರೆಕ್ಟ್. ಈಗ ಹಾಗಿದ್ರೆ ಈ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಈ ಫೈರ್ ಡ್ರಿಲ್ ಎಷ್ಟು ಮುಖ್ಯ ಅಂತ ಅನ್ಸ್ಕೊಳ್ಳೋದು?
0: ಬಹಳ ಮುಖ್ಯ ಆಗುತ್ತೆ ಮೇಡಮ್. ಈಗ ಅಂದ್ರೆ ಎವಾಕ್ಯೇಷನ್ ಡ್ರಿಲ್, ಮಾಕ್ ಡ್ರಿಲ್ ಅಂತ ನಾವ್ ಏನ್ ಕರಿತೀವಿ. ಸೊ ವರ್ಷದಲ್ಲಿ ಮಿನಿಮಮ್ ಎರಡು ಬಾರಿ ಕಂಡಕ್ಟ್ ಮಾಡಬಹುದು, ಅಥವಾ ಕ್ವಾರ್ಟರ್ಲಿ ನೀವು ಆಗಿಂದಾಗಿ ಇದು ಮಾಡಬಹುದು. ಹೆಚ್ಚಿನ ಯಾಕಂದ್ರೆ ನೀವು ಕುಂಭಕೋಣಂ ಇನ್ಸಿಡೆಂಟ್ ನಿಮ್ಗೆ ಗೊತ್ತು, 2004 ಜುಲೈ 16 93 ವಿದ್ಯಾರ್ಥಿಗಳು ನಮ್ಮ ತಾಂಜಾವೂರು ಜಿಲ್ಲೆಯ ಕುಂಭಕೋಣಂ ತಾಲೂಕಿನಲ್ಲಿ ಆಗುವಂತ ಇನ್ಸಿಡೆಂಟ್ ಅಲ್ಲಿ ಒಂದು ಕೃಷ್ಣ ಪ್ರೈಮರಿ ಸ್ಕೂಲ್ ಏನಿದೆ ಅದು ಪ್ರೈಮರಿ ಸ್ಕೂಲ್ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ, ಒಂದು ಅಡಿಗೆ ಮಾಡ್ತಕ್ಕಂಥ ಕೋಣೆ ಇರುತ್ತಲ್ಲ ಮೇಡಮ್, ಅಲ್ಲಿ ಮಕ್ಕಳುಗಳಿಗೆ ಮಿಡ್ ಡೇ ಮೀಲ್ ಕಿಚನ್ ರೂಮ್, ಅಲ್ಲಿ ಗರಿಗಳಿರ್ತಕ್ಕಂಥ ಟ್ಯಾಚ್ಡ್ ರೂಫ್, ಅಲ್ಲಿ ಫೈರ್ ಆಗಿ ಆಗ್ತಕ್ಕಂಥ ಇನ್ಸಿಡೆಂಟ್. ಸೊ ಅಲ್ಲಿ ನಮಗೆ ವೆಹಿಕಲ್ಸ್ ಹೋಗ್ಲಿಕ್ಕೂ ಸಾಧ್ಯವಾದಂತ ರೀತಿ ಇರ್ತದೆ. ಸೊ ದೊಡ್ಡ ಕ್ಲಾಸ್ ರೂಮು, ಎಲ್ಲ ವುಡನ್ ಪಾರ್ಟಿಷನ್ ಮಾಡಿರ್ತಾರೆ. ಫೈರ್ ಆದಾಗ ಇಮಿಡಿಯೇಟ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. 93 ಜನದಲ್ಲಿ ಒಂದು ಅರ್ಧಷ್ಟು ಸಜೀವದಾನ ಆಗ್ತಾರೆ ಮೇಡಮ್. ಮತ್ತೆ ಫೈರ್ ಆದಾಗ ಈಗ ಕಾಲ್ಟನ್ ಟವರ್ ಇನ್ಸಿಡೆಂಟ್ 2010 ಫೆಬ್ರವರಿ 23 ಆಗಿತ್ತು. ಸೊ ಆ ಕಾಲ್ಟನ್ ಟವರ್ ಇನ್ಸಿಡೆಂಟ್ ಅಲ್ಲಿ ಕೂಡ 7 ಜನ ಪಾಪ ಎಜುಕೇಟೆಡ್ ಪಾಪ ಮೇಲಿಂದ ಬೀಳ್ತಾರೆ ಡ್ಯೂ ಟು ದ ಇನ್ಹೇಲೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್. ಫೈರ್ ಅಂದ್ರೆ ನಿಮಗೆ ಸುಟ್ಟು ಆಗೋದು
1: ಅದೊಂದೇ ಅಲ್ಲ,
0: ಅದು ನೀವು ಮಾಡ್ತಿರೋದ ಸಫೋಕೇಶನ್
1: ಆಗುತ್ತೆ.
0: ನಮ್ಮ ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ, ಬ್ಲಡ್ ಮುಖಾಂತರ ಆಕ್ಸಿಜನ್ಗೆ ಸಪ್ಲೈ ಆಗ್ತಕ್ಕಂಥ ಆಕ್ಸಿಜನ್ ಕಡೋನ್ ಮಾಡುತ್ತೆ. ಸೊ ನಿಮ್ಗೆ ಪ್ಯಾನಿಕ್ ಆಗ್ತೀರ.
1: ಹಾಗಾದ್ರೆ ಈ ಮನೆ ಸುತ್ತಮುತ್ತ ಅಲ್ಲ ಸಣ್ಣ ಪುಟ್ಟ ಕಸ ಕಂಡ್ರೆ ಬೆಂಕಿ ಹಚ್ಚತಾರೆ, ಅದು ತಪ್ಪು?
0: ತಪ್ಪು,
1: ಯಾಕೆಂದ್ರೆ ಅದರಲ್ಲಿ ಕೆಮಿಕಲ್ಸ್ ಬರುತ್ತೆ, ಪ್ಲಾಸ್ಟಿಕ್ ಅಥವಾ ಪೇಪರ್.
0: ಎಸ್ಪೆಷಲಿ ಮೇಡಮ್ ಈಗ ಅಂದ್ರೆ ಇದು ನ್ಯಾಚುರಲ್, ಇದಕ್ಕೆ ಡ್ರೈ ಇದ್ರೂ ಅದು ಬೇರೆ, ಮನೆ ಹತ್ರ ಅಂದ್ರೆ ವೇಸ್ಟೇಜ್ ಆಗ್ಬಾರ್ದು. ಯಾಕಂದ್ರೆ ಪ್ಲಾಸ್ಟಿಕ್ ಅಂತವೆಲ್ಲ ಫೈರ್ ಆದ್ರೆ ಅದು ಸ್ಮೋಕ್ ನಾರ್ಮಲ್ ಆಗಿ ಇದಾಗುತ್ತೆ. ಕ್ಲೀನಿಂಗ್ ಪರ್ಪಸ್ ಗೆ ಎಲ್ಲ ಒಂದ್ ಕಡೆ ಈ ಪಾರ್ಕ್ ಗಳಲ್ಲಿ ಆಗಿ ಸ್ವಚ್ಛತೆಗೋಸ್ಕರ ಮಾಡ್ಕೊಳ್ತಾರೆ, ಅದನ್ನ ಅವರಿಗೆ ಸೇಫ್ಟಿ ಆಗಿ.
1: ಅಂದ್ರೆ ಎಲೆಗಳು ಹಚ್ಚಿದಾಗ ಏನು ತೊಂದರೆ ಆಗೋದಿಲ್ಲ, ಆದ್ರೆ ಪ್ಲಾಸ್ಟಿಕ್ ಸುಟ್ಟಾಗ
0: ಪ್ಲಾಸ್ಟಿಕ್ ಎಕ್ಸ್ಪೆಷನ್
1: ಇನ್ಹೇಲೇಷನ್ ಇಂದ ತೊಂದರೆ
0: ಆಗುತ್ತೆ, ವೆರಿ ಡೇಂಜರಸ್.
1: ಸೊ ಈ ಒಂದು ಬೆಂಕಿಯನ್ನ ನಂದಿಸುವಾಗ ಹಾಕೊಳ್ತಾರಲ್ಲ ಕಿಟ್, ತುಂಬಾ ಭಾರ ಇರುತ್ತೆ ಅಂತ
0: ಕೇಳಿದ್ರೆ
1: ಎಷ್ಟು ಕೆಜಿ
0: ಮೇಡಮ್? ಗಂಬುಟ್ಟು ಎಲ್ಲ ಆಗುತ್ತೆ ಮೇಡಮ್, 5 kg ಅಪ್ರಾಕ್ಸಿಮೇಟ್ಲಿ.
1: ಅದನ್ನ ಹೊತ್ಕೊಂಡು ಆ ಹೋಸ್ ಪೈಪ್ ಹೊತ್ಕೊಂಡು ಹೋಗ್ಬೇಕು.
0: ಹೌದು, ಗಂಬುಟ್ಟು ಎಲ್ಲ 2 kg 5 kg ಇರುತ್ತೆ ಮೇಡಮ್.
1: ಕೇಳಿದ್ರಲ್ಲ ಸ್ನೇಹಿತರೆ, ಎಷ್ಟು ಇದು ಸುಲಭ ಸರಳವಲ್ಲ ಈ ಒಂದು ಕೆಲಸ. ನಮ್ಮ ಈ ಅಗ್ನಿಶಾಮಕ ಸಿಬ್ಬಂದಿಗೆ ಒಂದು ದೊಡ್ಡ ಸಲಾಂ ಅಂತಾನೆ ಹೇಳಬೇಕು, ಯಾಕೆಂದ್ರೆ ಇಷ್ಟೊಂದು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಇಷ್ಟು ಜೀವಗಳನ್ನು ರಕ್ಷಿಸೋದಿದೆಯಲ್ಲ, ಇದು ಖಂಡಿತವಾಗ್ಲೂ ಇದಕ್ಕೆ ಒಂದು ದೊಡ್ಡ ಮನ್ನಣೆ ಚಪ್ಪಾಳೆ ಸಿಗಲೇಬೇಕು. ಮತ್ತೊಮ್ಮೆ ನಿಮ್ಮ ಏನಾದರೂ ಮನವಿ ಇದೆಯಾ? ಈಗ ಎಷ್ಟೋ ಸಲ ಈ ಥರ ಅವಘಡಗಳು ನಡೆದಾಗ ಎಷ್ಟೋ ಸಲ ಫೋನ್ ಹಿಡ್ಕೊಂಡು ಫೋಟೋ ತಗೊಳ್ತಾ ಇರ್ತಾರೆ, ಜಾಗ ಬಿಡೋದಿಲ್ಲ, ಬಹಳ ತೊಂದರೆ ಆಗುತ್ತೆ.
0: ನಾವು ಸಾಕಷ್ಟು ಇನ್ಸಿಡೆಂಟ್ ನೋಡ್ತೀವಿ ನಮ್ಮ ಬೇರೆ ಎನಿ ಇನ್ಸಿಡೆಂಟ್, ಎಮರ್ಜೆನ್ಸಿ ಇನ್ಸಿಡೆಂಟ್ ಅಲ್ಲಿ. ಸೊ ಆದಷ್ಟು ವಿಡಿಯೋ, ಈಗ ಎಲ್ಲೊಂದ್ ಕಡೆ ಬೆಂಕಿ ಆಯ್ತದ ವಿಡಿಯೋ ಮಾಡ್ತಾ ಇರ್ತಾರೆ, ನೋಡಿದ ತಕ್ಷಣ ವಿಡಿಯೋ ಮಾಡ್ತಾ ಇರ್ತಾರೆ. ಅದ್ರ ಬದಲು 101 ಕರೆ ಮಾಡಬಹುದಲ್ಲ ಅವ್ರೆ.
1: ಹೌದು,
0: ಈಸಿ
1: ಅಲ್ವಾ?
0: ಈಗ ಯಾರೋ ಒಬ್ರು ಮನುಷ್ಯನಿಗಿರುತ್ತೆ, ಏನೋ ಫೈರ್ ಆಗಿರುತ್ತೆ, ಅಥವಾ ಏನೋ ಒಂದು ಎಲ್ಲೊಂದ್ ಕಡೆ ಫೈರ್ ನೋಡ್ತಾರೆ, ಎಲ್ ಪಿ ಜಿ ಲೀಕೇಜ್ ಸಿಲಿಂಡರ್ ಅದ್ಕೊಂಡು ಉರಿತಾ ಇರುತ್ತೆ, ಉರಿಯೋದನ್ನ ಅವರು ವಿಡಿಯೋ ಮಾಡೋ ಬದಲು ಫಸ್ಟ್ ನಾನು ಹೇಳ್ತಾ ಇರೋದು ಬೆಂಕಿ ಬಗ್ಗೆ ಅವ್ರಿಗೆ ನಾಲೆಜ್ ಬೇಕು, ಅವೇರ್ನೆಸ್. ಮತ್ತೆ ಅವೇರ್ನೆಸ್ ಇದ್ರೆ ಅಟ್ಲೀಸ್ಟ್ ಅವ್ರು ಏನೋ ಒಂದು ಸಹಾಯ ಮಾಡಬಹುದು. ಇನ್ಸ್ಟೆಡ್ ಆಫ್ ಡೂಯಿಂಗ್ ಎ ವಿಡಿಯೋ, ಅಲ್ಲಿ ಬೆಂಕಿ ಆಗ್ತಾ ಇದೆ ಸರ್ ಈಗ ಆಗ್ತಾ ಇದ್ದ ಬೇರೆಯವ್ರಿಗೆ ಹೇಳ್ಬೋದು, ಫೋನ್ 101 ಕರೆ ಮಾಡಬಹುದು.
1: ಈ 101 ಎಲ್ಲಿ? ಇಡೀ ಕರ್ನಾಟಕದಲ್ಲಿ ಯಾವುದೇ ಭಾಗದಿಂದ ಕರೆ ಮಾಡಿ.
0: ಈಗ ನಮ್ದು ಹೇಳಿದೆ ಸ್ಟೇಟ್ ಫೈರ್ ಕಂಟ್ರೋಲ್ ರೂಮ್ ಅಂತ ಹೇಳಿ ನಮ್ಮ ರೇಸ್ ಕೋರ್ಸ್ ಇರೋ ಶೇಷಾದ್ರಿ ಹತ್ರ ಇದೆ, ನಮ್ಮ ಮಹಾರಾಣಿ ಕಾಲೇಜ್ ಪಕ್ಕದಲ್ಲಿ ನಮ್ದು 101 ಕಂಟ್ರೋಲ್ ರೂಮ್ ಇದೆ, ಫೈರ್ ಕಂಟ್ರೋಲ್ ರೂಮ್ ಅಂತ ಇದೆ. ಸೊ ಇದು ನಮ್ಮ ಬೆಂಗಳೂರಿಗೆ 101. ಸೊ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಮ್ಮ ಜಿಲ್ಲಾ ಅಗ್ನಿಶಮನ ಘಟನೆಯಲ್ಲಿ 101 ಇರುತ್ತೆ. ಈಗ ನೀವು ತುಮಕೂರು ರಾಮನಗರ ಆ ಡಿಸ್ಟಿಕ್ ಕೋಡ್ ಅನ್ನು ಹೊಡೆದು 101 ನೋಡಿದ್ರೆ ಅಲ್ಲಿ ಕನೆಕ್ಟ್ ಆಗ್ತದೆ. ಈಗ ಮೈಸೂರು ಅಂದ್ರೆ ಮೈಸೂರು ಕೋಡ್ ಇದು ಮಾಡಿ 101 ಅಂದ್ರೆ ಅಲ್ಲಿಗೆ ಕನೆಕ್ಟ್ ಆಗ್ತದೆ. ಈಗ ನಮ್ಗೆ 101 ಜೊತೆಗೆ 112 ಕೂಡ ಇದೆ, ಸಾಧಾರಣ 112 ಕೂಡ ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ ಮೇಡಮ್. ಅಲ್ಲ ಸ್ಟೇಟ್
1: ವಾಣಿಶ್ರೀ ಅವರು ಧಾರವಾಡದಿಂದ ಕೇಳ್ತಾ ಇದ್ದಾರೆ. ಮೊದಲೆಲ್ಲ ನಾವು ಸಣ್ಣವರಿದ್ದಾಗ ಮನೆಯಲ್ಲಿ ಇದು ಮರಳನ್ನ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು.
0: ಹೌದು ಮೇಡಮ್,
1: ಅದು
0: ವೆರಿ ಗುಡ್ ಕ್ವೆಶನ್. ಹೌದು,
1: ಹೌದಾ?
0: ಮರಳು ಯಾಕೆ ಅಂದ್ರೆ ಈಗ ಎಲೆಕ್ಟ್ರಿಕಲ್ ಫೈರ್ ಆಗ್ತದೆ, ನೀರನ್ನು ನಾವು ಬಳಕೆ ಮಾಡಂಗಿಲ್ಲ. ಅದು ನಿಮಗೆ ವರ್ಗೀಕರಣ ಹೇಳ್ಬೇಕಾದ್ರೆ ಹೇಳಿದೆ. ಸೊ ಎಲೆಕ್ಟ್ರಿಕಲ್ ಫೈರ್ಗೆ ನಾವು ನೀರನ್ನ, ಯಾಕಂದ್ರೆ ಎಲೆಕ್ಟ್ರಿಕ್ ಯೂಸನ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಏನಂದ್ರೆ ಸಿ ಓ ಟಿ ಎಕ್ಸ್ಟಿಂಗ್ವಿಷರ್ ಅನ್ನು ಬಳಕೆ ಮಾಡಬೇಕು ಅಂತೀವಿ ಎಲೆಕ್ಟ್ರಿಕಲ್ ಫೈರ್ಗೆ. ಸೊ ಸಿ ಓ ಟಿ ಎಕ್ಸ್ಟಿಂಗ್ವಿಷರ್ ಎಲ್ಲರನ್ನು ಬಳಕೆ ಮಾಡೋದು ಕಷ್ಟ. 4 ಕೆಜಿದು ಇದು ಅದ ಕೊಂಡ್ಕೊಳ್ಳೋದು ಕಷ್ಟ, ಅಂದ್ರೆ ರೀಫಿಲಿಂಗು ಮೇಂಟೆನೆನ್ಸ್ ಅಂತ ಇರುತ್ತೆ ಮೈಂಡಲ್ಲಿ. ಸೊ ಇನ್ಸ್ಟೆಡ್ ಆಫ್ ದಟ್ ಒಂದು ಡ್ರೈ ಸ್ಯಾಂಡ್ ಅನ್ನು ನಾವು ಯೂಸ್ ಮಾಡಿದ್ರೆ ಅದನ್ನು ನಾವು ಸಿಂಪಡಿಸಿದಾಗ, ಎಲೆಕ್ಟ್ರಿಕಲ್ ಫೈರ್ ಆದಾಗ ನಾವು ಎರಚಿದಾಗ ವೆಟ್ ಸ್ಯಾಂಡ್ ಅಲ್ಲ ಡ್ರೈ ಸ್ಯಾಂಡ್,
1: ಡ್ರೈ ಸ್ಯಾಂಡ್.
0: ಸೊ ಆಟೋಮೆಟಿಕಲಿ ಏನಾಗುತ್ತೆ, ಬ್ಲಾಂಕೆಟಿಂಗ್, ಸ್ಮಾದರಿಂಗ್ ಅಂತ ಆಗುತ್ತೆ,
1: ಅಂದ್ರೆ
0: ಆಕ್ಸಿಜನ್ ಕಟ್ ಡೌನ್
1: ಆಗುತ್ತೆ.
0: ಅದು
1: ಸೊ ಇದೊಂದು ಉತ್ತಮ ಮಾರ್ಗ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಮರಳನ್ನ ಇಟ್ಕೊಳ್ಳೋದು ನೋಡಿ, ಆಗಿನವರ ಒಂದು ಈ ಕ್ಷಮತೆ ಎಷ್ಟಿತ್ತು ಅಂತಂದ್ರೆ ಈ ಒಂದು ಸರಳವಾದ ಒಂದಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ರು. ಶ್ರೀ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇವತ್ತು ಅಂತಾರಾಷ್ಟ್ರೀಯ ಅಗ್ನಿವೀರರ ದಿವಸದಂದು ನಮ್ಮ ಜೊತೆ. ಹೇಗೆ ಈ ತುರ್ತು ಸಂದರ್ಭಗಳಲ್ಲಿ ಏನು ಮಾಡಬಹುದು, ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸೋದಕ್ಕೆ ನಮ್ಮ ಜೊತೆ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟು ತಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ. ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ ಸುನೀಲ್ ಕುಮಾರ್ ಅವರು. ಹೇಗೆ ಅನಿಸ್ತು ನಮ್ಮ ಸ್ಟುಡಿಯೋಗೆ ಬಂದು?
0: ಮೇಡಮ್, ಇದೊಂದು ನಮಗೊಂದು ಒಂದು ಒಳ್ಳೆ ಅವಕಾಶ, ಯಾಕಂದ್ರೆ ಇದ್ರ ಮುಖಾಂತರ ನಾವು ಸಾರ್ವಜನಿಕರಿಗೆ ನಮ್ಮ ಇಲಾಖೆಯ ಬಗ್ಗೆ ಹೇಳ್ಬೋದು, ಅಥವಾ ಒಂದು ಇದು ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ.
1: ಯಾಕೆ
0: ನಾವು ಈಗ ಎಲ್ಲೋ ಎಷ್ಟೋ ಜನ ನಮ್ಮ ಏನ್ ಕೇಳ್ತಾ ಇದಾರೆ, ಕೇಳುಗರಿದ್ದಾರೆ. ಸೊ ಎಲ್ಲೋ ಒಂದು ಕೇಳಿದ್ದಾರೆ, ಯಾಕಂದ್ರೆ ಒಂದು ಯಾವುದೋ ಒಂದು ಶಾಲೆಗೆ ನಾವು ಒಂದು ಹೋಗಿ ಅದು ನಮ್ಮ ಅಗ್ನಿ ಸಂಬಂಧಪಟ್ಟಾಗ ನಾವೊಂದು ಕ್ಲಾಸ್ ಮಾಡಿದಾಗ, ಸೊ ನಮ್ಮ ಆಫೀಸರ್ ಒಬ್ರು ಹೇಳ್ತಾ ಇರ್ತಾರೆ, ಅವರೊಂದು ಕ್ಲಾಸ್ ಮಾಡಿದಾರಂತೆ ತುಮಕೂರಿನಲ್ಲಿ. ಅಲ್ಲಿ ಫೋನ್ ಆ ಮಕ್ಳುಗಳಿಗೆ ಹೇಳಿದಾಗ ಅಲ್ಲೊಂದು ಅವ್ರ ಮನೆಗೆ ಹೋದಾಗ ಅವ್ರು ಕುರಿ ಸಾಕಿದ್ರಂತೆ, ಒಂದು 50-100 ಕುರಿ ಇತ್ತಂತೆ. ಸೊ ಫೈರ್ ಆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅವ್ರ ತಂದೆಗೆ. ಆ ಮಗು ಏನ್ ಮಾಡ್ತು, 101 ಡಯಲ್ ಮಾಡ್ಬೇಕು ಅಂತ ತಂದೆ ಹೇಳುತ್ತಂತೆ. ಇದು ಒಂದು ಕಾರ್ಯಕ್ರಮ, ಅವೇರ್ನೆಸ್ ಪ್ರೋಗ್ರಾಮ್ ಇಂದ ಆದಂತ ಒಂದು, ಅಲ್ಲಿ ಒಂದು 50-60 ಕುರಿಗಳು ಒಂದು ಜೀವನ ಉಳಿಸ್ತ ಅಂತ ಒಂದು ಪುಣ್ಯ. ಸೊ ಈ ಕಾರ್ಯಕ್ರಮ ಇದು ಒಂದು ಬರೀ ಒಂದು ಕಾರ್ಯಕ್ರಮ ಅಲ್ಲ. ಸೊ ಇದರಿಂದ ಎಷ್ಟೋ ಜನ ಕೇಳಿದ್ರು ತಿಳ್ಕೊಂಡು, ಯಾವತ್ತೋ ಒಂದು ಇಲ್ಲಿ ಕೇಳದಂತ ಇದು ವ್ಯಾಲ್ಯೂಬಲ್ ಟೈಮ್, ಒಂದು ಜೀವವನ್ನು ರಕ್ಷಣೆ ಮಾಡುವಂತ ಒಂದು ಇದಾಗ್ತದೆ.
1: ಕೇಳಿದ್ರಲ್ಲ ಸ್ನೇಹಿತರೆ, 101 ಇದು ನೀವು ಮಾಡಬೇಕಾಗಿರೋದು. ಎಲ್ಲೇ ಅಗ್ನಿ ಅವಘಡ ಕಂಡು ಬಂದ್ರೆ ಖಂಡಿತವಾಗ್ಲೂ 101ಕ್ಕೆ ಕಾಲ್ ಮಾಡಿ, ಅಥವಾ 112 112 or 101 ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ತಕ್ಷಣವೇ ಏನಾದರೂ ಒಂದು ಸಹಾಯವನ್ನ ಖಂಡಿತ ಇಲಾಖೆಯಿಂದ ನಾವು
0: ನಿರೀಕ್ಷಿಸಬಹುದು. ಅಂದ್ರೆ ಇದು ಕಾರ್ಯಕ್ರಮ ಒಂದು ನಾರ್ಮಲ್ ಕಾರ್ಯಕ್ರಮ ಅಲ್ಲ, ಯಾಕಂದ್ರೆ ಇದು ಒಂದು ಲೈಫ್ ಸೇವಿಂಗ್ ಪ್ರೋಗ್ರಾಮ್ ಅಂತ ಕರಿಬಹುದು.
1: ಖಂಡಿತವಾಗ್ಲೂ ಸುನೀಲ್ ಕುಮಾರ್ ಅವರೇ, ಧನ್ಯವಾದಗಳು. ಸ್ನೇಹಿತರೆ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶ್ರೀ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇಷ್ಟೊತ್ತು ಇದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಇಂದು ಅಂತಾರಾಷ್ಟ್ರೀಯ ಅಗ್ನಿವೀರರ ದಿವಸದಂದು ಈ ಒಂದು ನಿಟ್ಟಿನಲ್ಲಿ ನಮಗೆ ಜಾಗೃತಿ ಮಾಹಿತಿ ನೀಡೋದಕ್ಕೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶ್ರೀ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ರು, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ವತಿಯಿಂದ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯುತ್ತಿದೆ. ಈವರೆಗೆ ಬಂದಿರುವ ವರದಿ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 69, ತೃಣಮೂಲ ಕಾಂಗ್ರೆಸ್ 34, ಕಾಂಗ್ರೆಸ್ 2 ಹಾಗೂ ಇತರೆ ಪಕ್ಷಗಳು 3 ಸ್ಥಾನಗಳಲ್ಲಿ ಮುನ್ನಡೆಯಲಿವೆ. ಕೇರಳಂನಲ್ಲಿ ಒಟ್ಟು ಇರುವ 140 ಸ್ಥಾನಗಳಲ್ಲಿ 96 ಸ್ಥಾನಗಳ ಕುರಿತು ವರದಿ ಬಂದಿದ್ದು, 42 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲಿದೆ. ಮಿತ್ರ ಪಕ್ಷವಾದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 12 ಸ್ಥಾನಗಳಲ್ಲಿ ಮುನ್ನಡೆಯಲಿದೆ. ಆಡಳಿತಾರೂಢ ಸಿಪಿಐಎನ್ 20 ಸ್ಥಾನಗಳಲ್ಲಿ ಹಾಗೂ ಅದರ ಮಿತ್ರ ಪಕ್ಷ ಸಿಪಿಐ 5 ಮುನ್ನಡೆಯಲಿದೆ. ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಪುದುಚೇರಿಯಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ ಪಕ್ಷಗಳು ತಲಾ 1 ಸ್ಥಾನದಲ್ಲಿ ಮುನ್ನಡೆಯಲಿವೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ 47 ಕ್ಷೇತ್ರಗಳ ಮಾಹಿತಿ ಪ್ರಕಾರ ಡಿಎಂಕೆ 11, ಎಐಎಡಿಎಂಕೆ 13, ಟಿವಿಕೆ 17 ಮುನ್ನಡೆಯಲಿದೆ. ಕಾಂಗ್ರೆಸ್ 2 ಹಾಗೂ ಬಿಜೆಪಿ 1 ಸ್ಥಾನದಲ್ಲಿ ಮುನ್ನಡೆಯಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 10,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ದವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಇರಾನ್ ಸಲ್ಲಿಸಿದ 14 ಅಂಶಗಳ ಮಾರ್ಗಸೂಚಿಯನ್ನು ಅಮೆರಿಕ ತಿರಸ್ಕರಿಸಿದ್ದು, ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿವೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಸ್ಥಳೀಯ ಯೋಜನಾ ಪ್ರದೇಶದ ಪರಿಷ್ಕೃತ ಮಾಸ್ಟರ್ ಪ್ಲಾನ್ 2041 ಡ್ರೋನ್ ಮೂಲಕ 3D ಸರ್ವೆ ನಡೆಸಿ ಸಿದ್ದಪಡಿಸಲು ನಿರ್ಧರಿಸಿದೆ. ಈ ಸ್ವತ್ತು 2.0 ತಂತ್ರಾಂಶದಡಿ ಸ್ವೀಕರಿಸುತ್ತಿರುವ ಅರ್ಜಿಗಳ ವಿಲೇವಾರಿ ಪ್ರಕ್ರಿಯೆ ತೀವ್ರಗೊಳಿಸಿದ್ದು, ಈವರೆಗೆ ಒಟ್ಟು 140,719 ಅರ್ಜಿಗಳನ್ನು ಅನುಮೋದಿಸಿ ವಿಲೇವಾರಿ ಮಾಡಲಾಗಿದೆ ಎಂದು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗುವುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಕಳ್ಳಕುಳ್ಳ ಚಿತ್ರದ ಹಾಡನ್ನ ಕೇಳಿದ್ರಿ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಚಿವುದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಚಿಕ್ಕಮ್ಮ ಚಿತ್ರದ ಹಾಡು ಕೂಡ ಪ್ರಸಾರವಾಯಿತು, ಕಾಯಕವಿ ಕೈಲಾಸ ಅನ್ನುವಂತ ಹಾಡು ಪ್ರಸಾರವಾಯ್ತಲ್ಲ, ಅದು ಚಿಕ್ಕಮ್ಮ ಚಿತ್ರದ ಹಾಡು. ಪೀಠಾಪುರಂ ನಾಗೇಶ್ವರ ರಾವ್ ಹಾಗೂ ಎಲ್ಲಾ ಈಶ್ವರಿಯವರ ಧ್ವನಿಗಳಲ್ಲಿತ್ತು ಈ ಹಾಡು. ಆರ್ ಎನ್ ಜೆ ಗೋಪಾಲ್ ಅವರು ಬರೆದಂತಹ ಹಾಡಿಗೆ ರಮೇಶ್ ನಾಯ್ಡು ಅವರ ಸಂಗೀತ ಇತ್ತು.

ಕಣಕುಣಿಯು ತಗಿರಿದರ ಗಾದೆಯ ಜೊತೆಯಾಗಿ ಕರಡಿ ಕನಕ ಪಿಚಿಕಾರಿಯ ನೋಡುತ್ತ ಅತ್ತ ಇತ್ತ ಓಡಾಡುತ್ತಿದೆ. ಕಾದೆಯ ಬರ ಸೆಳೆದಪ್ಪಿದ ಕೃಷ್ಣ ತಾತೆ ಇದೇ ತಾತೆ ಇದೇ ತಾಂತತೆ ತದತೆ ತಾಂತತೆ ತದತೆ ತಾಂತತೆ ತದತೆ

ಗಡ ಗಡ ಗಡ ಗಡ ನಡುಗುತ್ತಿರಲು ಮೂಲೋಕ ಭೀತಿಯಲ್ಲಿ ಗಗನ ತಲದಿ ಒನ ಜಟಾಜೂಟನಲ್ಲಿ ದಾಳಿತು ಬಳುಕಿ ಕೃತ ಕ್ರೋಧ ಕ್ರುದ್ಧ ಅತಿ ರೌದ್ರ ಬುದ್ಧ ಧೃತ ಮುಂಡ ಮಾಲ ಬಿಚ್ಚಿದ ಮೂರನೇ ಕಣ್ಣ ಜನನ ಜನನ ಜನ ಘಲಿ ಘಲಿ ಘಲಿ ಘಲಿ ಎನ್ನುವ ನಾದ ಕಿವಿ ತುಂಬಿ ಕೇಳಿಸಲು ತಿರುಗಿ ಕಂಡ ಗಿರಿಜಯನು ಲಾಸ್ಯದಲ್ಲಿ ಹೃದಯ ರಾಗ ತುಂಬಿ ಬರಲು ಪರಶಿವನು ಕುಣಿದನು ಹರುಷದಿ ತಾನು ಕುಣಿದನು ಹರುಷದಿ ತಾನು ಕುಣಿದನು ಹರುಷದಿ ತಾನು.

ಪಿ ವಿ ಶ್ರೀನಿವಾಸ್ ಅವರ ಇಂಪಾದ ಧ್ವನಿಯಲ್ಲಿ ಕಣ್ತೆರೆದು ನೋಡು ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಜಿ ವಿ ಅಯ್ಯರ್ ವಿರಚಿತ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗುತ್ತೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ನೀನೆ ನನ್ನ ಕಾವ್ಯ ಕನ್ನಿಕೆ ಅನ್ನುವಂತ ಹಾಡು ಪ್ರಸಾರವಾಯ್ತಲ್ಲ, ಮಾಗಿಯ ಕನಸು ಚಿತ್ರದ ಹಾಡದು, ಪಿ ಬಿ ಶ್ರೀನಿವಾಸ್ ಹಾಡಿದ್ರು, ಎಂ ಎನ್ ವ್ಯಾಸರಾವ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಈಗ ಕೇಳಿ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಒಂದು ಹಾಡು, ಚಾಣಕ್ಯ ಚಿತ್ರದ ಹಾಡಿದು, ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ.

ತಾಳಲಿ ವಿರಹ ತಾಪದಲ್ಲಿ ಬೇಯುತ ಪ್ರಣಯ ಭಾರದಲ್ಲಿ ಕುಸಿಯುತ ವಿರಹ ತಾಪದಲ್ಲಿ ಬೇಯುತ ಪ್ರಣಯ ಭಾರದಲ್ಲಿ ಕುಸಿಯುತ ಕೆಲುದಿನ ಮಗವನು ನೆನೆಯುತ ಬಳಲಿದೆ ಮನವ ಗೆಲುವ ಸುಖವ ಪಡೆವ ಆಸೆಯು ಬಾಜಾರಿ

ಮಂಕುದಿಣ್ಣೆ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರ ರಚನೆಯನ್ನ ವಿಜಯಭಾಸ್ಕರ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದವರು ಪಿ ಬಿ ಶ್ರೀನಿವಾಸ್. ಹಾಗೆಯೇ ಎಸ್ ಜಾನಕಿ ಅವರು ಹಾಡಿರುವ ಮನಃಶಾಂತಿ ಚಿತ್ರದ ಹಾಡು ಕೂಡ ಪ್ರಸಾರವಾಗ್ತದೆ. ಇದು ಕೂಡ ಚಿ ಉದಯಶಂಕರ್ ಅವರು ಬರೆದಿರುವಂಥದ್ದು. ಎಂ ರಾಜಾ ಅವರ ಸಂಗೀತ ಇದೆ.

ಮನೆ ಬೆಳಗಿದ ಸೊಸೆ ಚಿತ್ರದ ಹಾಡಿದು ವಾಣಿ ಜಯರಾಮ್ ಹಾಡಿದ್ರು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗುರು ಶಿಷ್ಯರು ಚಿತ್ರದ ಹಾಡು ಕೂಡ ಪ್ರಸಾರವಾಗ್ತದೆ. ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ. ಕೆ ವಿ ಮಹಾದೇವನ್ ಅವರ ಸಂಗೀತ ಇದೆ.

ಈಗಷ್ಟೇ ಪ್ರಸಾರವಾಯ್ತಲ್ಲ ಹಾಡು, ಇದು ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಕರುಣಿಯೇ ಕುಟುಂಬದ ಕಣ್ಣು ಚಿತ್ರದ ಹಾಡು, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಮತ್ತೊಂದು ಚಿತ್ರದ ಹಾಡಿದು ಅಳಿಯ ಗೆಳೆಯ ಚಿತ್ರದ ಹಾಡು. ಪೀಠಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿ ಕೂಡ ಇದೆ. ಆರ್ ಎನ್ ಜೆ ಗೋಪಾಲ್ ಗೀತೆಯನ್ನು ಬರೆದಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಇದಾಗಿತ್ತು ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯುತ್ತಿದೆ. ಈವರೆಗೆ ಬಂದಿರುವ ವರದಿ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ 204 ಕ್ಷೇತ್ರಗಳ ಮಾಹಿತಿ ಪ್ರಕಾರ ಬಿಜೆಪಿ 122ರಲ್ಲಿ, ತೃಣಮೂಲ ಕಾಂಗ್ರೆಸ್ 77, ಕಾಂಗ್ರೆಸ್ 1 ಹಾಗೂ ಇತರೆ ಪಕ್ಷಗಳು 4 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿವೆ. ಕೇರಳಂನಲ್ಲಿ ಒಟ್ಟು ಇರುವ 140 ಸ್ಥಾನಗಳ ಕುರಿತು ವರದಿ ಬಂದಿದ್ದು, ಯುಡಿಎಫ್ ಪಕ್ಷ 97 ಸ್ಥಾನಗಳಲ್ಲಿ, ಎಲ್ಡಿಎಫ್ ಪಕ್ಷ 42 ಹಾಗೂ ಬಿಜೆಪಿ 1 ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ 218 ಕ್ಷೇತ್ರಗಳ ಮಾಹಿತಿ ಪ್ರಕಾರ ಡಿಎಂಕೆ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ 46, ಎಐಎಡಿಎಂಕೆ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ 72, ಟಿವಿಕೆ 99ರಲ್ಲಿ ಮುನ್ನಡೆಯಲ್ಲಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ 18 ಕ್ಷೇತ್ರಗಳ ಮಾಹಿತಿ ಪ್ರಕಾರ ಎಐಎನ್ಆರ್ಸಿ ಹಾಗೂ ಮಿತ್ರ ಪಕ್ಷಗಳು 11 ಮತ್ತು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು 4ರಲ್ಲಿ ಮುನ್ನಡೆಯಲ್ಲಿವೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ 126 ಕ್ಷೇತ್ರಗಳ ಮಾಹಿತಿ ಪ್ರಕಾರ ಬಿಜೆಪಿ 97, ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು 26 ಹಾಗೂ ಎಐಯುಡಿಎಫ್ 2 ಹಾಗೂ ಇತರೆ 1ರಲ್ಲಿ ಮುನ್ನಡೆಯಲ್ಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುಮಾರು 11,800 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಹೊಸ ಹಾಡುಗಳ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆರಂಭದಲ್ಲಿ ಕಾಂತಾರ ಅ ಲೆಜೆಂಡ್ ಚಾಪ್ಟರ್ ಒನ್ ಚಿತ್ರದ ಹಾಡು ಕೇಳಿ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಹಾಡಿದ್ದಾರೆ.

102.9 ಎಫ್ಎಂ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಕೇಳ್ತಾ ಇದ್ದೀರಾ. ಒಂದಷ್ಟು ಚಿತ್ರಗೀತೆಗಳ ಜೊತೆಗೆ ಮುಂದೆ ಸಾಗೋಣ. ತ್ರಯಂಬಕಂ ಚಿತ್ರದ ಹಾಡು ಸಂಗೀತ ಕಟ್ಟಿ ಮತ್ತು ಮೆಹಬೂಬ್ ಸಾಬ್ ಅವರ ಧ್ವನಿಯಲ್ಲಿದೆ. ಸಂತೋಷ್ ನಾಯಕ್ ಅವರ ಸಾಹಿತ್ಯಕ್ಕೆ ಗಣೇಶ್ ನಾರಾಯಣ್ ಸಂಗೀತ ನೀಡಿದ್ದಾರೆ.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಿನ್ನಗ ಚಿತ್ರದ ಹಾಡು ಕೇಳಿಬಂತು. ಸಂಗೀತ ರಾಜೀವ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯ ಇತ್ತು. ಧರ್ಮಾವಿಶ್ ಅವರ ಸಂಗೀತ ಸಂಯೋಜನೆ ಶಾನೆ ಟಾಪಾಗವನೆ ಈ ಹಾಡನ್ನು ಕೇಳಿದ್ರಿ. ಅದಾದಮೇಲೆ ಸೀತಾರಾಮ ಕಲ್ಯಾಣ ಚಿತ್ರದ ಹಾಡು ಅರ್ಮಾನ್ ಮಲ್ಲಿಕ್ ಮತ್ತು ಸಂಗಡಿಗರ ಧ್ವನಿ ಸಾಯಿ ಸುಕನ್ಯಾ ವಿ ಅವರ ಸಾಹಿತ್ಯ ಇತ್ತು. ಅನೂಪ್ ರುಬೆನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿದ್ರಿ ಗೀತೆನ. ಆ ಹಾಡಿನ ನಂತರ ಮತ್ತೊಂದು ಹಾಡು ಕೂಡ ಕೇಳಿಬಂತು. ರಿವೀಲ್ ಚಿತ್ರದ ಗೀತೆ ಹೇಮಚಂದ್ರ ಮತ್ತು ಅನುರಾಧ ಭಟ್ ಅವರು ಹಾಡಿದ್ದು. ನಿರಂಜನ್ ಅವರ ಸಾಹಿತ್ಯ ಇತ್ತು. ವಿಜಯ್ ಯಾಡ್ಲಿ ಇವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳನ್ನು ಕೇಳಿದ ನಂತರ ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದು ನಿಮ್ಮ ರೇಡಿಯೋ 102.9 FM.

ನಿಮ್ಮಷ್ಟು ಚಿತ್ರಗೀತೆಗಳನ್ನ ಇಷ್ಟು ಹೊತ್ತು ಕೇಳಿದ್ರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಸಮಯ ಆಗಿದೆ 11:31:57. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:30 ಆಯಿತು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. 11:30 ವಿವಿಧ ಭಾರತಿಯಲ್ಲಿ ಪ್ರತಿದಿನವೂ ಕೂಡ ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಲಾಭಾರತಿ ಅಂದರೆ ನಿಮಗೆ ಗೊತ್ತೇ ಇದೆ, ಸಿನಿಮಾ ಕ್ಷೇತ್ರ ಅಥವಾ ಕಲೆ, ಸಿನಿಮಾ, ನೃತ್ಯ, ಹಾಡುಗಾರಿಕೆ, ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ಪ್ರಸಿದ್ಧವಾಗಿರುವಂಥ ವ್ಯಕ್ತಿಗಳನ್ನು ಕುರಿತಂತೆ ಮಾತು, ಮತ್ತು ಸಾಧ್ಯವಾದರೆ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳ ಜೊತೆಗೆ ಅರ್ಧ ಗಂಟೆಯ ಈ ಪ್ರಯಾಣ ಕಲಾಭಾರತಿ ಕಾರ್ಯಕ್ರಮ. ಹಾಗೆಯೇ ಸಾಕಷ್ಟು ಜನರ ಬರ್ಡೇಸ್ ಕೂಡ ಇರುತ್ತೆ, ಅವರ ನೆನಪುಗಳನ್ನು ಕೂಡ ನಾವು ಸ್ಮರಿಸ್ಕೊಳ್ಳುವಂಥ ದಿನ ಕೂಡ ಇರುತ್ತೆ. ಹಾಗೆ ಈ ದಿನ ನಾವು ಒಬ್ಬ ಕನ್ನಡದ ಪ್ರಮುಖ ನಟನ ಬಗ್ಗೆ ಮಾತಾಡ್ತಾ, ಅವರ ಜನ್ಮದಿನ ಆಗಿರೋದ್ರಿಂದ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಹೌದು, ಈಗಾಗಲೇ ಬಹಳಷ್ಟು ಜನ ಸಂದೇಶ ಕಳಿಸಿ ಕೇಳ್ತಾ ಇದ್ರ. ಇವತ್ತು ಕನ್ನಡ ಚಿತ್ರರಂಗದ ನಟ ಆದಿತ್ಯ ಅವರ ಬರ್ಡೇ ಇದೆ, ಅವ್ರ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ. ಹೌದು, ನಿಮ್ಮೆಲ್ಲರ ನಿರೀಕ್ಷೆಯ ಹಾಗೆ ಆದಿತ್ಯ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂಥ ಪ್ರಮುಖ ನಟ ಮತ್ತು ನಿರ್ಮಾಪಕ. ಇವರು ಖ್ಯಾತ ಚಿತ್ರ ನಿರ್ದೇಶಕರಾದಂಥ ನಿರ್ಮಾಪಕರು ಆಗಿರುವ ರಾಜೇಂದ್ರ ಸಿಂಗ್ ಬಾಬು ಅವರ ಮಗ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 2004 ಬಂದಂಥ ಲವ್ ಸಿನಿಮಾದಿಂದ ಆರಂಭವಾದ ಇವರ ಸಿನಿಮಾ ಜರ್ನಿ, 25 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಸಾಕಷ್ಟು ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಮುಂಗಾರಿನ ಮಿಂಚು ಅನ್ನುವ ಚಿತ್ರಕ್ಕೆ ಇವರಿಗೆ ಪ್ರಶಸ್ತಿ ಕೂಡ ಬಂದಿದೆ. ಕೇಳ್ತಾ ಹೋಗೋಣ ಆದಿತ್ಯ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳು. ಹಾಗೆ ಕಾರ್ಯಕ್ರಮದ ಆರಂಭದಲ್ಲೇ ನಾವು ನಟ ಆದಿತ್ಯ ಅವರಿಗೆ ಹ್ಯಾಪಿ ಬರ್ಡೇ ವಿಶಸ್ಸನ್ನು ಕೂಡ ಹೇಳೋಣ. ಹ್ಯಾಪಿ ಬರ್ಡೇ ಆದಿತ್ಯ ಅವರೇ, ವಿವಿಧ ಭಾರತಿ ವತಿಯಿಂದ ನಿಮಗೆ ಪ್ರೀತಿಯ ಜನ್ಮದಿನದ ಶುಭಾಶಯಗಳು ಅಂತ ಒಂದು ಚಂದದ ಹಾಡಿನ ಜೊತೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕೇಳಿ, ಇದು ಕಲಾಭಾರತಿ ವಿವಿಧ ಭಾರತಿಯ ವಿಶೇಷ ವೇದಿಕೆ.

2006 ಬಂದ ಸಿನಿಮಾ ಆದಿತ್ಯ ಚಿತ್ರದ ಹಾಡು ನೀವು ಕೇಳಿದ್ದು. ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ದರು. ಆದಿತ್ಯ, ಸಮೀಕ್ಷಾ, ಶೋಭನ್ ರಾಜ್, ಶ್ಯಾಮಲ್ ಲಾಲ್ ಇವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಈ ಹಾಡನ್ನು ಬರೆದಿದ್ದು ಕೆ ಕಲ್ಯಾಣ್, ಯುವನ್ ಶಂಕರ್ ರಾಜ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು.

ಎಸ್ ರಾಜೇಂದ್ರ ಸಿಂಗ್ ಬಾಪು ಅವರ ಮಗ, ಕನ್ನಡ ಚಿತ್ರದ ನಟ, ಸಾಕಷ್ಟು ವೈವಿಧ್ಯಮಯ ಸಿನಿಮಾಗಳಲ್ಲಿ ನಟಿಸಿರುವಂಥ ಆದಿತ್ಯ ಅವರ ಜನ್ಮದಿನ ಇಂದು. ಹಾಗಾಗಿ ನಾವು ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಆದಿತ್ಯ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳು, ಹಾಗೆ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸಾಕ್ತಾ ಇದ್ದೇವೆ. ಕನ್ನಡ ಸಿನಿಮಾ ರಂಗದಲ್ಲಿ ನಟನಾಗಿ, ನಿರ್ಮಾಪಕನಾಗಿ, ವಿಶೇಷವಾಗಿ ರೆಡ್ಲಿ ಸೋಮ ಮತ್ತು ಎದೆಗಾರಿಕೆ ಎನ್ನುವ ಸಿನಿಮಾಗಳಿಂದಾಗಿ ಅವರು ಬಹಳಷ್ಟು ಯಶಸ್ಸನ್ನು ಪಡ್ಕೊಂಡ್ರು. ಒಂದು ರೀತಿಯಲ್ಲಿ ಸ್ಯಾಂಡಲ್ವುಡ್ನಲ್ಲಿ, ಗಂಧದ ಗುಡಿಯಲ್ಲಿ ರೆಡ್ಲಿ ಸೋಮ ಅಂದರೆ ಯಾರು ಅಂತ ಕೇಳಿದ್ರೆ ಆದಿತ್ಯ ಅನ್ನೋದೇ ಎಲ್ಲರೂ ಹೇಳುವಂಥ ಮಾತು. ಆ ಒಂದು

ಡೆಡ್ಲಿ ಸೋಮಾ ಸಿನಿಮಾದ ಮೂಲಕ ಒಂದು ಖಡಕ್ ಲುಕ್, ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆದಿತ್ಯ ಅಂದ ತಕ್ಷಣ ಅಷ್ಟು ಚೆನ್ನಾಗಿ ಆ ಪಾತ್ರವನ್ನು ಕಟ್ಟಿಕೊಟ್ಟಿದ್ರು ಆದಿತ್ಯ ಅವರು. ಅಂದರೆ ಅದು ಸಿನಿಮಾ ಬಹಳಷ್ಟು ವಿಶೇಷತೆಯನ್ನು ತಂದುಕೊಡ್ತು ಆದಿತ್ಯ ಅವ್ರಿಗೆ ಸಿನಿಮಾ ಜರ್ನಿಯಲ್ಲಿ. ಲವ್ ಸಿನಿಮಾದ ಮೂಲಕ ಅವರು ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ಅದಾದಮೇಲೆ AK-47 ಅನ್ನುವಂಥ ಒಂದು ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡ್ತಾರೆ ಆದಿತ್ಯ ಅವರು.

ಸ್ನೇಹನ ಪ್ರೀತಿನ ಚಿತ್ರದ ಹಾಡು ನೀವೀಗ ಕೇಳಿದ್ದು. ರಾಜೇಶ್ ಕೃಷ್ಣನ್, ಹೇಮಂತ್, ಚಿತ್ರ ಮತ್ತೆ ಸಂಗಡಿಗರು ಹಾಡಿಗೆ ಧ್ವನಿಯಾಗಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇತ್ತು, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಇದು 2007 ಬಂದ ಸಿನಿಮಾ. ಇದರಲ್ಲಿ ದರ್ಶನ್ ಅವರ ಜೊತೆಗೆ ಆದಿತ್ಯ ಅವರು ಈ ಹಾಡಿನಲ್ಲಿ ಬಹಳ ಸೊಗಸಾಗಿ ನಟಿಸಿದ್ರು. ಆದಿತ್ಯ ಅವರು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡೋದ್ರ ಜೊತೆಗೆ ನಿರ್ಮಾಪಕರಾಗಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ನಟರ ಜೊತೆಗೆ ಅತಿಥಿಯಾಗಿ ಕೂಡ ಆಕ್ಟ್ ಮಾಡಿದ್ದಾರೆ. ಅದು ಅರಸು ಸಿನಿಮಾದಲ್ಲಿ, ಆಮೇಲೆ ಚಕ್ರವರ್ತಿ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದಾರೆ. ಆಮೇಲೆ ಈಗ ತಾನೇ ಕೇಳಿದ್ರಲ್ಲ ದರ್ಶನ್ ಅವರ ಜೊತೆಗೆ ಸ್ನೇಹನ ಪ್ರೀತಿನ, ಈ ಫಿಲ್ಮಲ್ಲಂತೂ ಇವರಿಬ್ಬರದು ಜೋಡಿ ತುಂಬ ಹಿಟ್ಟಾಗಿತ್ತು. ಮತ್ತು 5D ಅನ್ನೋದು ಇವರ 25th ಸಿನಿಮಾ. ಹಾಗೆಯೇ ಇವರ ಮತ್ತೊಂದು ಯಶಸ್ವಿಯಾದಂಥ ಸಿನಿಮಾ ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆಗೆ ಸ್ವೀಟಿ ಅನ್ನುವಂಥ ಒಂದು ಸಿನಿಮಾ. ಅದರಲ್ಲಿ ಕೂಡ CD ಮಾಡಿ ಕೊಡ್ರಿ ಮೇಡಮ್ ಅನ್ನುವಂಥ ಹಾಡು ಬಹಳ ಜನರಿಗೆ ಇಷ್ಟ ಆಗಿತ್ತು. ಕೇಳೋಣ ಈಗ ಆ ಹಾಡು. ಟಿಪ್ಪು ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ.

ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದಿತ್ಯ ಅವರು. ಅದರಲ್ಲಿ ವಿಶೇಷವಾಗಿ ಹೇಳೋದಾದರೆ ಡೆಡ್ಲಿ ಸೋಮ ಮತ್ತು ಎದೆಗಾರಿಕೆ ಸಿನಿಮಾಗಳು ಇವರಿಗೆ ಬಹಳಷ್ಟು ಯಶಸ್ಸನ್ನು ತಂದುಕೊಡ್ತು. ಜೊತೆಗೆ ಸತ್ಯ ಅವರು ನಿರ್ದೇಶನ ಮಾಡಿದಂಥ ಬೆಂಗಳೂರು ಅಂಡರ್ ವರ್ಲ್ಡ್ ಅನ್ನುವ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರು. ದರ್ಶನ್ ಅವ್ರ ಜೊತೆಗೆ ಚಕ್ರವರ್ತಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ರು. ಹೀಗೆ ಸುಮಾರು 20 ವರ್ಷಗಳಿಂದಲೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ನಟನಾಗಿ ನಿರ್ಮಾಪಕನಾಗಿ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಡೆಡ್ಲಿ ಪಾತ್ರ ಆದಿತ್ಯ ಅವರಿಗೆ ಎವರ್ ಗ್ರೀನ್ ಆಗಿ ಉಳ್ಕೊಂಡಿದೆ. ಡೆಡ್ಲಿ ಪಾತ್ರ ಅವರಿಗೆ ಒಂದಷ್ಟು ಹಿಟ್ ಸಿನಿಮಾಗಳನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಹಾಗೆ 2012ರಲ್ಲಿ ಎದೆಗಾರಿಕೆ ಸಿನಿಮಾ ಮಾಡಿದ್ರು. ಇದು ಅಗ್ನಿ ಶ್ರೀಧರ್ ಅವರು ಸಿನಿಮಾ ಕಥೆಯನ್ನು ಬರೆದಿದ್ದರು. ಸುಮನಾ ಕಿತ್ತೂರ್ ಅವರ ನಿರ್ದೇಶನ ಇತ್ತು. ಈ ಸಿನಿಮಾ ಕೂಡ ಆದಿತ್ಯ ಅವ್ರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ತು. ಇನ್ನು ಡೆಡ್ಲಿ ಸೋಮ ಅದಾದಮೇಲೆ ಒಂದಷ್ಟು ಅಂಥದ್ದೇ ಪಾತ್ರಗಳು ಆದಿತ್ಯ ಅವರನ್ನು ಹುಡುಕೊಂಡು ಬಂತು. ಒಂದಷ್ಟು ಪಾತ್ರಗಳನ್ನು ಮಾಡಿದ್ರು. ಆಮೇಲೆ 2010ರಲ್ಲಿ ಡೆಡ್ಲಿ 2 ಅಂತ ಒಂದು ಫಿಲ್ಮ್ ಮಾಡಿದ್ರು. ಇದಕ್ಕೆ ರವಿ ಶ್ರೀವತ್ಸ ಅವರ ನಿರ್ದೇಶನ ಇತ್ತು. ಒಂದು ರೀತಿ ಅದೇ ಥರ ಅಂದರೆ ಭೂಗತ ಲೋಕದಲ್ಲಿ ಹೆಚ್ಚು ಮಾಡ್ತಾ ಇದ್ದಂಥ ಒಬ್ಬ ರೌಡಿ ಶೀಟರ್ ಡೆಡ್ಲಿ ಸೋಮನ ಜೀವನವನ್ನು ಆಧರಿಸಿದ ಸಿನಿಮಾ. ಅದಕ್ಕೆ ನಾಯಕರಾಗಿ ಇವರು ಕೆಲಸ ಮಾಡ್ತಾರೆ. 2005ರಲ್ಲಿ ಡೆಡ್ಲಿ ಸೋಮ ಅನ್ನೋ ಹೆಸರಿನಲ್ಲಿ ಈ ಸಿನಿಮಾ ಬಂತು. ಇದಕ್ಕೆ ರವಿ ಬೆಳಗೆರೆ ಅವರು ಚಿತ್ರಕಥೆಯನ್ನು ಬರೆದಿರ್ತಾರೆ. ರವಿ ಶ್ರೀವತ್ಸ ನಿರ್ದೇಶನ ಮಾಡಿರ್ತಾರೆ. ಅಂಡರ್ವರ್ಲ್ಡ್ ಆಧರಿಸಿದ ಈ ಸಿನಿಮಾವನ್ನು ಜನ ಬಹಳ ಇಷ್ಟಪಟ್ಟು ನೋಡ್ತಾರೆ. ಸಿನಿಮಾ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು. ಆದಿತ್ಯ ಆಗಿದ್ದವರು ನಟ ಡೆಡ್ಲಿ ಸೋಮ ಅಂತಲೇ ಬಹಳಷ್ಟು ಜನ ಕರೆಯೋದಕ್ಕೆ ಶುರು ಮಾಡ್ತಾರೆ.

ಹೆದಗಾರಿಕೆ ಚಿತ್ರದ ಹಾಡು ಕೇಳಿದ್ರಿ. ಸಾಧು ಕೋಕಿಲ್ ಅವರು ಸಂಗೀತ ಸಂಯೋಜನೆ ಮಾಡಿ ಗೀತೆಗೆ ಧ್ವನಿಯಾಗಿದ್ರು. ಸುಮನಾ ಡಿ ಕಿತ್ತೂರ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಅಂದರೆ ತಂದೆ ರಾಜೇಂದ್ರ ಸಿಂಗ್ ಬಾಬು ಅವರು, ತಾತ ಶಂಕರ್ ಸಿಂಗ್ ಅವರು, ಹಾಗೆ ವಿಜಯಲಕ್ಷ್ಮಿ ಸಿಂಗ್, ಜೈ ಜಗದೀಶ್, ರಿಷಿಕಾ ಸಿಂಗ್ ಸೇರಿದ ಹಾಗೆ ಕನ್ನಡ ಚಿತ್ರರಂಗಕ್ಕಾಗಿ ಇವರ ಇಡೀ ಕುಟುಂಬ ದುಡಿತಾ ಇದೆ. ಇಂತಹ ಕುಟುಂಬದಿಂದ ಬಂದಂಥ ಆದಿತ್ಯ ಅವರ ಸಿನಿಮಾ ಕ್ಷೇತ್ರ ಇನ್ನಷ್ಟು ಮತ್ತಷ್ಟು ಯಶಸ್ಸನ್ನು ಕಾಣಲಿ, ಅವರಿಂದ ಮತ್ತಷ್ಟು ಚಿತ್ರರಂಗಕ್ಕೆ ಕೊಡುಗೆಗಳು ಬರಲಿ ಅನ್ನೋದೇ ವಿವಿಧ ಭಾರತೀಯ ಹಾಗೆ ನಿಮ್ಮೆಲ್ಲರ ಆಶಯ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ.

ಕೇಳಿ. ಚಕ್ರವರ್ತಿ ಚಿತ್ರದ ಗೀತೆ, ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ.

ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನು ಅಷ್ಟೊತ್ತು ಕೇಳಿದ್ರೆ ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹಪ್ರಸಾರದಿಂದ ಪ್ರದೇಶ ಸಮಾಚಾರವನ್ನ ಕೇಳ್ತೀರಿ. ಪ್ರದೇಶ ಸಮಾಚಾರದ ನಂತರ 12:05 ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡುಗಳನ್ನ ನಮ್ಮ ವಿವಿಧ ಭಾರತಿಯಿಂದ ನೀವು ಕೇಳಬಹುದು. ಕೇಳ್ತಾ ಇರಿ, ಇದು ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಪ್ರಸ್ತುತ ಪ್ರಗತಿಯಲ್ಲಿದೆ. ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮುಂದುವರೆದಿದ್ದು, 16ನೇ ಸುತ್ತಿನ ಮತ ಎಣಿಕೆ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಹುಲ್ಲಪ್ಪ ಮೇಟಿ 10,764 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿದ್ದು, ಇತ್ತೀಚಿನ ವರದಿ ಬಂದಾಗ 7ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಸಮರ್ಥ್ ಶಾಮನೂರ್ ಎದುರು 3,925 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವಿಂದು. ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳ ಸಿಬ್ಬಂದಿ ದಿನ. ಈ ದಿನದ ಮಹತ್ವ ಹಾಗೂ ಅಗ್ನಿಶಾಮಕ ದಳದ ತುರ್ತು ಕಾರ್ಯಾಚರಣೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಯಚೂರು ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ರವೀಂದ್ರ ಘಾಟಗೆ.
1: ಅಂತಾರಾಷ್ಟ್ರೀಯ ಅಗ್ನಿಶಾಮಕ ಸಿಬ್ಬಂದಿ ದಿನವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ. ಡಿಸೆಂಬರ್ 2, 1998 ಆಸ್ಟ್ರೇಲಿಯಾದ ಲಿಂಟನ್ನಲ್ಲಿ ಕಾಡ್ಗಿಚ್ಚು ಸಂಭವಿಸಿ 5 ಅಗ್ನಿಶಾಮಕರು ಸಾವನ್ನಪ್ಪುತ್ತಾರೆ. ಅವರ ಸ್ಮರಣಾರ್ಥಕ್ಕಾಗಿ 1999 ಈ ದಿನವನ್ನು ಫೈರ್ ಫೈಟರ್ಸ್ ಡೇ ಅಂತ ಆಚರಿಸ್ತಾ ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಂದ್ರೆ ಸಾರ್ವಜನಿಕರಲ್ಲಿ ಅಗ್ನಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಈ ಒಂದು ವಾರದಲ್ಲಿ ಆಸ್ಪತ್ರೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಮತ್ತೆ ಹಳ್ಳಿ ಪ್ರದೇಶಗಳಲ್ಲಿ ಈ ಅಗ್ನಿ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಮುಖಾಂತರ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ.
0: ನಾಳೆ ರಾಯಚೂರು ನವೋದಯ ಇಂಜಿನಿಯರಿಂಗ್ ಕಾಲೇಜು ಪರಿಸರದಲ್ಲಿ ಅಗ್ನಿಶಾಮಕ ದಳದಿಂದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಣಕು ಕಾರ್ಯಾಚರಣೆ ಆಯೋಜಿತವಾಗಿದೆ. ವಿಜಯಪುರ ಜಿಲ್ಲೆ ರಾಷ್ಟೀಯ ಹೆದ್ದಾರಿ 34ರ ಯಕ್ಕುಂಡಿ ಖಾಖಂಡ್ಕಿ ರಸ್ತೆಯನ್ನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ವಿಜಯಪುರ ತಾಲೂಕಿನ ರಾಷ್ಟೀಯ ಹೆದ್ದಾರಿ 34ರಿಂದ ಹರಳೆಯನ್ನಗುಂಡ ರಸ್ತೆವರೆಗಿನ ಸುಧಾರಣಾ ಕಾಮಗಾರಿಗೆ ಯಕ್ಕುಂಡಿ ಗ್ರಾಮದಲ್ಲಿ ಸಚಿವರು ಭೂಮಿಪೂಜೆ ನೆರವೇರಿಸಿದರು. ಗದಗ ತಾಲೂಕು ಮೊಳಗುಂದ ಗ್ರಾಮದಲ್ಲಿ 14 ಕೋಟಿ ರೂಪಾಯಿ ವೆಚ್ಚದ ಕೆಇಬಿ ಗ್ರಿಡ್ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಕೋಲಾರ ತಾಲೂಕು ಕ್ಯಾಲನೂರು ಬಳಿ 6 ಕೋಟಿ ರೂಪಾಯಿ ಹಾಗೂ ಛತ್ರ ಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆಗಳ ನಿರ್ಮಾಣವಾಗಲಿದೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಬಿಡನಾಳದ ಶ್ರೀ ಆರ್ಕೆ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿ ಉನ್ನತೀಕರಿಸಿದ್ದು, ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳಾದ ತೇಜಸ್ವಿನಿ ನಾರಾಯಣ್ಕರ್ ಹಾಗೂ ಉಮೇಶ್ ಬೊಮ್ಮಕ್ಕನವರ್ ಪಾಲ್ಗೊಂಡಿದ್ದರು. ಐಟಿಎಫ್ ವಿಮೆನ್ಸ್ 35 ಟೆನಿಸ್ ಕ್ರೀಡಾಕೂಟ ಇಂದಿನಿಂದ ತುಮಕೂರಿನಲ್ಲಿ ಪ್ರಾರಂಭವಾಗಲಿದ್ದು, ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಜೇತರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿ ಬೆಂಗಳೂರಿನ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆಯವರೆಗೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಬಿಸಿಗಾಳಿ ಹಾಗೂ ಉಷ್ಣಾಘಾತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದ್ದು, ಮಧ್ಯಾಹ್ನ 12ರಿಂದ ಸಂಜೆ 4 ಗಂಟೆಯವರೆಗೆ ಮನೆಯಿಂದ ಹೊರಹೋಗದಂತೆ, ಬಿಸಿಲಿನಲ್ಲಿ ಶ್ರಮದಾಯಕ ಕೆಲಸ ಮಾಡದಂತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 12:06:49 ಸಮಯವಾಗಿದೆ. ಸೋಮವಾರ ಮಧ್ಯಾಹ್ನ 12 ಸಮಯ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಕರೆಗೊಂದು ಹಾಡು ಕಾರ್ಯಕ್ರಮ ಅಂತ. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಿ. ನಮ್ಮ ಸಂಖ್ಯೆಗಳು 0802226125 7. ಹೌದು, 0802222

0800-226-1257 ಹಾಗೆ 0800-226-3927 0800-222-3927 ಇವೆರಡೂ ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಬಹುದು. ಹಾಗೆ 12 ಗಂಟೆ ಈಗ 7 ನಿಮಿಷ ಆಗ್ತಾ ಇದೆ, 1 ಗಂಟೆವರೆಗೂ ನೀವು ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳಬಹುದು ಕರೆ ಮಾಡಿ. ಇದರ ಜೊತೆಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪ್ರತಿ ಸೋಮವಾರ ಮಧ್ಯಾಹ್ನ 1:20 ಕೇಳುಗರ ಇಮೇಲ್ ಆಧರಿಸಿದ ಚಿತ್ರಗೀತೆಗಳನ್ನು ಕೂಡ ನಾವು ಪ್ರಸಾರ ಮಾಡ್ತೇವೆ. ನಿಮಗೆ ಯಾವುದಾದ್ರೂ ಹಾಡನ್ನು ಕೇಳಬೇಕು ಅನಿಸಿದ್ರೆ ಖಂಡಿತ ನೀವು ನಮಗೆ ಮೇಲ್ ಕಳಿಸ್ಬಹುದು, vbnimmahadu@gmail.com ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಊರು, ಯಾವ ಹಾಡು ಬೇಕು ಅಂತ ಹೇಳಿದ್ರೆ ನಿಮ್ಮ ಹಾಡನ್ನು ನಾವು 1:20 ಕೂಡ ನಿಮ್ಮ ಇಮೇಲ್ ರಿಕ್ವೆಸ್ಟ್ ಮೇಲೆ ಪ್ರಸಾರ ಮಾಡ್ತೇವೆ. ನೀವು ಈಗ ಇಮೇಲ್ ವಿಳಾಸ ಗೊತ್ತಾಗಿದೆ, vbnimmahadu@gmail.com ಈ ಮೇಲ್ ವಿಳಾಸಕ್ಕೆ ನೀವು ನಿಮ್ಮಿಷ್ಟದ ಹಾಡನ್ನು ಕೂಡ ಕಳಿಸ್ಕೊಡ್ಬಹುದು. ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮಗೆ ಹೇಳಿ ನಾವು ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತೇವೆ. ಈಗ ನಾವು ಕಾರ್ಯಕ್ರಮದ ಆರಂಭಕ್ಕೆ ಎಕ್ಕ ಚಿತ್ರದ ಒಂದು ಹಾಡು ಕೇಳೋಣ. ಆಂಟನಿ ಡಾಸನ್ ಮತ್ತು ಸಂಗಡಿಗರು ಹಾಡಿದ್ದಾರೆ, ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ, MR ಚರಣರಾಜ್ ಅವರ ಸಂಗೀತ ಈ ಹಾಡಿಗೆ.

0: ಕರೆಗೊಂದು ಹಾಡುವ ಕಾರ್ಯಕ್ರಮವನ್ನ ನಾವೀಗ ಆರಂಭ ಮಾಡ್ತಾ ಇದ್ದೀವಿ. ಒಂದು ಕರೆ ಬಂದಿದೆ. ನಮಸ್ತೆ. ಹೇಳಿ, ಯಾರು?
1: ಶಿವಮೊಗ್ಗ ಜಿಲ್ಲೆಯಿಂದ ವಿಜಯ ಅಂತ ಮೇಡಮ್.
0: ಹೇಳಿ ವಿಜಯ, ಏನ್ ಸಮಾಚಾರ? ನೀವು ಹೇಳ್ಬೇಕಪ್ಪ, ನಾವೇನ್ ಹೇಳೋದು?
1: ಏನ್ ಗೊತ್ತ ಮೇಡಮ್, ಗುರುವಾರ ದಿನ ನಮ್ಮೂರಿನ ವಿಷಯ ತಿಳಿಸೋದನ್ನ ಹೇಳಿದ್ರಲ್ಲ ಮೇಡಮ್.
0: ಏನು
1: ಇದು ನಮ್ಮೂರಲ್ಲಿ ಏನಿದೆ ಅಂತ?
0: ನಾಡು ನೋಡಿ, ನಾಡು ನೋಡಿ,
1: ಮಾಡ ನೋಡಿ. ಅದಕ್ಕೆ ನಮ್ ಫೋನ್ ಮಾಡೋಣ ಅಂದ್ರೆ ನಂಗೆ ನಂಬರ್ ಗೊತ್ತಾಗ್ಲಿಲ್ಲ.
0: ಓ, ಇವಾಗ ಮಾಡಿದಿರಲ್ಲ, ಇದೇ ನಂಬರ್ ಇಟ್ಕೊಳ್ಳಿ.
1: ಇದಕ್ಕೆ ಮಾಡಿದ್ರೆ ಬರುತ್ತೆ ಮೇಡಮ್?
0: ಹೌದೌದು, ಇದೇ ನಂಬರೇ ಮಾಡ್ಬೇಕು. ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ, ಮೇಲಿಂದ ಮೇಲೆ ಅದೇ ನಂಬರ್ ಗಳನ್ನ ಹೇಳ್ತಾ ಇರ್ತೀವಿ. ನೀವು ಕರೆ ಮಾಡ್ಬೇಕಂದ್ರೆ ಈ ನಂಬರ್, ಮೆಸೇಜ್ ಮಾಡ್ಬೇಕಂದ್ರೆ ಈ ನಂಬರ್ ಅಂತ ಹೇಳ್ತಾ ಇರ್ತೀವಲ್ಲ, ಅದೇ ನಂಬರ್ನ ನೀವು ಬರ್ದಿಟ್ಕೊಂಡ್ಬಿಡಿ ಎಲ್ಲಾದ್ರೂ ಒಂದ್ ಕಡೆ. ಅಥವಾ ನಾವ್ ಹೇಳ್ತೀವಿ, ಮೇಲಿಂದ ಮೇಲೆ ಹೇಳ್ತಾನೆ ಇರ್ತೀವಿ.
1: ಹೃದಯದ ಮುದ್ರಾ ಕಲಕೆಯನ್ನ ಸಾಂಗ್ ಬೇಕಿತ್ತು ಮೇಡಮ್.
0: ಎಷ್ಟೊಂದ್ ಬೇಜಾರದ ಹಾಡು. ಅವನಿಗೇನೋ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ, ಅವನ ಕುದುರೆನ ಯಾರೋ ಸಾಯಿಸಿರ್ತಾರೆ, ಅದಕ್ಕೆ ಬೇಸರ ಆಗಿರುತ್ತೆ. ನಿಮಗ್ ಯಾಕೆ ಈ ಹಾಡು?
1: ಅದೇನೋ ಸಾಂಗ್ ಕೇಳದೆ ಒಂದಿಷ್ಟ ಮೇಡಮ್. ನಂಗೆ
0: ನಿಮ್ಮೂರ್ನವ್ರು ಅಂತಾನ? ಆಯ್ತಪ್ಪ, ನಿಮ್ಮೂರ್ನವ್ರು ಹಾಡು ಕೇಳಿ ಕುದುರೆನು ಬರುತ್ತೆ, ಹಾಡು ರಾಜ್ಕುಮಾರ್ ಅವರು ಧ್ವನಿ ಇದೆ, ಎಲ್ಲಾನು ಇದೆ ಅಲ್ವಾ?
1: ಹ್ಞೂ ಮೇಡಮ್.
0: ಆಯ್ತು ವಿಜಯ ಅವರೇ, ನಿಮ್ಮ ಇಷ್ಟದ ಹಾಡು ಕೇಳಿಸ್ಕೊಳ್ಳಿ. ಹಾಂ
1: ಸರಿ ಸರಿ,
0: ಧನ್ಯವಾದ.

0: ಅಶ್ವಮೇಧ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆ ದೊಡ್ಡರಂಗೇಗೌಡರ ಸಾಹಿತ್ಯ ಇತ್ತು. ಸಂಗೀತ ರಾಜ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕರೆಗೊಂದು ಹಾಡೋ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮತ್ತೊಂದು ಕರೆ ಕೂಡ ನಮಗೆ ಬಂದಿದೆ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹೇಳಿ.
1: ನಾವು ನಾಗೇಂದ್ರ ಅಂತ ಮಾತಾಡೋದು.
0: ನಾಗೇಂದ್ರ ಅವ್ರ ಎಲ್ಲಿಂದ?
1: ನಾವು ಬೆಂಗಳೂರಿಂದಾನೆ. ಊರ್ ಬಂದ್ಬಿಟ್ಟು ಹೊನ್ನಾವರ.
0: ಹೊನ್ನಾವರ?
1: ಹಾ, ಹೊನ್ನಾವರ ಇಡಗುಂಜಿ.
0: ಹೇಳಿ.
1: ಮೇಡಮ್, ನನ್ಗೆ ಇವತ್ತು ಕಾವೇರಿ ಫಿಲ್ಮ್ ಇಂದ ಈ ದೇಶ ಚೆನ್ನ ಈ ಮಣ್ಣು ಚಿನ್ನ ಹಾಡ್ಬೇಕಾಗಿತ್ತು.
0: ಖಂಡಿತ ಪ್ರಸಾರ ಮಾಡೋಣ. ಯಾಕೆ ಈ ಹಾಡು ಕೇಳ್ತಾ ಇದ್ದೀರಾ?
1: ಈ ಹಾಡು ನನ್ನ ಶ್ರೀಮತಿಗೋಸ್ಕರ. ಮೇಡಮ್
0: ಎಲ್ಲಿದ್ದಾರೆ? ಅವರು ನಿಮ್ ಜೊತೆಗಿದ್ದಾರಾ ಈಗ?
1: ಹೌದೌದು, ಬೆಸ್ಕಾಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಾವು ಕಾಲೇಜಲ್ಲಿ ಇದ್ದವಾಗ ದೇಶಭಕ್ತಿ ಗೀತೆ ಸ್ಪರ್ಧೆನಲ್ಲಿ ಈ ಹಾಡು ಹೇಳಿದ್ರು. ಅಲ್ಲಿಂದ ನಮ್ಗೆ ಒಂಥರ ಇಂಟ್ರೆಸ್ಟ್ ಆಯ್ತು. ಆಮೇಲೆ ಪ್ರಪೋಸ್ ಮಾಡಿದ್ವಿ, ಸ್ವಲ್ಪ ದಿವಸ ಆದ್ಮೇಲೆ ಒಪ್ಕೊಂಡ್ರು. ಅವರು ಗೌರ್ಮೆಂಟ್ ಕೆಲಸ ನಾವೇನು ಇದ್ ಮಾಡಕ್ಕೆಲ್ಲ ಹೋಗಿರ್ಲಿಲ್ಲ. ಎಲ್ಲಿ ಕೊಟ್ಟೋದು ಓದಿದ್ದು ಟೈಮ್ ಪಾಸ್ ಮಾಡ್ಲಿಲ್ಲ. ಓದೋದ್ ಬಗ್ಗೆನೆ ಗಮನ ಕೊಟ್ವಿ. ಅವರು ಗೌರ್ಮೆಂಟ್ ಅಪಾಯಿಂಟ್ ಆದ್ರು, ನಾವು ಗೌರ್ಮೆಂಟ್ ಅಪಾಯಿಂಟ್ ಆದ್ವಿ.
0: ನೀವೇನ್ ಕೆಲಸ ಮಾಡ್ತೀರಿ?
1: ನಾವಿಲ್ಲೇ ಕಂಪ್ನಿನ ಇದು ಗೌರ್ಮೆಂಟ್ ಕಂಪ್ನಿನಲ್ಲೇ ಕೆಲಸ ಮಾಡ್ತಾ ಇದ್ವಿ.
0: ಯಾವ್ದು?
1: ಅದು ಆನ್ ಏರ್ ಬೇಡ ಮೇಡಮ್.
0: ಓಕೆ ಓಕೆ ಓಕೆ, ಫೈನ್. ನೀವೀಗ ಇದ್ದೀರಾ ಡ್ಯೂಟಿನಲ್ಲಿ?

0: ಹೊಸ್ತಿನಲ್ಲಿ.
1: ಮೇಡಮ್ ಅವರು ಕೆಬಿನಲ್ಲಿ ಕೆಲಸ ಮಾಡ್ತಾರೆ.
0: ಹೌದು,
1: ಬೆಂಗಳೂರಲ್ಲೇ.
0: ಬೆಂಗಳೂರಲ್ಲೇ.
1: ಎಷ್ಟು ವರ್ಷದ ಹಿಂದೆ ನಿಮ್ಮ ಲವ್?
0: 2002 15 ವರ್ಷ ಆಯ್ತು ಮದ್ವೆಯಾಗಿ. ಮೊನ್ನೆ ಏಪ್ರಿಲ್ 24ಕ್ಕೆ 15th ಆನಿವರ್ಸರಿ ಆಯ್ತು.
1: ಓ ಸೂಪರ್.
0: ಎರಡು ಮಕ್ಕಳಿದ್ದಾರೆ. ಮಗಳು 7th ಪಾಸ್ ಆಗಿ 8th ಓದ್ತಾ ಇದ್ದಾಳೆ. ಮಗ 2nd ಕ್ಲಾಸ್.
1: ಅಂದ್ರೆ ಅವ್ರು ಹೇಳಿದ್ರ ಹಾಡು, ನೀವ್ ಹೇಳಿದ್ರ ಈ ದೇಶ ಚೆನ್ನ, ಈ ಭಾಷೆ ಚೆನ್ನ ಅಂತ ಕಾಲೇಜ್?
0: ಅವ್ರು ಹಾಡಿದ್ರು.
1: ಅವ್ರ ಹಾಡ್ ಕೇಳಿ ನೀವ್ ಇಂಪ್ರೆಸ್ ಆದ್ರಿ?
0: ಹೌದು.
1: ನೀವ್ ಯಾವ್ದು ಹಾಡ್ ಹೇಳಿಲ್ವಾ ಅವ್ರಿಗೆ ಇಂಪ್ರೆಸ್ ಮಾಡ್ಲಿಕ್ಕೆ?
0: ಇಲ್ಲ, ನಮ್ಗೆ ಹಾಡ್ ಹೇಳಕ್ ಬರಲ್ಲ. ಬರೀತೀವಿ, ಕವಿತೆ ಬರೀತೀವಿ.
1: ನೀವು ಬರ್ಕೊಟ್ಟಿದ್ದನ್ನ ಅವ್ರು ಹಾಡ್ತಾರೆ?
0: ಇಲ್ಲ ಇಲ್ಲ, ಇವಾಗ ನಾಟ್ಯ ಸ್ವಭಾವ
1: ಅಲ್ಲ, ಎಲ್ಲರ ಮುಂದೆ ಹೇಳ್ಬೇಕಾಗಿಲ್ಲ, ನೀವೇ ಮನೇಲಿ ಇದ್ದಾಗ ನೀವು ಹೇಳ್ಕೋಬಹುದು. ಆಗ್ಲಿ ಸರ್, ತುಂಬಾ ವಿಶೇಷವಾಗಿ ಹೇಳಿದ್ರಿ. ವಿಶೇಷವಾದಂತ ಹಾಡು, ವಿಶೇಷ ಸನ್ನಿವೇಶದಲ್ಲಿ ನಿಮ್ಗೆ ಇಷ್ಟ ಆಯ್ತು ಅಂತ.
0: ಹೌದೌದು, ಅದನ್ನ ಅದೆಲ್ಲರಿಗೂ ಋಣ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಬಟ್ ನಮ್ಮ ಋಣ ಆ ಹಾಡಲ್ಲಿ
1: ನಿಜವಾಗ್ಲು. ನೀವು ಹೇಳಿದ ತಕ್ಷಣ ಒಪ್ಕೊಂಡ್ರ ಅವರು?
0: ಇಲ್ಲ, ನಮ್ ಪರಿಚಯನ ಇಲ್ಲ ಅಂತಂದ್ರು. ಒಂದು 6-7 ತಿಂಗಳ ನಂತರ ಒಪ್ಕೊಂಡ್ರು.
1: ಓಕೆ.
0: ನಮ್ ಕ್ಲಾಸ್ಮೇಟ್ಸ್ ಎಲ್ಲ ಅದ್ರ ಬಗ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ.
1: ಓ ಓಕೆ, ಒಳ್ಳೆ ಫ್ರೆಂಡ್ಸ್ ಇದ್ರು.
0: ಒಳ್ಳೆ ಫ್ರೆಂಡ್ಸ್ ಇದ್ರು. ಬಟ್ ನಾವೆಲ್ಲೂ ಎಲ್ಲಾ ಪ್ರೇಮಿಗಳಿಗೂ ಅದನ್ನ ಹೇಳ್ತೀವಿ ಅಂದ್ರೆ, ನಮ್ಮ ಓದಿನ ಕಡೆ ಗಮನ ಕೊಟ್ಟೆ ಕಂಟಿನ್ಯೂ ಮಾಡಿದ್ರೆ ಲೈಫ್ ಸಕ್ಸಸ್ ಆಗುತ್ತೆ.
1: ಆದ್ರೆ
0: ಇದೋಗ್ಬಿಟ್ರೆ ನಾವಿಬ್ರು ಕೆಲ್ಸದಲ್ಲಿ ಯಾರು ಇರ್ತಾ ಇರ್ಲಿಲ್ಲ. ಅವ್ರ ಮನೇನೂ ಅವ್ರು ಚೆನ್ನಾಗಿ ಲೀಡ್ ಮಾಡಿದಾರೆ, ನಮ್ಮ ಮನೇನೂ ನಾವು ಚೆನ್ನಾಗಿ ಲೀಡ್ ಮಾಡಿದೀವಿ. ಸ್ವಲ್ಪ ಸೊಸೈಟಿನಲ್ಲಿ ಲವ್ ಮ್ಯಾರೇಜ್ ಫೇಲ್ಯೂರ್ ಅಂತಾರಲ್ಲ, ಅದಾಗಲ್ಲ.
1: ಇಲ್ಲ, ಅದು ಕೆಲವೊಂದ್ಸಲ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಎರಡನ್ನು ನಾವ್ ಹೀಗೆ ಅಂತ ಹೇಳಕ್ ಬರಲ್ಲ,
0: ಹೇಳಕ್ಕಾಗಲ್ಲ. ಹೌದು, ಅದು ಮೂರನೇ ವ್ಯಕ್ತಿನ ಬಂದಾಗಲೇನೆ ತೊಂದ್ರೆ ಆಗೋದು.
1: ಮೇನ್ ಅಂದ್ರೆ ನಮ್ಗೆ ಫೈನಾನ್ಶಿಯಲ್ ನಾವು ಹೇಗೆ ಇದ್ದೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ.
0: ಸ್ಟೇಬಲ್ ಆಗ್ಬೇಕು.
1: ಹಾ, ಅವಾಗ ಎಂತ ಅಡೆತಡೆ ಇದ್ರು ಕೂಡ ಎದುರಿಸಿ ಬಾಳ್ಬಹುದು. ಒಂದೊಂದ್ಸಲ ಅದು ವರ್ಕೌಟ್ ಆಗುತ್ತೆ ಅಂತ ಕೂಡ ಹೇಳಕ್ ಆಗೋದಿಲ್ಲ. ಅದು ಇದೆ. ಹೌದು
0: ಹೌದು, ನಾವು ಎಕನಾಮಿಕಲಿ ಸ್ಟೇಬಲ್ ಆಗ್ಬೇಕು ಒಂದು, ಜೊತೆಗೆ ನಮ್ಮ ಎಕನಾಮಿಕಲಿ ಸ್ಟೇಬಲ್ ಆದ್ರೂ ಕೂಡ ಈ ಮೂರನೇ ವ್ಯಕ್ತಿಗಳು ಬಂದು ನಮ್ಮನ್ನ ನೀವ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅಡ್ವೈಸ್ ಮಾಡೋದಕ್ಕೆ ಬರ್ತಾರಲ್ಲ, ಅವಾಗ ಫೇಲ್ಯೂರ್ ಆಗುತ್ತೆ.
1: ಅದು ನಮ್ಗೆ ಇರ್ಬೇಕು, ಎಷ್ಟು ಕೇಳಿಸ್ಕೋಬೇಕು, ಬೇರೆಯವ್ರ ಮಾತಿಗೆ ಎಷ್ಟು ಬೆಲೆ ಕೊಡ್ಬೇಕು ಅನ್ನೋಂಥದ್ದು
0: ಕೊಡ್ಬೇಕು. ಅದೇ ಆವಾಗ ಫೇಲ್ಯೂರ್ ಆಗ್ತದೆ. ಈಗ ಯಾರನ್ನು ಕೂಡ ಹೇಳುವವರು ಅಡ್ವೈಸ್ ಮಾಡುವವರು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಯಾರನ್ನು ಕೂಡ ನಮ್ ಕೈ ಅಥವಾ ನಮ್ ಕಾಲನ್ನ ಕಟ್ಕೊಳ್ಳೋದಕ್ಕೆ ಕಟ್ ಮಾಡ್ಕೊಳ್ಬೇಕು ಇಷ್ಟ ಪಡಲ್ಲ. ಯಾರೂ ಅವ್ರ ಫ್ಯಾಮಿಲಿನ ಹಾಳು ಮಾಡಕ್ಕೆ ಇಷ್ಟ ಪಡಲ್ಲ. ಇದೇ ಈ ಪೇರೆಂಟ್ಸ್ ನ ಇದೇ
1: ಆಗ್ಲಿ ಸರ್, ನಿಮ್ಮ ಈ ಹಾಡನ್ನ ವಿವಿಧ ಭಾರತಿ ಮೂಲಕ ನೆನಪು ಮಾಡ್ಕೊಂಡಿದ್ದೀರಾ, ಕೇಳೋಣ ನಿಮ್ಮ ಇಷ್ಟದ ಹಾಡು.
0: ಧನ್ಯವಾದ.
1: ನಮಸ್ತೆ. ನಮಸ್ಕಾರ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: 12:34 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೀವು ಕರೆ ಮಾಡಿ ನೀವು ಕೇಳಿದ ಹಾಡುಗಳನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಮಲ್ಲಿಕಾರ್ಜುನ್ ಅಂತ ಮೇಡಮ್.
0: ಎಲ್ಲಿಂದ?
1: ಬೆಂಗಳೂರು. ಮೈಸೂರು ರೋಡ್.
0: ಮೈಸೂರು ರೋಡು. ಹೇಳಿ ಮಲ್ಲಿಕಾರ್ಜುನ್ ಅವರೇ, ಯಾವ ಹಾಡು ಕೇಳಬೇಕು ಅಂತ ಫೋನ್ ಮಾಡಿದ್ರಿ?
1: ನಾವು ಮುದ್ದಿನ ಮಾವ ಹಾಡು ಕೇಳಿದ್ದೆ ಮೇಡಮ್. ಕಣ್ಣಪ್ಪ ಕೊಟ್ಟ ಕಣ್ಣನ ಹಾಡು.
0: ಮುದ್ದಿನ ಮಾವದಲ್ಲಿ ಆತರ ಹಾಡು ಯಾವ್ದು ಇಲ್ವಲ್ಲ?
1: ಒಲವು ಗೆಲುವು ಹಾಕಿ ಮೇಡಮ್.
0: ಒಲವು ಗೆಲುವು ಯಾವ್ದು?
1: ಸಂಗೀತವೇ ನಿನ್ನುಡಿಯುವ ಮಾತಲ್ಲ.
0: ಹಳೆ ಹಾಡುಗಳಂದ್ರೆ ತುಂಬಾ ಇಷ್ಟನಾ?
1: ಖಂಡಿತ ಮೇಡಮ್, ತುಂಬಾ ಇಷ್ಟ ಹಳೆ
0: ಹಾಡು. ರಾಜ್ಕುಮಾರ್ ಅವರು ಹಾಡಿರುವಂತಹ ಸಂಗೀತವೇ ಈ ಹಾಡು ಕೇಳೋಣ.
1: ಹೋ ಮೇಡಮ್.
0: ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳಿ ಮಲ್ಲಿಕಾರ್ಜುನ್ ಅವರೇ.
1: ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್.
0: ನಮಸ್ತೆ.

0: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM. ನಿಮ್ಮ ಕೋರಿಕೆಯ ಚಿತ್ರಗೀತೆಗಳು, ನೀವು ಫೋನ್ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಹಾಡನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಮತ್ತೊಂದು ಕರೆ ಕೂಡ ಬಂದಿದೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು?
1: ಅರ್ಪಿತಾ, ಪ್ರಕಾಶ್ ನಗರ, ಬೆಂಗಳೂರಿಂದ. ಮೇಡಮ್
0: ಅರ್ಪಿತಾ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಏನ್ ತಿಂಡಿ? ನಾನು ಚೆನ್ನಾಗಿದ್ದೀನಿ. ಯಾರು ಮಾಡಿದ್ದು?
1: ನಾನು ಮಾಡಿದ್ದು ಮೇಡಮ್.
0: ವಾ, ಸೂಪರ್. ನಂಗೆ ತುಂಬಾ ಇಷ್ಟ ಬಿಸಿಬೇಳೆ ಬಾತ್ ಅಂದ್ರೆ.
1: ಪಾರ್ಸಲ್ ಕಳ್ಸದ ಮೇಡಮ್?
0: ನೀವು ಅಷ್ಟು ಹೇಳಿದ್ರಲ್ಲ, ಅಷ್ಟೇ ಸಾಕಾಯ್ತು.
1: ಓಕೆ ಮೇಡಮ್.
0: ಹೇಳಿ ಅರ್ಪಿತಾ, ಏನ್ ಕೆಲಸ ಮಾಡ್ತೀರಾ?
1: ಮೇಡಮ್, ನಾನು ಸದ್ಯಕ್ಕೆ ಗೃಹಿಣಿ ಮೇಡಮ್. ಮುಂಚೆ ನಾನು ಟೀಚರ್ ಕೆಲಸ ಮಾಡ್ತಾ ಇದ್ದೆ. ಇವಾಗ ಸದ್ಯಕ್ಕೆ ಮನೇಲಿ ಇದ್ದೀನಿ ಮೇಡಮ್.
0: ಅಂದ್ರೆ ಬೇಸಿಗೆ ರಜೆ ಇದೆ ಅಂತ ಮನೇಲಿ ಇದ್ದೀರಾ ಅಥವಾ?
1: ಇಲ್ಲ ಮೇಡಮ್, ನಾನು ಇವಾಗ ಕೆಲಸ ಬಿಟ್ಬಿಟ್ಟೆ. ಖಾಸಗಿ ಶಾಲೆಯಲ್ಲಿ ಮಾಡ್ತಾ ಇದ್ದೆ. ನಾನು ಇವಾಗ ನಮ್ಮ ಮನೆಯವರು ಟೈಲರಿಂಗ್ ಶಾಪ್ ಇದೆ, ಅದಕ್ಕೆ ಹೆಲ್ಪ್ ಆಗಿ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಫ್ರೀ ಟೈಮಲ್ಲಿ ರೇಡಿಯೋ ಕೇಳೋದು ಮತ್ತೆ ಬುಕ್ ಓದೋದು ಇಷ್ಟು ಮಾಡ್ತಾ ಇದ್ದೀನಿ ಮೇಡಮ್ ಸದ್ಯಕ್ಕೆ.
0: ಒಳ್ಳೇದು ಬಿಡಿ, ಒಂದಷ್ಟು ಟೈಮ್ ಬ್ರೇಕ್ ತಗೊಂಡು ಮತ್ತೆ ನಮ್ಗೆ ಇಷ್ಟವಾದ ಕೆಲಸ ಮಾಡ್ತಾ, ಒಂದೇ ತರದ ಕೆಲಸದಲ್ಲಿ ಒತ್ತಡದಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇದ್ದಾಗ ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳೋದು ಒಳ್ಳೇದು.
1: ಮೊದ್ಲು ಎಲ್ಲ ಮೆಸೇಜ್ ಮಾಡ್ತಾ ಇದ್ದೆ ಮೇಡಮ್, ಇವಾಗ ಮಾಡಲ್ಲ.
0: ಯಾಕೆ ಇವಾಗ ಮಾಡಲ್ಲ?
1: ಅದೇ ಮೇಡಮ್, ಮತ್ತೆ ಮತ್ತೆ ನಮ್ಮೇಸರೇ ಕೇಳಿ ಮತ್ತೆ ಮತ್ತೆ ಕೇಳೋದು ತುಂಬಾ ಚೆನ್ನಾಗಿರಲ್ಲ ಅನ್ಸುತ್ತೆ ಅಂತ. ಬಟ್ ಎಲ್ಲಾ ಕಾರ್ಯಕ್ರಮನು ಕೇಳ್ತೀನಿ ಮೇಡಮ್. ಈ ಕರೆಗೊಂದು ಹಾಡಿಗೆ ಸುಮಾರು 2-3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಮೇಡಮ್. ಇದೇ ಫಸ್ಟ್ ಟೈಮ್ ಸಿಕ್ಕಿರೋದು ನನ್ಗೆ. ಧಾರವಾಡ ಕೇಂದ್ರದಿಂದ ಪ್ರಸಾರ ಆಗ್ತಾ ಇತ್ತಲ್ಲ ಮೇಡಮ್, ಅವಾಗಿಂದ ಕೇಳ್ತಾ ಇದ್ದೆ ನಾನು ಕರೆಗೊಂದು ಹಾಡು, ಅದಕ್ಕೂ ಮೆಸೇಜ್ ಹಾಕ್ತಾ ಇದ್ದೆ. ಆದ್ರೆ ನನ್ಗೆ ಇವಾಗ ಸಿಗುತ್ತಾ ಇಲ್ಲ ಅಂತ ಡೌಟ್ ಇತ್ತು ಮೇಡಮ್, ಆದ್ರೂ ಟ್ರೈ ಮಾಡಿದೆ.
0: ಪ್ರಯತ್ನಕ್ಕೆ ಫಲ ಸಿಕ್ತು.
1: 2-3 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್.
0: ಅಯ್ಯೋ ರಮ, ಏನಪ್ಪ ಮಾಡೋದು ಈ ತರ ಆದ್ರೆ.
1: ಅದೇ ಸಿಕ್ಕಿದವ್ರಿಗೆ ಸಿಗುತ್ತಲ್ಲ ಮೇಡಮ್, ಅದ್ ಹೇಗಂತಾನೆ ಗೊತ್ತಾಗಲ್ಲ. ಎಷ್ಟೊಂದ್ ಜನ ಸಿಕ್ಕಿದವ್ರಿಗೆ
0: ಪರವಾಗಿಲ್ಲ, ಅಟ್ಲೀಸ್ಟ್ ಇವತ್ತಾದ್ರೂ ನಿಮಗ್ ಸಿಕ್ತಲ್ಲ. ನಿಮ್ ಇಷ್ಟದ ಹಾಡು ಯಾವ್ದು ಕೇಳ್ಬೇಕೀಗ?
1: ಮೇಡಮ್, ಸಿಪಾಯಿ ಫಿಲಂ ಬಂದಿಲ್ಲ, ಯಾರೆಲ್ಲ ಮುಚ್ಚಿದವನು ಸಾಂಗ್ ಬೇಕಿತ್ತು.
0: ಯಾರಿಗಾದ್ರೂ ನೀವು ಕೇಳ್ತಾ ಇದ್ದೀರಾ ಅಥವಾ ನಿಮಗೆ ಯಾರಾದ್ರೂ ಕೇಳ್ತಾ ಇದಾರ ಇದನ್ನ?
1: ಇಲ್ಲ ಮೇಡಮ್, ಯಾರಿಗೂ ಕೇಳ್ತಾ ಇಲ್ಲ. ನಾನೇ ಯಾವ್ದೋ ಮ್ಯೂಸಿಕ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡ್ದೆ, ನೋಡೋಣ ಕೇಳೋಣ ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ.
0: ಒಟ್ಟಲ್ಲಿ ಈಗ ಹವಾ ಅಭ್ಯಸ್ತಾ ಇದ್ದೀರಾ. ಆಯ್ತಪ್ಪ, ಆಯ್ತು ಆಯ್ತು. ನೀವು ಇಷ್ಟ
1: ಮೇಡಮ್, ನಿಮ್ಮ ಹೆಸರು?
0: ನನ್ನ ಹೆಸರು ಚಂದೋ ಬಾನುಲಿ ಬಂಧು.
1: ಗೊತ್ತಾಯ್ತು ಮೇಡಮ್, ನಾನೊಂದ್ಸಲ ನಿಮ್ ಹತ್ರ ಮಾತಾಡಿದ್ದೆ.
0: ಮತ್ ಕರೆ ಸಿಕ್ಕಿಲ್ಲ.

0: ಕಾರ್ಯಕ್ರಮದಲ್ಲಿ ಹೇಳಿದ್ರಿ.
1: ಎಸ್ ಎಸ್ ಎಸ್ ಎಸ್ ಎಸ್ ಅರ್ಪಿತಾ ಮಧುಗಿರಿ ಅವರು, ನಾವು ತುಮಕೂರು ಜಿಲ್ಲೆಯವರು. ಹೌದು
0: ಖಂಡಿತ.
1: ಆಗ್ಲಿ ಆಗ್ಲಿ, ಆಯ್ತು, ಎಲ್ಲರೂ ಒಂದೇ ಕಡೆಯವರು. ನಿಮ್ ಕೇಳಿದ ಹಾಡು ಸಿಪಾಯಿ ಅಲ್ವಾ? ಎಸ್, ಕೇಳಿ ನಿಮ್ಮ ಇಷ್ಟದ ಹಾಡು ವಿವಿಧ ಬರ್ತಿಲಿ. ನಮಸ್ತೆ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಿಮ್ ಹೆಸರು ಹೇಳಿ.
1: ಲಲಿತಾ.
0: ಲಲಿತಾ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ನಾವು ಇಲ್ಲಿ ಮಾರ್ನೇಶನಹಳ್ಳಿಯಿಂದ. ನೆಲಮಂಗಲ ಹತ್ರ ಇದೆ.
0: ಗೊತ್ತಾಯ್ತು ಗೊತ್ತಾಯ್ತು. ಮೇನ್ ರೋಡ್ ಗೆ ಇದೆ.
1: ಮೇನ್ ರೋಡ್ ಅಲ್ಲೇ ಇದೆ.
0: ಲಲಿತಾ ಅವ್ರಿಗೆ ಯಾವ ಹಾಡು ಕೇಳ್ಬೇಕು ಅಂತ ಅನ್ನಿಸ್ತು ಇವಾಗ?
1: ನನ್ಗೆ ರಾಜ್ಕುಮಾರ್ದು ಕಸ್ತೂರಿ ಶ್ರೀವಾಸ್ತವದ್ದು ಆಡಿಸಿ ನೋಡು ಬೀಳಿಸಿ ನೋಡು, ಅದು ತುಂಬಾ ಚೆನ್ನಾಗಿದೆ ಮೇಡಮ್, ಆಡ್ಬೇಕು. ನಾನು ಇವಾಗ ಫಸ್ಟ್ ನಿಮ್ಗೆ ಮಾಡ್ತಾ ಇರೋದು ಫೋನು.
0: ಅಂದ್ರೆ ಕೇಳ್ತಾ ಇರ್ತೀರಾ ಯಾವಾಗ್ಲೂ?
1: ಯಾವಾಗ್ಲೂ ಕೇಳ್ತಾ ಇದ್ದೆ, ಅಡ್ಗೆ ಮನೆಯಲ್ಲೇ ಇಟ್ಕೊಂಡಿದೀನಿ ನಾನು ರೇಡಿಯೋನ. ಅಂದ್ರೆ ಮಾಡಕ್ಕೆ ನಾನು ಯಾವಾಗ್ಲೂ ಮಾಡಿರ್ಲಿಲ್ಲ, ಅದು ನಂಬರ್ ತಗೊಂಡ್ ಇವಾಗ ಮಾಡ್ತಾ ಇದ್ದೀನಿ. ನಮ್ಗೆ ಇಬ್ರು ಮಕ್ಳಿದಾರೆ, ಒಬ್ಬ ಫಾರಿನ್ ಅಲ್ಲಿ ಇದ್ದಾನೆ, ಒಬ್ಬ ಡಾಕ್ಟರ್ ಸೆನಿಯರ್ ಡಾಕ್ಟರ್ ಆಗಿದ್ದಾಳೆ.
0: ನೋಡಿ, ಮನೇಲೆ ಇಬ್ರು ಮೂರು ಜನ ಡಾಕ್ಟರ್ ಇದಾರೆ ನಿಮ್ಗೆ.
1: ಆಮೇಲೆ ಮಗ ಹಾಸ್ಪಿಟಲ್ ನಲ್ಲಿ ಇದಾನೆ, ಅವಳು ಇಂಜಿನಿಯರ್, ಮಗನು ಇಂಜಿನಿಯರ್. ಇಲ್ಲಿ ನಾನು ನಮ್ಮ ಯಜಮಾನ್ರು ಇಬ್ಬರೇನೆ ಇದೀವಿ. ನಮ್ಮ ಮನೆಯವರು ರಿಟೈರ್ಡ್ ಅವರು ಪಿಡಿಒ ಆಗಿದ್ರು. ಹೀಗೆ ನಮ್ದು ಜೀವನ
0: ಚೆನ್ನಾಗಿದೆ. ಖುಷಿ ಖುಷಿಯಾಗಿದ್ದೀರಾ ಒಟ್ಟಾರೆ?
1: ಖುಷಿಯಾಗಿದೀವಿ ಮೇಡಮ್. ಅದೇ ಮಕ್ಕಳು ಮೊಮ್ಮಕ್ಕಳೆಲ್ಲ ಸ್ವಲ್ಪ ದೂರ ಇದಾರಲ್ಲ ಅಂತ ಬೇಜಾರು.
0: ಅದಕ್ಕೆ ರೇಡಿಯೋ ಕೇಳ್ತಾ ಇರ್ತೀರಾ?
1: ರೇಡಿಯೋ ಕೇಳ್ತಾ ಇರ್ತೀನಿ. ಹೋದ ವರ್ಷ ಇದೇ ದಿನದಲ್ಲಿ ನಾನು ಫಾರಿನ್ ಅಲ್ಲಿ ಇದ್ವು. ನಮ್ಮಗನ ಮನೇಲಿ ಮೂರ್ ತಿಂಗಳು ಇದ್ಬಿಟ್ಟು ಬಂದ್ವು. ಹಾಗಾಗಿ ನನ್ಗೆ ತುಂಬಾ ರೇಡಿಯೋ ಚಿಕ್ಕದ್ರಿಂದನೂ ನಮ್ಗೆ ತುಂಬಾ ಇಷ್ಟ. ನಾನು ತುಂಬಾನೇ ರೇಡಿಯೋ ಕೇಳೋ ಜಾಸ್ತಿ. ಹಾಗಾಗಿ ಅಡ್ಗೆ ಮನೆ ಕೆಲಸ ಎಲ್ಲ ಮುಗಿಯೋವರೆಗೂ ನಾನು ಅಡ್ಗೆ ಮನೆಯನ್ನೆಲ್ಲ ಇರ್ತೀನಿ, ಇಟ್ಕೊಂಡಿದ್ದೀನಿ. ಮತ್ತೆ
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ?
1: ನನ್ಗೆ ಹಾಡಿನ ಕಾರ್ಯಕ್ರಮ, ಮತ್ತೆ ಇವಾಗ ಹೊಸದಾಗಿ ನಾನು ಕೇಳ್ತಾ ಇರೋದು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ ಎಲ್ಲ. ಮತ್ತೆ ನೀವು ಮಾತಾಡೋದು ಎಲ್ಲ ತುಂಬಾ ಚೆನ್ನಾಗಿ ನಿಧಾನಕ್ಕೆ ತಾಳ್ಮೆಯಿಂದ ಮಾತಾಡ್ತೀರಾ, ಅವ್ರದ್ದು ಕಷ್ಟ ಸುಖ ಎಲ್ಲ ಕೇಳ್ಕೊಳ್ತೀರಾ. ನಮ್ಗೆ ಯಾರೋ ನಮ್ಮ ಆತ್ಮೀಯವ್ರ ಹತ್ರನೇ ಮಾತಾಡ್ತಾ ಇದೀವಿ ಅನ್ನೋ ತರ ಸಂತೋಷ ಆಗುತ್ತೆ. ಏನು ಓದಿಲ್ಲ ಮೇಡಮ್, ನಾನು ಓದಿಲ್ಲ, ನನ್ ಮಕ್ಳನ್ನ ಆತರ ಓದ್ಸಿದೀನಿ ನಾನು.
0: ಅಲ್ಲ, ಏನಂದ್ರೆ ಒಂದ್ ಮಾತು, ಒಂದ್ ಗಾದೆ ಮಾತಿದೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ವಿದ್ಯೆ ಬೇಕು ಬೇಡ ಅಂತಲ್ಲ, ಆದ್ರೆ ವಿದ್ಯೆನೇ ಎಲ್ಲ ಬದುಕೋದಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಬದುಕೋದಕ್ಕೆ, ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋಕೆ ಒಂದಷ್ಟು ಅನುಭವಗಳು, ನಮ್ಮ ಒಂದು ವಿವೇಚನೆಯಿಂದನೂ ಕೂಡ ನಾವು ಅದನ್ನ ಬದುಕೋದನ್ನ ತೋರಿಸ್ಕೊಡ್ಬಹುದು. ಓದಿಲ್ಲ
1: ಮೇಡಮ್, ಹಾಗೇನೆ ನಾನು ಓದಿಲ್ಲ, ನನ್ ಮಕ್ಳಿಗೆ ತುಂಬಾ ಓದಿಸ್ಬೇಕು ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನ್ ಮಕ್ಳ ಮೇಲೆ. ಕಷ್ಟಪಟ್ಟಿ ಓದಿ ಅವ್ರ ಮೇಲೆ ಬಂದ್ರು. ಮಗನ ಇವಾಗ ಸಜ್ಜಾಪುರ ರೋಡ್ ಹತ್ರ ಸ್ಪರ್ಶ ಹಾಸ್ಪಿಟಲ್ ಅಲ್ಲಿ ಸರ್ಜನ್ ಮಗ, ಸೊಸೆ ಬಂದು ವಿಕ್ಟೋರಿಯಾ.
0: ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ದಾರೆ, ಖುಷಿ ಇದೆ ನಿಮಗೆ?
1: ಓದಿದ್ದಾರೆ, ತುಂಬಾ ಖುಷಿ ಇದೆ. ಹೆಣ್ಮಕ್ಳಿಲ್ಲ ನಮ್ಗೆ, ಮೊಮ್ಮಕ್ಳು ಇಬ್ರು, ಒಬ್ಳಿಗೆ ಮಗನ್ಗೆ ಎರಡು ಹೆಣ್ಮಕ್ಳಿದೆ, ಇನ್ನೊಬ್ ಮಗನ್ಗೆ ಒಬ್ ಮಗಳು ಒಬ್ ಮಗ ಇದಾನೆ.
0: ಹಾಗಾಗಿ ನೋಡಿ, ನಿಮ್ಮ ಮಾತನ್ನ ಕೇಳಿಸ್ಕೊಂಡ್ರೆ ಎಷ್ಟು ಖುಷಿ ಪಡ್ತಾರೆ ನಿಮ್ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಸೊಸೆ ಆಗಿರ್ಬೋದು. ಅಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರಲ್ಲ ನಮ್ಮ ಬಗ್ಗೆ ಅಂತ ತುಂಬಾನೇ ಖುಷಿ ಪಡ್ತಾರೆ.
1: ನೋಡ್ಕೊಳ್ತಾರೆ ಮೊಮ್ಮಕ್ಕಳು ಸೊಸೆಯರೆಲ್ಲ, ಅಲ್ಲೇ ಬಂದಿರಿ ಅಂತಾರೆ, ನಾವು ಇಲ್ಲ ಇನ್ನು ಗಟ್ಟಿ ಇದೀವಿ ಅಂತ. ಇಲ್ಲೇನೆ ನಾವೇನೆ ಸ್ವತಂತ್ರವಾಗಿದ್ದೀವಿ ಗಂಡ ಹೆಂಡತಿ.
0: ಲಲಿತಾ ಅವರೇ, ಮಾದನಾಯಕನಹಳ್ಳಿಯಿಂದ ಕರೆ ಮಾಡಿದ್ದೀರಾ, ಆಗಾಗ ಸಂದೇಶನೂ ಕಳಿಸ್ತಾ ಇರಿ, ನಮ್ ಜೊತೆಯಾಗಿರಿ, ವಿವಿಧ ಭಾರತಿ ಕೇಳ್ತಾ ಇರಿ. ನಿಮ್ಗೋಸ್ಕರನೇ, ನಿಮ್ಮೆಲ್ಲ ಕೇಳೋಗರಿಗೋಸ್ಕರನೇ ವಿವಿಧ ಭಾರತಿ ಇರೋದು. ನಿಮ್ಮ ಇಷ್ಟದ ಹಾಡಿಗೆ ಬರುತ್ತೆ ಕಸ್ತೂರಿ ನಿವಾಸ ಕೇಳಿ. ಧನ್ಯವಾದ. ನಮಸ್ತೆ.

0: ಕಸ್ತೂರಿ ನಿವಾಸ ಚಿತ್ರಕ್ಕಾಗಿ ಚಿ ಉದಯ ಶಂಕರ್ ಅವರು ಈ ಹಾಡನ್ನು ಬರೆದಿದ್ರು. ಜೆ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದ್ರು. ಪಿ ವಿ ಶ್ರೀನಿವಾಸ್ ಅವರು ಹಾಡಿಗೆ ದನಿಯಾಗಿದ್ರು. ನಮಸ್ತೆ.
1: ನಮಸ್ಕಾರ ಸಿಸ್ಟರ್.
0: ನಮಸ್ಕಾರ ಹೇಳಿ.
1: ನಾಗರಾಜ್ ಚೌಧರಿ ಅವ್ರಿ, ಕಲಬುರಗಿಯಿಂದ.
0: ಕಲಬುರಗಿ ನಾಗರಾಜ್ ಚೌಧರಿ ಅವ್ರಿ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸಿಸ್ಟರ್. ಎಲ್ಲರೂ ಮನೆಯಲ್ಲಿ
0: ಎಲ್ಲ ಆರಾಮಲ್ಲ? ಮತ್ತೆ
1: ಮತ್ತೇನು ನೋಡ್ರಿ, ಬಿಸಿಲು ಹೆಚ್ಚಾಗ್ಯದ, ಏನ್ ಮಾಡ್ಬೇಕು? ಎಲ್ಲರ ಉರಿಗೋಮಾರ ನಮ್ಮನೆಯವರು ಅಲ್ಲ ಅಂತಾರ.
0: ಬಿಸಿಲಲ್ಲಿ ಹೋಗಕ್ಕೆ ಕಷ್ಟ ರೀ.
1: ಅಂದ್ರೆ ಸ್ವಲ್ಪ ನಮ್ ತಂಪನ ಪ್ರದೇಶ ಹೋಗ್ಬೇಕಂತೀವಿ, ರೊಕ್ಕ ಬಹಳ ಖರ್ಚಾ ಬೇಡ ಅಂತ.
0: ಅದಂತೂ ನಿಜ ಅಲ್ವಾ? ರೊಕ್ಕ ಅಂತ ಬಹಳ ಹೋಗ್ತಾವ ನೋಡ್ರಿ.
1: ಏನ್ ಮಾಡ್ತೀರಿ ಹೇಳ್ರಿ ನೋಡಮ್, ಟ್ರೈ ಮಾಡಮ್. ಆನಂದ ಕೊಡ್ತಾನ ನಮ್ಗೆ ಹೆಂಗ ರೊಕ್ಕ? ಏನ್ರಿ ಸೌಕರ್ಯ ಮನಾರವ
0: ಹೇಳಿ, ಸಮಯ ಇಲ್ಲ. ಯಾವ ಹಾಡ್ಬೇಕು?
1: ಮಿಲನ ಮೂವಿ ರೀ ಸಿಸ್ಟರ್. ಮಳೆ ನಿಂತು ಹೋದ ಮೇಲೆ.
0: ಮಳೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಮಳೆ ನಿಂತು ಹೋದ ಮೇಲೆ ಅಂತ ಹಾಡ್ ಕೇಳ್ತಾ ಇದ್ದೀರಾ?
1: ಇಲ್ರಿ, ಪುನೀತ್ ರಾಜ್ಕುಮಾರ್ ಯಾಕೋ ತುಂಬಾ ನೆನಪು ಬಂತು ಅದಕ್ಕೋಸ್ಕರ.
0: ನಿಮ್ ಫ್ರೆಂಡ್ ಇದ್ದಾರಾ ನಿಮ್ ಜೊತೆಗೆ?
1: ಇಲ್ಲಿಲ್ರಿ, ಅವ್ರು ಸ್ವಲ್ಪ ಇದಕ್ಕೆ ಹೋಗ್ಯಾರೆ ಡಯಾಲಿಸಿಸ್.
0: ಹಾ ಹಾ ಹಾ ಹಾ ಆಗ್ಲಿ, ನಿಮ್ ಇಷ್ಟದ ಹಾಡು ಕೇಳಿಸ್ಕೊಳ್ಳಿ. ನಮಸ್ತೆ.
1: ಓಕೆ ಓಕೆ,
0: ಧನ್ಯವಾದ.

ಮಿಲನ ಚಿತ್ರದ ಗೀತೆಯನ್ನ ಬರೆದವರು ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದವರು ಮನೋಮೂರ್ತಿ, ಹಾಡಿಗೆ ದನಿಯಾಗಿದ್ರು ಶ್ರೇಯಾ ಘೋಷಾಲ್. ಇದಾಗಿತ್ತು ಈ ದಿನದ ಕರೆಗೊಂದು ಹಾಡು ಕಾರ್ಯಕ್ರಮ. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಈಗ ಸಮಯ 1 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು 13ನೇ ಸುತ್ತಿನ ಮತ ಎಣಿಕೆಯಲ್ಲಿ 44,028 ಮತಗಳನ್ನು ಪಡೆಯುವ ಮೂಲಕ ಮುನ್ನಡೆ ಸಾಧಿಸಿದ್ದಾರೆ. ಬಿಜೆಪಿಯ ಶ್ರೀನಿವಾಸ ದಾಸಕರಿಯಪ್ಪ 34,215 ಮತಗಳನ್ನು ಪಡೆದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮತ ಎಣಿಕೆ ಪ್ರಗತಿಯಲ್ಲಿದ್ದು 294 ಕ್ಷೇತ್ರಗಳ ಪೈಕಿ ಬಿಜೆಪಿ 190 ಕ್ಷೇತ್ರಗಳಲ್ಲಿ, ತೃಣಮೂಲ ಕಾಂಗ್ರೆಸ್ 98 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ತಮಿಳುನಾಡಿನಲ್ಲಿ ನಟ ಜಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ 109 ಕ್ಷೇತ್ರಗಳ ಮುನ್ನಡೆ ಸಾಧಿಸಿದೆ. ಡಿಎಂಕೆ 41, ಎಐಎಡಿಎಂಕೆ 63 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿವೆ. ಕೇರಳಂನಲ್ಲಿ ಕಾಂಗ್ರೆಸ್ 56 ಕ್ಷೇತ್ರದಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿದೆ. ಆಡಳಿತಾರೂಢ ಸಿಪಿಎಂ 30 ಕ್ಷೇತ್ರಗಳಲ್ಲಿ, ಅದರ ಮಿತ್ರ ಪಕ್ಷ ಸಿಪಿಐ 11 ಕ್ಷೇತ್ರಗಳಲ್ಲಿ, ಆರ್ಎಸ್ಪಿ 3 ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಿದೆ. ಅಸ್ಸಾಂನಲ್ಲಿಯೂ ಮತ ಎಣಿಕೆ ಪ್ರಗತಿಯಲ್ಲಿದ್ದು 126 ಕ್ಷೇತ್ರಗಳ ಪೈಕಿ 80 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದು, ಕಾಂಗ್ರೆಸ್ 24 ಕ್ಷೇತ್ರಗಳಲ್ಲಿ, ಎಜಿಪಿ 9 ಕ್ಷೇತ್ರಗಳಲ್ಲಿ, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ಪುದುಚೇರಿಯಲ್ಲಿ 30 ಕ್ಷೇತ್ರಗಳ ಪೈಕಿ ಆಡಳಿತಾರೂಢ ಎಐಎನ್ಆರ್ಸಿ 10 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದರೆ ಬಿಜೆಪಿ 4 ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಿದೆ. ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 ಮೇ 2 ನಡೆದ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ಚುನಾವಣಾ ಅಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಅಧಿಕೃತ ಆಯ್ಕೆಯ ಪ್ರಮಾಣ ಪತ್ರ ವಿತರಣೆ ಮಾಡಿದ್ದಾರೆ. ಗ್ಯಾಬರೂನ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಭಾರತ ನಿರಾಶಾದಾಯಕ ಪ್ರದರ್ಶನ ನೀಡಿದೆ. 5 ತಂಡಗಳಲ್ಲಿ ಯಾವ ತಂಡವೂ 2027 ವಿಶ್ವ ಚಾಂಪಿಯನ್

1:03 ಸಮಯ ಆಗಿದೆ. ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಈಗ ಒಂದು ಚಿತ್ರಗೀತೆಯನ್ನ ಕೇಳಿ ಅದಾದ ನಂತರ ಮಧ್ಯಾಹ್ನ 1:20 ಕೇಳುಗರ ಇಮೇಲ್ ಪತ್ರಗಳನ್ನು ಆಧರಿಸಿದ ಕೋರಿಕೆಯ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. ನಿಮ್ಮ ರಿಕ್ವೆಸ್ಟ್ಗಳನ್ನು ನೀವು ಕಳಿಸ್ಕೊಡಿ vb.nimmahaadu@gmail.com. ಹೌದು, ನಿಮ್ಮ ಇಷ್ಟದ ಹಾಡನ್ನು ನೀವು ವಿವಿಧ ಭಾರತಿಯಲ್ಲಿ ಸೋಮವಾರ ಮಧ್ಯಾಹ್ನ 1:20 ಕೇಳಬೇಕು ಅನಿಸಿದ್ರೆ vb.nimmahaadu@gmail.com ಈ ಮೇಲ್ಗೆ ನೀವು ಸಂದೇಶವನ್ನು ಕಳಿಸ್ಕೊಡ್ಬಹುದು.

0: ರಾಟೆ ಚಿತ್ರದ ಗೀತೆ ಕೇಳಿದ್ರಿ. ಎಪಿ ಅರ್ಜುನ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ವಾಣಿ ಹರಿಕೃಷ್ಣ ಹಾಗೂ ಸಂತೋಷ್ ವೆಂಕಿ ಧ್ವನಿಯಾಗಿದ್ರು. ಕೇಳಿ, ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ. ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ಥ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್ ಲಖನೌ ಸೂಪರ್ ಜೈಂಟ್ಸ್ ಹಣಾಹಣಿ. ವಾರ್ತೆಗಳ ವಿವರ. ದೇಶದ ಕುತೂಹಲ ಕೆರಳಿಸಿರುವ 4 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಮತ್ತು 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ಗೆ ಬಿಜೆಪಿ ಪಕ್ಷ ಬಿಗಿ ಪೈಪೋಟಿ ನೀಡಿದ್ದು, 279 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ ಪಕ್ಷ 183 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಗ ವೆಟ್ರಿ ಕಾಳಗಂ ಟಿವಿಕೆ ಮೊದಲ ಚುನಾವಣೆಯಲ್ಲಿ ಗಮನಾರ್ಹ ಮುನ್ನಡೆ ಕಾಯ್ದುಕೊಂಡಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಕ್ಷ ಮುನ್ನಡೆಯಲ್ಲಿದ್ದರೆ, ಅಸ್ಸಾಂನಲ್ಲಿ ಬಿಜೆಪಿ ಗಮನಾರ್ಹ ಮುನ್ನಡೆಯಲ್ಲಿದೆ. ಇಸಿಐ ನೆಟ್ನಲ್ಲಿ ಲಭ್ಯವಿರುವಂತಹ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯವಿರುವಂತಹ 279 ಕ್ಷೇತ್ರಗಳ ಪೈಕಿ ಬಿಜೆಪಿ 183, ತೃಣಮೂಲ ಕಾಂಗ್ರೆಸ್ 91, ಕಾಂಗ್ರೆಸ್ 2 ಹಾಗೂ ಇತರೆ ಪಕ್ಷಗಳು 2 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿವೆ. ಕೇರಳಂನಲ್ಲಿ ಒಟ್ಟು ಇರುವಂತಹ 140 ಸ್ಥಾನಗಳ ಕುರಿತು ವರದಿ ಬಂದಿದ್ದು, ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 63 ಸ್ಥಾನಗಳಲ್ಲಿ, ಎಲ್ಡಿಎಫ್ ಮೈತ್ರಿಕೂಟ 25, ಇಂಡಿಯನ್ ಮುಸ್ಲಿಂ ಲೀಗ್ 23 ಹಾಗೂ ಬಿಜೆಪಿ 2 ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 234 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಡಿಎಂಕೆ ಮೈತ್ರಿಕೂಟ 49, ಎಐಎಡಿಎಂಕೆ ಮೈತ್ರಿಕೂಟ 58, ಟಿವಿಕೆ 107 ಮುನ್ನಡೆಯಲ್ಲಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 17 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಎಐಎನ್ಆರ್ಸಿ ಹಾಗೂ ಮಿತ್ರ ಪಕ್ಷಗಳು 3 ಗೆದ್ದು 6 ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಎಐಎಡಿಎಂಕೆ, ಡಿಎಂಕೆ ಪಕ್ಷಗಳು ತಲಾ 1 ಗೆಲುವು ಸಾಧಿಸಿದೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 79, ಕಾಂಗ್ರೆಸ್ 24 ಹಾಗೂ ಎಐಯುಡಿಎಫ್ 2, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10 ಮುನ್ನಡೆಯಲ್ಲಿದೆ. ವಿಧಾನಸಭಾ ಚುನಾವಣೆಯ ಆರಂಭಿಕ ಮುನ್ನಡೆಗಳ ಕುರಿತು ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ವಕ್ತಾರ ತುಹಿನ್ ಸಿನ್ಹಾ, ಪ್ರಸ್ತುತ ಲಭ್ಯವಿರುವಂತಹ ಫಲಿತಾಂಶದ ಮುನ್ಸೂಚನೆಗಳು ಸಂಪೂರ್ಣವಾಗಿ ಬಿಜೆಪಿಯ ಪರವಾಗಿದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಬಿಜೆಪಿ ಭಾರೀ ಅಂತರದಿಂದ ಜಯ ದಾಖಲಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಚುನಾವಣಾ ಫಲಿತಾಂಶಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರದರ್ಶನ ಜನರಿಗಿರುವಂತಹ ಬೆಳೆಯುತ್ತಿರುವ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಿಳಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಅಭಿವೃದ್ಧಿ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನದ ಮೇಲೆ ಗಮನ ಹರಿಸಿದೆ ಎಂದು ಅವರು ಹೇಳಿದ್ದಾರೆ. 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ

0: ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಭರದಿಂದ ಸಾಗಿದ್ದು, ಕೆಲವು ಕ್ಷೇತ್ರಗಳ ಫಲಿತಾಂಶಗಳು ಈಗಾಗಲೇ ಲಭ್ಯವಾಗಿದೆ. ಕರ್ನಾಟಕದ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಜಯ ದಾಖಲಿಸಿದ್ದಾರೆ. 23ನೇ ಹಾಗೂ ಕೊನೆಯ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,266 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಒಟ್ಟು 97,941 ಮತಗಳು ಲಭಿಸಿದ್ದರೆ, ಬಿಜೆಪಿ ಅಭ್ಯರ್ಥಿಗೆ 76,075 ಮತಗಳು ಬಂದಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 12ನೇ ಸುತ್ತಿನ ಮತ ಎಣಿಕೆ ಅಂತ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವಿರುದ್ದ 9,952 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಈ ನಡುವೆ ತ್ರಿಪುರಾದ ಧರಂನಗರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಹರ್ ಚಕ್ರವರ್ತಿ ಗೆಲುವು ದಾಖಲಿಸಿದ್ದಾರೆ. ಅವರು ತಮ್ಮ ಪ್ರತಿಸ್ಪರ್ಧಿ ಸಿಪಿಐಎಂನ ಅಮಿತಾಬ್ ದತ್ತಾ ವಿರುದ್ದ ಕೇವಲ 18,000 ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಂದರ್ಭದಲ್ಲಿ ಲಿಪುಲೇಖ್ ಪಾಸ್ ವಿಷಯವಾಗಿ ನೇಪಾಳ ಮಾಡಿರುವ ಹಕ್ಕು ಪ್ರತಿಪಾದನೆಯನ್ನು ಭಾರತ ಸರ್ಕಾರ ಕಟ್ಟುನಿಟ್ಟಾಗಿ ನಿರಾಕರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು, ಲಿಪುಲೇಖ್ ಪಾಸ್ 1954ರಿಂದಲೂ ಯಾತ್ರಿಕರು ಬಳಸುತ್ತಿರುವಂತಹ ಸಾಂಪ್ರದಾಯಿಕ ಮಾರ್ಗವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದಶಕಗಳಿಂದ ಈ ಹಾದಿಯಲ್ಲಿ ಯಾತ್ರೆ ಸಾಗುತ್ತಿದ್ದು ಇದು ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳುವ ಮೂಲಕ ಗಡಿಯ ವಿಚಾರದಲ್ಲಿ ನೇಪಾಳದ ಹಸ್ತಕ್ಷೇಪವನ್ನು ಭಾರತ ಖಂಡಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ಆಯೋಜನೆ ಮಾಡಲಾಗಿರುವಂತಹ ನಾರ್ತ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ, ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಸುಮಾರು 280ಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಬುಡಕಟ್ಟು ಸಮುದಾಯದ ದೀರ್ಘಕಾಲದ ಬೇಡಿಕೆಯಾದಂತಹ ಪ್ರತ್ಯೇಕ ಸರ್ನಾ ಧರ್ಮ ಕೋಡ್ ಅನ್ನು 2027ರ ಜನಗಣತಿಯಲ್ಲಿ ಸೇರ್ಪಡಿಸಬೇಕೆಂದು ಮತ್ತೊಮ್ಮೆ ಬಲವಾಗಿ ಒತ್ತಾಯಿಸಿದ್ದಾರೆ. ಈ ಕುರಿತು ಅವರು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯಪಾಲರಾದಂತಹ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ವಿಷಯವು ಲಕ್ಷಾಂತರ ಬುಡಕಟ್ಟು ಜನರ ನಂಬಿಕೆ, ಅಸ್ಮಿತೆ ಮತ್ತು ಸಾಂವಿಧಾನಿಕ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಎಂದು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜನಗಣತಿಯು ಕೇವಲ ಜನಸಂಖ್ಯೆಯ ಲೆಕ್ಕಾಚಾರವಲ್ಲ, ಬದಲಿಗೆ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಪ್ರತಿಪಾದಿಸಿದ್ದಾರೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ ತಂಡ 4 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ರಷ್ಯಾದ ನಿಕಟ ಮಿತ್ರ ರಾಷ್ಟವೆಂದು ಗುರುತಿಸಲ್ಪಟ್ಟರುವಂತಹ ಅರ್ಮೇನಿಯಾದಲ್ಲಿ ಇದೇ ಮೊದಲ ಬಾರಿಗೆ ಬೃಹತ್ ಯುರೋಪಿಯನ್ ಶೃಂಗಸಭೆ ಆಯೋಜನೆಯಾಗುತ್ತಿದೆ. 30ಕ್ಕೂ ಹೆಚ್ಚು ಐರೋಪ್ಯ ನಾಯಕರು ಹಾಗೂ ಕೆನಡಾ ಪ್ರಧಾನಿ, ಐರೋಪ್ಯ ರಾಜಕೀಯ ಸಮುದಾಯ ಇಪಿಸಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರ ನಡುವೆಯೇ ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ಅವರು ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಅರ್ಮೇನಿಯಾದಲ್ಲಿ ಭೇಟಿಯಾಗಿ ರಕ್ಷಣಾ ಸಹಕಾರ ಮತ್ತು ರಷ್ಯಾದ ಮೇಲಿನ ಆರ್ಥಿಕ ನಿಬಂಧನೆಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯು ಯುರೋಪಿಯನ್ ಒಕ್ಕೂಟದ ಮತ್ತು ಅರ್ಮೇನಿಯಾ ನಡುವಿನ ಸಂಬಂಧದಲ್ಲಿ ನೂತನ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಬೋಟ್ಸ್ವಾನದಲ್ಲಿ ನಡೆದಂತಹ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಕೂಟದಲ್ಲಿ ಭಾರತದ ತಂಡಗಳು ನಿರೀಕ್ಷಿತ ಮಟ್ಟದ ಯಶಸ್ಸು ಕಾಣದಿದ್ದರೂ ರಾಷ್ಟ್ರೀಯ ದಾಖಲೆಯೊಂದನ್ನು ಬರೆಯುವಲ್ಲಿ ಯಶಸ್ವಿಯಾಗಿವೆ. ಮಿಶ್ರ 4x100 meter ರಿಲೇ ತಂಡವು 41.35 seconds ಗುರಿ ತಲುಪಿ ನೂತನ ದಾಖಲೆ ನಿರ್ಮಿಸಿತು. ಆದರೆ ಒಟ್ಟಾರೆ ಫಲಿತಾಂಶದಲ್ಲಿ ಭಾರತದ 5 ತಂಡಗಳು 2027 ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲವಾಗಿವೆ. ಪುರುಷರ 4x100 meter ತಂಡವು ಗಾಯದ ಸಮಸ್ಯೆಯಿಂದ ಸ್ಪರ್ಧೆ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ 4x100 meter ತಂಡವು ಬ್ಯಾಟನ್ ಕೈಬಿಟ್ಟ ಕಾರಣ ಅನರ್ಹಗೊಂಡಿತ್ತು. ಮಹಿಳೆಯರ ಮತ್ತು ಇತರ ಮಿಶ್ರ ತಂಡಗಳು ಕೂಡ ಅರ್ಹತಾ ಮಟ್ಟವನ್ನ ತಲುಪಲು ಸಾಧ್ಯವಾಗದೆ ನಿರಾಸೆ ಅನುಭವಿಸಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ. ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ಥ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಮುಂಬೈ ಇಂಡಿಯನ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
5: ನೂರ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಕೇಳ್ತಾ ಇದ್ರ. ಸೋಮವಾರದ ಮಧ್ಯಾಹ್ನ 1:23 ಸಮಯ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಸೋಮವಾರ ಮಧ್ಯಾಹ್ನ 1:20 ನಾವು ಇಮೇಲ್ನಲ್ಲಿ ನೀವು ಕೇಳಿದಂತಹ ಹಾಡುಗಳನ್ನು ನಿಮಗಾಗಿ ನಾವು ಪ್ರಸಾರ ಮಾಡ್ತೇವೆ. ಸಾಕಷ್ಟು ಜನ ಮೇಲ್ ಕಳಿಸಿದ್ದಾರೆ, ಅವ್ರ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಕೂಡ ಮೇಲ್ ಕಳಿಸಬಹುದು, ಹಾಗೆಯೇ ಈಗಾಗಲೇ ಮೇಲ್ ಕಳಿಸಿರುವಂಥ ಹಾಡುಗಳು ಕೂಡ ಪ್ರಸಾರ ಆಗುತ್ತೆ. ಹೌದು, ಈಗಲೂ ಕೂಡ ನೀವು ಮೇಲ್ ಕಳಿಸ್ಬೋದು ಅಂತ ಹೇಳ್ತಾ ಇದ್ರ. ಖಂಡಿತ ಈಗಲೂ ನೀವು ಮೇಲ್ ಕಳಿಸಿ vbnimmahadu@gmail.com ಈ ಒಂದು ಮೇಲ್ಗೆ ನೀವು ಮೇಲ್ ಕಳಿಸಿದ್ರೆ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಹಾಡು ಯಾವುದು ಅಂತ ನಮಗೆ ಹೇಳಿ, ನಾವು ಆ ಹಾಡನ್ನು ಪ್ರಸಾರ ಮಾಡ್ತೇವೆ. ಈಗಾಗಲೇ ನಮಗೆ

ನಮಗೆ ಮೇಲ್ ಕಳಿಸಿದ್ದಾರೆ ಯಾರು ಅಂತ ಹೇಳಿದ್ರೆ ಸುಜಾತಾ ಶಿವಾನಂದ್ ನಂದಿನಿ ಲೇಔಟ್ನಿಂದ, ಹಾಗೆ ನಾಗರಾಜ್ ಶರ್ಮಾ ವಿಜಯ್ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶ ಕಳಿಸಿದ್ದಾರೆ. ಮೇಲ್ ಕಳಿಸಿ ಹೇಳ್ತಾ ಇದ್ರೆ ಅವರು, ನಾನಿನ್ನ ಮರೆಯಲಾರೆ ಚಿತ್ರದ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಈ ಹಾಡನ್ನು ದಯವಿಟ್ಟು ನಮಗೆ ಪ್ರಸಾರ ಮಾಡಿ, ನಾವು ಕಾಯ್ತಾ ಇರ್ತೇವೆ ಈ ಹಾಡು ಕೇಳಲಿಕ್ಕೆ ಅಂತ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಚಿವ ದೇಶಂಕರ್ ಅವರು ಈ ಹಾಡನ್ನು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಯಾರೆಲ್ಲ ಕೇಳಿಸ್ಕೊಳ್ಳಿ, ಸುಜಾತಾ ಶಿವಾನಂದ್, ನಾಗರಾಜ್ ಶರ್ಮಾ, ವಿಜಯ್, ವಿಲ್ಸನ್ ಗಾರ್ಡನ್, ನಿಮಗೋಸ್ಕರ ಈ ಚಂದದ ಹಾಡು.

ನಮ್ಮ ಕೇಳುಗರು ಮೇಲ್ ಮೂಲಕ ಸೊಗಸಾದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಮ ಹಾಡುಗಳನ್ನು ನಾವು ಕೂಡ ಪ್ರಸಾರ ಮಾಡುವಂಥ ಖುಷಿಯಲ್ಲಿದ್ದೇವೆ. ಅನ್ನಪೂರ್ಣ ಕಾಮಾಕ್ಷಿ ಪಾಳ್ಯ ಬೆಂಗಳೂರಿನಿಂದ ನಮಗೆ ಮೇಲ್ ಕಳಿಸಿ ಹೇಳ್ತಾ ಇದ್ರೆ, ನಮ್ಮೆಲ್ಲ ಪ್ರೀತಿಯ ಗೆಳೆಯ ಗೆಳತಿಯರಿಗೆ ನಮಸ್ಕಾರಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಾನು ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀನಿ. ತುಂಬ ಸಲ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಹಾಗಾಗಿ ನನಗೆ ಕಾಲ್ ಸಿಕ್ಕಿಲ್ಲ. ಅದಕ್ಕಾಗಿ ನಾನು ಮೇಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನಗೋಸ್ಕರ ಗಜ ಸಿನಿಮಾದ ಹಾಡು ಓ ಮನಸ್ಸೇ ಮನಸ್ಸೇ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದೀರಾ. ಅನ್ನಪೂರ್ಣ ಅವರೇ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ. ಇದನ್ನು ಹಾಡಿರೋದು ಕುನಾಲ್ ಗಾಂಜಾವಾಲ ಅವರು, ಹಾಡಿಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಸ್ವರ್ಣಗೌರಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಯಾರಿಂದ್ರೆ ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್, ಅಶ್ವಿನಿ, ರಮೇಶ್, ಆನಂದ್, ಮನ್ವಿತ್. ಸ್ವರ್ಣಗೌರಿ ಚಿತ್ರದ ಹಾಡು ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಧ್ವನಿಯಲ್ಲಿದೆ. ಎಸ್ ಕೆ ಕರೀಂ ಖಾನ್ ಅವರ ರಚನೆ, ಎಂ ವೆಂಕಟಪತಿ ರಾಜು ವೆಂಕಟರಾಜು ಅವರ ಸಂಗೀತ ಸಂಯೋಜನೆ ಇದೆ. ಇದು ಸೋಮವಾರದ ಮಧ್ಯಾಹ್ನದ ಕಾರ್ಯಕ್ರಮ, 1:20. ಇಮೇಲ್ ಮೂಲಕ ನೀವು ಕೇಳಿದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಲಿ ಅಂತ ಅನ್ನಿಸ್ತಾ ಇದೆ, ನೀವು ಕೂಡ ನಮಗೆ ಮೇಲ್ ಮಾಡಿ vbnimmahaadu@gmail.com ಇಮೇಲ್ಗೆ ನೀವು ನಿಮ್ಮ ರಿಕ್ವೆಸ್ಟನ್ನು ಕಳಿಸ್ಕೊಡ್ಬಹುದು. ನಿಮ್ಮ ಹಾಡು ಕೂಡ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗತ್ತೆ. ಸೋಮವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರುವುದು ಬಾನುಲಿ ಬಂಧು ಚಂದು. ಕೇಳೋಣ ಸ್ವರ್ಣಗೌರಿ ಚಿತ್ರದ ಹಾಡು.

ವಿವಿಧ ಭಾರತಿ ಅಂದರೆ ಹಾಗೇನೆ, ಸದಾ ನಿಮ್ಮ ಕೋರಿಕೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇರ್ತೇವೆ. 12:05 ಫೋನ್ನಲ್ಲಿ ನೀವು ಕೇಳಿದ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ಹಾಗೆ ಸೋಮವಾರ 1:20 ಮೇಲ್ನಲ್ಲಿ ನೀವು ಕೇಳಿದ ಹಾಡುಗಳನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಪರಿಮಳ ಆನಂದಮೂರ್ತಿಯವರು ಯಲಹಂಕದಿಂದ ಮೇಲ್ ಕಳಿಸಿ ಹೇಳ್ತಾ ಇದ್ರೆ, ನಮಗೆ ಅವಳ ಹೆಜ್ಜೆ ಚಿತ್ರದ ಹಾಡು ಬೇಕು, ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಚಿವುದಯ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಪರಿಮಳ ಅವರೇ, ಈ ಹಾಡು ನಿಮಗೋಸ್ಕರ.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕ

ಕೂಡ ಅಚ್ಚಿ ಉದಯಶಂಕರ್ ಅವರು ಬರೆದಿರೋದು. ಬಪ್ಪಿ ಲಹರಿ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳು. 1:43:35 ಸಮಯ, ಸೋಮವಾರದ ಮಧ್ಯಾಹ್ನದ ಇಮೇಲ್ ರಿಕ್ವೆಸ್ಟ್ ಹಾಡುಗಳು.

0: ಬಂಧುವಳ್ಳಿಯ ಮಹೇಶ್ ಎಸ್ ಎಂ ಇವರು. ಈ ಹಾಡು ನಿಮಗೆಲ್ಲ ಗೊತ್ತೇ ಇದೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಚಿ ಉದಯ ಶಂಕರ್ ಅವರು ಬರೆದದ್ದು, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.
1: ಪಂಚೇಂದ್ರಿಯಗಳಲ್ಲಿ ಎರಡನೆಯ ಪ್ರಮುಖ ಅಂಗ ಕಿವಿ. ಕಿವಿಯ ರಕ್ಷಣೆ ಬಗ್ಗೆ ಎರಡು ಮಾತು.
2: ಇಯರ್ಬಡ್ ಮತ್ತು ಇತರ ಚೂಪಾದ ವಸ್ತುಗಳಿಂದ ಕಿವಿಗಳನ್ನ ಸ್ವಚ್ಛಗೊಳಿಸದಿರಿ. ಕಿವಿಗೆ ನೀರು ಸೇರದಂತೆ ಎಚ್ಚರ ವಹಿಸಿರಿ. ಅಸುರಕ್ಷಿತ ಇಯರ್ಫೋನ್ಗಳ ಅತಿಯಾದ ಬಳಕೆ ಶ್ರವಣ ಸಮಸ್ಯೆಗೆ ಆಹ್ವಾನವಿತ್ತಂತೆ. ಮೊಬೈಲ್ನಲ್ಲಿ ಸಿನಿಮಾ ವಿಡಿಯೋ ಗೇಮ್ ವೀಕ್ಷಿಸಿ ಶ್ರವಣ ಶಕ್ತಿಯನ್ನು ಬಲಿಗೊಡದಿರಿ.
1: ನಿಶ್ಶಬ್ದವೇ ಕಿವಿಯ ರಕ್ಷಣೆಗೆ ದಿವ್ಯೌಷಧ.

ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸಿದ್ರು. ಮೈಸೂರು ಜಯನಗರದಿಂದ ಲಕ್ಷ್ಮಣ್ ಅವರು. ಕಸ್ತೂರಿ ನಿವಾಸ ಚಿತ್ರದ ಈ ಹಾಡು ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ್ ಅವರ ಧ್ವನಿಯಲ್ಲಿತ್ತು. ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯ ನೀಡಿದರು. ಸಂಗೀತ ಜಿ ಕೆ ವೆಂಕಟೇಶ್ ಅವರದಾಗಿತ್ತು. ಇನ್ನು ಬಾಗಲಕೋಟೆ ಮುಧೋಳು ಹಲಹಲಿ ಹಲಗಲಿಯ ವೀರಯ್ಯ ಶ್ರೀ ಗುರುಮಠ ಮತ್ತು ಮನೆಯವರು ಕೇಳ್ತಾ ಇದ್ದಾರೆ. ತುತ್ತು ಅನ್ನ ತಿನ್ನೋಕೆ, ಬೊಗ್ಸೆ ನೀರು ಕುಡಿಯೋಕೆ ಜಿಮ್ಮಿಗಲ್ಲು ಚಿತ್ರದ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿ. ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ. ವಿಷ್ಣುವರ್ಧನ್ ಅವರು ಹಾಡಿರುವ ಈ ಹಾಡು ಚಿ ಉದಯಶಂಕರ್ ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಲ್ಲರಿಗೂ ನಮಸ್ಕಾರ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ 2:40 ನಿಮಗೆಲ್ಲ ಗೊತ್ತೇ ಇದೆ ಈಗ ಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ನಾನು ಚಂದು ಬಾನುಲಿ ಬಂಧು, ಹಾಗೆ
2: ಕೋಲಾರ್ ಕೃಷ್ಣಪ್ಪ ಕಾರ್ಯಕ್ರಮ ನಿರ್ವಾಹಕರು.
1: ಹೌದು ಕೃಷ್ಣಪ್ಪ ಅವರೇ, ಸಾಕಷ್ಟು ಮೇಲ್ಗಳಂತೂ ಬರ್ತಾ ಇದೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೆ ವಾಟ್ಸಪ್ನಲ್ಲೂ ಕೂಡ ಒಂದಷ್ಟು ಜನ ಅವರಿಗೆ ಏನು ಪ್ರಶ್ನೆಗಳಿದೆ ಅದನ್ನೆಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ. ನಾವು ಕೂಡ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರೇನ್ ಕೇಳ್ತಾರೆ ಅದಕ್ಕೆ ಉತ್ತರಗಳನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದೀವಿ.
2: ಇರುವಂತದ್ದು ತುಂಬಾ ಕಡಿಮೆ ಸಮಯ, ಆದಷ್ಟು ಬೇಗ ಬೇಗ ಅವರ ಪ್ರಶ್ನೆಗಳನ್ನ
1: ಹೌದು
2: ಕೇಳಿ.
1: ಹಾಗೇನೆ ಅದೇ ಒಂದಷ್ಟು ಬದಲಾವಣೆಗಳನ್ನ ಕೂಡ ಅವ್ರು ಗಮನಿಸಿ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದಾರೆ. ಇನ್ ಕೆಲವರು ಏನಪ್ಪ ಈ ತರ ಬದಲಾವಣೆಗಳನ್ನ ಮಾಡಿದ್ದೀರಾ ಅಂತ ಕೂಡ ಹೇಳ್ತಾ ಇದ್ರೆ, ನಾವು ನಮ್ಮ ಕೇಳುಗರು ಕಳಿಸಿರುವಂತ ಮೇಲ್ಗಳನ್ನ ನೋಡ್ತಾ ಹೋಗೋದಾದ್ರೆ, ವನಿತಾ ಸುರೇಶ್ ಅಂತ ಹೇಳಿ ಅವರು ಹೇಳ್ತಾ ಇದಾರೆ, ಪ್ರತಿ ಮಧ್ಯಾಹ್ನ ಗುರುವಾರ ನಾವು 1:20 ನಮ್ಮ ನಾಡು ಅಂತ ಹೇಳಿ ಪ್ರಸಾರ ಮಾಡ್ತೀವಲ್ಲ ಕಾರ್ಯಕ್ರಮ, ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಅವರು ಹೇಳುವಂತಹ ಮಾತುಗಳು, ನಮ್ಮ ನಾಡು ಅವರ ಊರಿನ ಐತಿಹಾಸಿಕ ಏನೇ ವಿಶೇಷತೆ ಇದ್ರು ಕೂಡ ಅದನ್ನ ಹೇಳಿ ಅಂತ ಹೇಳಿದೀವಿ. ಅದು 1:20 to 2:00 ಪ್ರಸಾರ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಸಮಯ ಸಾಕಾಗೋದಿಲ್ಲ, ನೀವು ಟೈಮ್ ಜಾಸ್ತಿ ಮಾಡಿ ಅಂತ ಅವರು ಒಂದ್ 2-3 ಮೇಲ್ ಕಳಿಸ್ಬಿಟ್ಟಿದ್ರೆ ಸಮಯ ಜಾಸ್ತಿ ಮಾಡಿ.
2: ನೋಡಿ ಚಂದು ಅವರೇ, 1:40 to 2:00 ಅಂದ್ರೆ ಸುಮಾರು 40 ನಿಮಿಷಗಳ ಕಾಲ.
1: 1:20 to 2:00
2: 1:20 to 2:00 ತನಕ ಅಂತಂದ್ರೆ ಸುಮಾರು 40 ನಿಮಿಷಗಳ ಕಾಲ ನಾವು ನಮ್ಮ ನಾಡು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಇದರ ಮೂಲ ಉದ್ದೇಶ ಇಷ್ಟೇ, ಯಾವುದೋ ಒಂದು ಸ್ಥಳೀಯ ಒಂದು ಅದರ ಒಂದು ಏನು ಚರಿತ್ರೆ ಏನಿದೆ, ಹಿಸ್ಟ್ರಿ ಏನಿದೆ, ಆ ಒಂದು ಅದರ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋದು. ಒಂದು ಊರಾಗಿರಬಹುದು, ಒಂದು ಸ್ಥಳ ಆಗಿರಬಹುದು, ಒಂದು ಪ್ರೇಕ್ಷಣೀಯ ಸ್ಥಳ ಆಗಿರಬಹುದು, ಅಥವಾ ಇತಿಹಾಸ ಉಳ್ಳವಂಥ ಒಂದು ಸ್ಥಳವನ್ನು ಆ ಒಂದು ಸ್ಥಳೀಯ ಏನು ಅದರ ಹಿನ್ನೆಲೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಇದಕ್ಕೆ 40 ನಿಮಿಷಗಳು ಸಾಕಷ್ಟು ಸಮಯ ಆಯಿತು, ಸಾಕಾಗಬಹುದು ಅಂತೇಳಿ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಒಂದು ವಿಷಯದ ಒಂದು ಸ್ಥಳದ ಬಗ್ಗೆ ನಾವು ಮಾಹಿತಿಯನ್ನು ಕಳೆ ಹಾಕಬೇಕಾದ್ರೆ 40 ನಿಮಿಷಗಳು ಬೇಕಾದಷ್ಟು ಸಮಯ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ.
1: ನಿಜ ಅಂದರೆ ಇಲ್ಲಿ ಏನು ಗೊತ್ತಾ, ನಮ್ಮ ಮಾತಾಡುವಂಥ ನಮ್ಮ ಕೇಳುಗರು ಈಗ ನಮಗೆ ಗೊತ್ತಿದೆ ಪ್ರತಿ ಗುರುವಾರ ನಮ್ಮ ನಾಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂತ. ಹಾಗಾಗಿ ಅವರೊಂದು ಪುಟ್ಟದಾಗಿ ಒಂದು ನೋಟ್ ಮಾಡಿಟ್ಕೊಳ್ಬಹುದು, ಕರೆ ಸಿಕ್ಕಿದ್ರೆ, ಒಂದು ವೇಳೆ ನಮಗೆ ಕರೆ ಸಿಕ್ಕಿದ್ರೆ ನಾವು ನಮ್ಮೂರು ನಮ್ಮೂರಿನ ಸುತ್ತಮುತ್ತ ಇರುವಂಥ ಐತಿಹಾಸಿಕ ಸ್ಥಳಗಳಿರಬಹುದು, ನಮ್ಮೂರಿನ ಪ್ರಸಿದ್ಧ ವ್ಯಕ್ತಿಗಳು ಯಾರಿದ್ದಾರೆ ಏನು ಎತ್ತ ಅಂತ ಹೇಳಿ ಒಂದು ನೋಟ್ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ಯಾವತ್ತು ಕರೆ ಸಿಗುತ್ತೋ ಅವತ್ತು ಸಂಪೂರ್ಣವಾದ ಎಲ್ಲ ಮಾಹಿತಿನ ಕೊಟ್ಬಿಡ್ಬಹುದು. ಆದ್ರೆ ಅವ್ರ ತಯಾರಿ ಇಲ್ದೇನೆ ಕರೆ ಸಿಕ್ಕಿದಾಗ ಎಷ್ಟು ಮಾತಾಡಿದ್ರು ಸಮಯ ಸಾಕಾಗೋದಿಲ್ಲ. ಪೂರ್ವ ತಯಾರಿ ಜೊತೆಗೆ ಮಾತಾಡಿದ್ರೆ ಅವ್ರು ಬೇಕಾದಷ್ಟು ವಿಷಯನ ನಮ್ಮ ಜೊತೆ ಹಂಚ್ಕೋಬಹುದು.
2: ಮತ್ತೆ ಯಾವುದೇ ವಿಷಯವನ್ನ ನಾವು ನಿರಂತರವಾಗಿ ಮಾತಾಡ್ತಾ ಇದ್ರೆ ಕೇಳೋರಿಗೆ ಒಂದು ಗಮನ ಕೂಡ ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಈಗ ಏನು ಮನುಷ್ಯನ ಒಂದು ಸ್ವಾಭಾವಿಕ ಗುಣ ಅಂದ್ರೆ ಒಂದು 10-20 ನಿಮಿಷ ಯಾವುದೋ ಒಂದು ವಿಷಯವನ್ನ ಕರೆಕ್ಟ್ ಆಗಿ ನಾವು ಹೇಳಿದ್ದನ್ನು ಕೇಳುವಂತದ್ದು ಇರುತ್ತೆ. ಅದಾದ್ಮೇಲೆ ನಾವು ಅದಕ್ಕೆ ಮೀರಿ 1/2 ಗಂಟೆ 3/4 ಗಂಟೆ ತನಕ ಮಾತಾಡ್ತಾ ಇದ್ರೆ ಇದು ಬೋರು ಅಂತಕೊಂಡು ಬೇರೆ
1: ಚಾನಲ್ಗೆ
2: ವಿಷಯ ನಮ್ಗೆ ಏನ್ ಸ್ಪಷ್ಟವಾಗಿ ಹೇಳ್ಬೇಕು ತಿಳಿಸ್ಬೇಕು, ಆ ಒಂದು ಏನು ಲೋಕಲ್ ಈ ಒಂದು ಪ್ಲೇಸ್ ಏನಿದೆ, ಸ್ಥಳೀಯ ಒಂದು ಒಂದು ಸ್ಥಳ ಏನಿದೆ ನಮ್ಮ ಊರು ಅನ್ನೋದು, ಅದ್ರ ಬಗ್ಗೆ ನಾವು ಅದನ್ನ ಅಷ್ಟೇ ಸ್ಪಷ್ಟವಾಗಿ ಅವ್ರಿಗೆ ಕೇಳುವರು ಅವರು ಫೋನ್ ಮುಖಾಂತರ ಬೇರೆ ಕೇಳುವರಿಗೆ ನಮ್ಮ ವಾಹಿನಿ ಮುಖಾಂತರ ತಿಳಿಸಿದ್ರೆ ಸಾಕದು.
1: ಕ್ರಿಸ್ಪ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅವ್ರು ಹೇಳುವಂತ ಮಾಹಿತಿ ಇದ್ರೆ ಬಹಳಷ್ಟು ಜನ ಮಾತಾಡಬಹುದು, ಸಮಯ ಕೂಡ ಸಾಕಾಗುತ್ತೆ. ಪೂರ್ವ ತಯಾರಿ ಇರಬೇಕು.
2: ಕರೆಕ್ಟ್, ನೀವು ಹೇಳಿದ್ ಸರಿ. ನೋಡೋಣ ಇನ್ಮೇಲೆ ನೀವು ಹೇಳಿದಂಗೆ ನಮ್ಮ ಕೇಳುಗರು ಎಲ್ಲ ಮಾಹಿತಿಯನ್ನ ಸರಿಯಾಗಿ ಹೊಂದಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಕೇಳೋರ್ಗೂ ಅನುಕೂಲ ನಮಗೂ ಅನುಕೂಲ ಅಂತ ಹೇಳ್ತಾ ಇವರಿಗೆ ಈ ಮುಂದಿನ ಪ್ರಶ್ನೆಗೆ ಹೋಗೋಣ.
1: ಖಂಡಿತ ನೋಡಿ, ಇಲ್ಲಿ ಒಬ್ರು ಅಶೋಕ್ ಕುಮಾರ್ ಅಂತ ಹೊಸಕೆರೆಹಳ್ಳಿ ಬೆಂಗಳೂರಿನಿಂದ ಮೇಲ್ ಮಾಡಿದ್ದಾರೆ. ಪ್ರೀತಿಯ ವಿವಿಧ ಭಾರತಿ ಕನ್ನಡ, ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಮೆಚ್ಚುಗೆಗೆ ಪಾತ್ರ ಆಗಿದೆ, ಆದ್ರೆ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಹೊಸ ಹಾಡುಗಳ ಪ್ರಸಾರ ಆಗ್ತಾ ಇದೆ. ಸರಿ, ಆ ಹಾಡುಗಳ ಬದಲು ಅದೇ ಸಮಯದಲ್ಲಿ ಮುಂಬೈ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಆಜ್ ಕೆ ಫನ್ಕಾರ್ ಅಂತ. ಅದೇ ತರ ಸಿನಿಮಾ ಕಲಾವಿದರ ಹಾಡುಗಳನ್ನ ನೀವು ಪ್ರಸಾರ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ.
2: ಈಗ ನಮ್ಮಲ್ಲಿ ಸಿನಿಮಾ ರಂಗದ ಕಲಾವಿದರನ್ನ ನಾವು ಬೇಕಾದಷ್ಟು ಅವರನ್ನು ಆಧರಿಸಿದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಪ್ರತಿದಿನ ಕೂಡ ಅವರ ಒಂದು ಪ್ರತಿ ಒಬ್ಬ ಕಲಾವಿದರ ವಿಶೇಷವಾದಂತಹ ಕಾರ್ಯಕ್ರಮ
1: ಕಲಾಭಾರತಿ ಬೆಳಗ್ಗೆ 11:30 ಅದು ಬರ್ಡೇ ಇದ್ರೆ ಅಥವಾ ಅವ್ರು ಯಾರಾದ್ರೂ ನಿಧನರಾಗಿದ್ರೆ ಅಥವಾ ಇನ್ನೇನೇ ವಿಶೇಷ ಕಾರ್ಯಕ್ರಮಗಳಿದ್ರು
2: ಪ್ರೋತ್ಸಾಹ
1: ಕೊಡ್ತೀವಿ.
2: ಹೌದು,
1: ಆಮೇಲೆ ಪ್ರತಿ ಭಾನುವಾರ ರಾತ್ರಿ 9:00 ಬೆಳ್ಳಿ ಬದುಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದು ಸಂದರ್ಶನ 1 ಕಾರ್ಯಕ್ರಮ ಮಾಡ್ತೀವಿ. ಮತ್ತೆ ಈಗಂತೂ 90 ಸಂಭ್ರಮಾಚರಣೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ
2: ಭಾನುವಾರ 8:35 ರಾಜ್ಯವ್ಯಾಪಿ ಜಾಲದಲ್ಲಿ ನಮ್ಮ ಹಿರಿಯ ಕಲಾವಿದರು ಏನಿದ್ದಾರೆ ಅವರ ಬಗ್ಗೆ ಪ್ರತಿ ವಾರ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೇಕಾದಷ್ಟು ನಮ್ಮ ಸಿನಿಮಾ ರಂಗದ ಕಲಾವಿದರ ಬಗ್ಗೆ ವಿಶೇಷವಾದಂತಹ ಕಾರ್ಯಕ್ರಮಗಳ ಒಂದು ಸರಣಿಯನ್ನು ಮಾಡ್ತಾ ಇದ್ದೀವಿ. ಇದು ನೋಡೋಣ ಮುಂದಿನ ದಿನಗಳಲ್ಲಿ.
1: ರೇಡಿಯೋ ಅಂತ ಮಾಧ್ಯಮಕ್ಕೆ ಅದೇನು ಹೊಸದಲ್ಲ, ಅದು ಇವತ್ತು ಇರುತ್ತೆ ನಾಳೆನು ಇರುತ್ತೆ, ಅದು ನಿರಂತರ. ಈ ಸದ್ಯಕ್ಕಿಲ್ಲದೆ ಇರಬಹುದು ಇವರು ಹೇಳೋ ಟೈಮಲ್ಲಿ.
2: ಈ ಹೆಚ್ಚಿನ ಜನರ ಒಂದು ಕೋರಿಕೆ ಏನಿದೆ, ಈ ಗಾನ ಭಜನ್ ಅನ್ನೋದು ಸಾಯಂಕಾಲ 6 ಆರಂಭ ಆಗೋದು.
1: ಪೆಪ್ಪಿ ಸಾಂಗ್ಸ್
2: ಯಾಕಂತಂದ್ರೆ ಈಗ ಡ್ರೈವ್ ಶೋ ಅದು. ಏನಂದ್ರೆ ಎಲ್ಲರೂ ಪ್ರಯಾಣ ಮಾಡ್ತಿರ್ತಾರೆ, ಡ್ರೈವಿಂಗ್ ಅಲ್ಲಿ ಇರ್ತಾರೆ, ಆ ಟೈಮಲ್ಲಿ ಸ್ವಲ್ಪ ಲವಲವಿಕೆ ಮನೆಗೆ ಸ್ವಲ್ಪ ಖುಷಿಯಾಗಿ ಹೋಗ್ಬೇಕು,
1: ಕೆಲಸ ಮಾಡಿ ಬೆಳಗ್ಗೆಯಿಂದ ಆಫೀಸಲ್ಲಿ ಟೈರ್ಡ್ ಆಗಿರ್ತಾರೆ.
2: ಹಳೆ ಹಾಡುಗಳನ್ನ ಬೆಳಗ್ಗೆ ಎಲ್ಲ ಪ್ರಸಾರ ಮಾಡಿರ್ತೀವಿ, ರಾತ್ರಿ 10 ಮೇಲೆ ಕೂಡ.
1: ಅದಕ್ಕಂತ ಮುಂಚೆ 5 ಹಳೆ ಹಾಡೆ ಹೋಗಿರುತ್ತೆ.
2: ಹೌದು, 5-6 ಹಳೆ ಹಾಡೆ ಹೋಗಿರುತ್ತೆ. ನಂತರ ಕೂಡ ಹಳೆ ಹಾಡು ಬೇಕಾಗಿಲ್ಲ, ಸ್ವಲ್ಪ ಜೋಶ್ ಆಗಿ ಮನೆಗೆ ಖುಷಿ ಖುಷಿಯಾಗಿ ಹೋಗ್ಲಿ ಅಂತೇಳಿ, ಈಸಿಯಾಗಿ ಏನೋ ಡ್ರೈವ್ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ಹೊಸ ಹಾಡುಗಳನ್ನ ಈ ಸಮಯದಲ್ಲಿ ನಾವು ಪ್ರಸಾರ ಮಾಡ್ತಾ
1: ಇದ್ದೀವಿ.
2: ಈಗ ಇವ್ರಿಗಾಗಿ ಒಂದು ಹಳೆ ಹಾಡನ್ನ ಒಂದು ಪ್ರಸಾರ ಮಾಡೋದಕ್ಕೆ ಸದ್ಯಕ್ಕೆ
1: ಹಳೆ ಹಾಡು ಕೇಳ್ಬಿಡೋಣ. ಚಂದದ ಹಾಡು ಖಂಡಿತ ಕೇಳಿಸ್ಕೊಳ್ಳಿ. ಈಗಂತೂ ಸದ್ಯಕ್ಕೆ ನಿಮ್ಮಿಷ್ಟ.

0: ಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಚಂದದ ಹಾಡನ್ನಂತೂ ನಾವು ಕೇಳಿಸಿದ್ವಿ. ಬಹುಶಃ ಯಾವಾಗಲೂ ಪ್ರಸಾರ ಮಾಡಿ ಅನ್ನೋರಿಗೆ ಈ ಹಾಡಂತೂ ಸದ್ಯಕ್ಕೆ ಸಮಾಧಾನ ಆಗಿದೆ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮಗೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಉಷಾ ರಾಮ್ಪ್ರಸಾದ್ ಅಂತ ಇವ್ರು ಹೇಳ್ತಾ ಇದ್ದಾರೆ, ನಾನಂತೂ ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೇನೆ, ಪ್ರಸಾರ ಆಗುವಂಥ ಹಳೆಯ ಹೊಸ ಹಾಡುಗಳು ಸಂದರ್ಭಕ್ಕೆ ತಕ್ಕ ಹಾಗೆ ಮಾತು ಮಾಹಿತಿ ಎಲ್ಲವನ್ನು ಕೂಡ ಕೊಡ್ತಾ ಇರ್ತೀರಾ. ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ನನ್ನ ದಿನನಿತ್ಯದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯಾಗಿದೆ, ನನ್ನ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಇವರು ಹೇಳ್ತಾರೆ.
1: ನಿಜ, ಯಾಕೆಂದರೆ ನಮ್ಮ ಕಾರ್ಯಕ್ರಮಗಳೇ ಹಾಗೆ ಒಂಥರ ವೈವಿಧ್ಯತೆ, ಮತ್ತೆ ಎಲ್ಲ ವಯೋಮಾನದವ್ರಿಗೂ ಬೇಕಾದಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ನಾವು ಪ್ರಸಾರ ಮಾಡುವಂಥದ್ದು. ನಮ್ಮ ಇತ್ತೀಚಿನ ಒಂದು ಬದಲಾವಣೆ ಏನಾಗಿದೆ, ಒಂದು ಬದಲಾದ ಕಾಲಕ್ಕೆ ಬದಲಾದ ಕಾರ್ಯಕ್ರಮಗಳನ್ನೇ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇವರ ಒಂದು ಮೆಚ್ಚುಗೆಗೆ ನಮ್ಮ ಧನ್ಯವಾದ.
0: ಹೌದು, ತುಂಬಾ ಜನ ಇದೇ ತರ ಕಳಿಸಿದ್ದಾರೆ. ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ರೆ, ನಮಸ್ಕಾರ, ರಾತ್ರಿ ವೇಳೆ 9:15 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿದ್ರೆ ಒಳ್ಳೇದು ಅಂತ ಇವ್ರು ಹೇಳ್ತಾ ಇದ್ರೆ, ಒಂದಷ್ಟು ಜನ ಅವಾಗ ಬೇಡ ಬೇಡ ಬೇಡ ನಮ್ಮ ಕನ್ನಡ ಕಾರ್ಯಕ್ರಮ ಪ್ರಸಾರ ಮಾಡಿ ಅಂತ ಹೇಳಿದ್ರು. ಈಗ ಇವ್ರು ಹೇಳ್ತಾ ಇದ್ರೆ ಬಾಂಬೆ ಕಾರ್ಯಕ್ರಮನೇ ಪ್ರಸಾರ ಮಾಡಿ, ಯಾಕೆಂದ್ರೆ ಆ ಟೈಮಲ್ಲಿ ಬಾಂಬೆನಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದ್ವು, ಈಗಲೂ ಬರ್ತಾ ಇದೆ. ಆದ್ರೆ ಯಾಕೆ ಎಲ್ಲರೂ ಒಂದೇ ಸಮ ಹೊಸ ಹಾಡುಗಳೇ ಬೇಕು ಅಂತ ಕೇಳ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ.
1: ಈಗ ನಾವು ರಾತ್ರಿ 9:15 ಪ್ರಸಾರ ಮಾಡುವಂತದ್ದು ಹಿಂದಿ ಮೆಲೋಡೀಸ್, ಹಿಂದಿಯ ಮಧುರವಾದಂತಹ ಚಿತ್ರಗೀತೆಗಳು. ಈಗ ಏನು ಮುಂಬೈ ಕೇಂದ್ರದಿಂದಾನೇ ಕೇಳಬೇಕಂದ್ರೆ ನೀವು ಸಹ ನೇರ ಆಪ್ ಅಲ್ಲಿ ಕೇಳಬಹುದು, ಅವರು ತೊಂದರೆ ಏನಿಲ್ಲ. ಈಗ ನಮ್ಮ ಸ್ಥಳೀಯ ಕಾರ್ಯಕ್ರಮಗಳು ನಮ್ಮ ಕೇಂದ್ರದಿಂದ ಪ್ರಸಾರ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮುಂಬೈ ಕೇಂದ್ರದ ಒಂದು ಕಾರ್ಯಕ್ರಮಗಳನ್ನು ನಾವು ತಗೊಂಡಿದ್ದೀವಿ. 9:15-10 ಹಳೆಯ ಮಧುರವಾದಂತಹ ಹಿಂದಿ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ.
0: ಹೌದು,
1: ಈಗ ಬೆಳಗಿನಿಂದ ಸಂಜೆ ತನಕ ಹೆಚ್ಚು ಕಡಿಮೆ ಎಲ್ಲ ಕನ್ನಡದ ಒಂದು ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ, ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಮ್ಮ ಈ ಒಂದು ಬೆಂಗಳೂರು ಏನೆಲ್ಲ ವಿವಿಧ ಭಾಷೆಯ ಏನು ಜನ ಇರೋದ್ರಿಂದ, ಹಿಂದಿ ಕೂಡ ಕೇಳೋರು, ಹಿಂದಿ ಕೇಳುವಂತಹ ಕೇಳುಗರು ತುಂಬ ಇರೋದ್ರಿಂದ ವಿಶೇಷವಾಗಿ 9:15-10 ನಾವು ವಿಶೇಷವಾಗಿ ನಾವು ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ತುಂಬ ಜನ ಈ ಒಂದು ಹಿಂದಿ ಚಿತ್ರಗೀತೆಗಳನ್ನು ಕೇಳಿ ಖುಷಿ ಪಟ್ಟಿದ್ದಾರೆ, ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಾಗರಾಜ್ ಶರ್ಮಾ ಅವರಿಗೆ ಇಲ್ಲ ಹಿಂದಿ ಕಾರ್ಯಕ್ರಮಗಳೇ ಕೇಳಬೇಕು, ಹಿಂದಿ ಹಾಡುಗಳೇ ಬೇಕು ಮುಂಬೈ ಕೇಂದ್ರದೇ ಅನ್ನೋದಾದರೆ, ನಮ್ಮ ನ್ಯೂಸ್ ಆನ್ ಏರ್ ಆ್ಯಪಲ್ಲಿ ನಮ್ಮ ದೇಶದ ಸುಮಾರು 425 ಆಕಾಶವಾಣಿ ಕೇಂದ್ರಗಳ ಲಭ್ಯತೆ ನಮ್ಮ ನ್ಯೂಸ್ ಆನ್ ಏರ್ ಅಲ್ಲಿ ಇದೆ, ಕೇಳ್ಕೋಬಹುದು.
0: ಎಸ್, ಈಗ ರೋಹಿತ್ ಅವರು ದಾಸನ್ಪುರದಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ರೆ, ಒಂದಷ್ಟು ನಾನು 30 ಹಳೆಯ ಕೇಳುಗ, ಒಂದಷ್ಟು ಹಾಡುಗಳು ವಿವಿಧ ಭಾರತಿಯಲ್ಲಿ ಇಲ್ಲ ಅಂತ ಹೇಳಿದ್ದಕ್ಕೆ ನೀವು ಪಟ್ಟಿ ಕಳಿಸಿ ನಮ್ಗೆ ಅಂತ ಹೇಳಿದ್ರಿ. ಆ ಪ್ರಕಾರ ನಾನು ನಿಮ್ಗೆ ಒಂದಷ್ಟು ಹಾಡುಗಳ ಪಟ್ಟಿಯನ್ನ ಕಳಿಸ್ಕೊಟ್ಟಿದ್ದೇನೆ. ಬೇರೆ ಬೇರೆ ಸ್ಟೇಷನ್ಗಳಲ್ಲಿ

0: ನಿಮ್ಮದೇ ಕೇಂದ್ರದಲ್ಲಿ ಈ ಹಾಡುಗಳು ಪ್ರಸಾರ ಆಗುತ್ತೆ, ದಯವಿಟ್ಟು ಅದನ್ನ ತರಿಸೋ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ.
1: ಈಗ ಅವರ ಪಟ್ಟಿ ಏನು ಕಳಿಸಿದಾರೆ ಲಿಸ್ಟು ಅದನ್ನೆಲ್ಲ ನಾವು ನೋಡಿದ್ದೀವಿ. ಸಂಬಂಧಪಟ್ಟಂತಹ ಒಬ್ಬ ಏನು ಲೈಬ್ರರಿ ಅಧಿಕಾರಿಗೆ ನಾವು ಅದನ್ನ ತಲುಪಿಸಿದ್ದೀವಿ. ಅವರು ಅದನ್ನ ಬೇರೆ ಬೇರೆ ಕಡೆಯಿಂದ ತರಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ನಾವು ಕೇಳಿರೋ ಮಟ್ಟಿಗೆ ಮೈಸೂರಲ್ಲಿ ರಾಜ್ಯದ ಬೇರೆ ಬೇರೆ ಕೇಂದ್ರಗಳಲ್ಲಿ ಒಂದೊಂದು ಹಾಡು ಒಂದೊಂದು ಕಡೆ ಇರೋ ಅನ್ನೋದು ಮಾಹಿತಿ ಗೊತ್ತಾಗಿದೆ. ಹೆಚ್ಚಾಗಿ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಲಭ್ಯತೆ ಜಾಸ್ತಿ ಇದೆ. ಇವರು ಕೊಟ್ಟಿರುವಂತಹ ಪಟ್ಟಿಯ ಒಂದು ಹಾಡುಗಳ ಒಂದು ಲಭ್ಯತೆ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ತರಿಸ್ಕೊಳ್ಳೋದಕ್ಕೆ ನಾವು ಏನು ಅಧಿಕೃತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ತರಿಸ್ಕೊಂಡು ಅವನು ಕೂಡ ಇವರ ಒಂದು ಕೋರಿಕೆಯಂತೆ ಪ್ರಸಾರ ಮಾಡೋದಕ್ಕೆ ಎಲ್ಲ ಅನುಕೂಲ ನಾವು ಮಾಡಕ್ಕೆ ವ್ಯವಸ್ಥಿತವಾಗಿ ಮಾಡ್ತಾ
0: ಇದ್ದೀವಿ ಅಲ್ವಾ. ಯಾಕಂದ್ರೆ ಯಾವುದೋ ಒಂದು ನೆಪದಲ್ಲಿ ಒಂದಷ್ಟು ಹಾಡುಗಳು ನಮ್ಮ ವಿವಿಧ ಭಾರತಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಕೂಡ ಬರುತ್ತೆ. ಅದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ ಕೇಳಿದ್ರೆಲ್ಲರೂ ಕೂಡ. ಇದಿಷ್ಟು ಇವತ್ತಿನ ನಮ್ಮ ಪತ್ರೋತ್ತರ ಅಥವಾ ಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪ ಸರ್ ಅವರಿದ್ದರು, ಹಾಗೆ ನಾನು ಚಂದೋ ಬಾನುಲಿ ಬಂಧು ಅಂತ ಹೇಳ್ತಾ ಸ್ಪಂದನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು
1: ಎಲ್ಲರಿಗೂ ನಮಸ್ಕಾರಗಳು.
0: ಸಮಯ 2:30. ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ. ಕೇರಳಂನಲ್ಲಿ ಕಾಂಗ್ರೆಸ್ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ವಾರ್ತೆಗಳ ವಿವರ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 11,866 ಮತಗಳಿಂದ ಗೆಲುವು ದಾಖಲಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಮತ ಎಣಿಕೆ ಆರಂಭದಿಂದ ಅಂತಿಮ ಸುತ್ತಿನವರೆಗೂ ಮುನ್ನಡೆ ಕಾಯ್ದುಕೊಂಡಿದ್ದ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ.
1: ನಮ್ಮ ಸರ್ಕಾರದ ಪ್ರಣಾಳಿಕೆ ಇತ್ತು, ಆ ಕೆಲಸ ಪ್ರಣಾಳಿಕೆಗಳು ಎಲ್ಲ ಮುಗಿದಿದ್ದಕ್ಕೆ ಇವತ್ತು ಹೆಚ್ಚಿಗೆ ಜನ ನಮ್ಮ ಮತ ಕೊಟ್ಟಿದ್ದಾರೆ. ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಪ್ರಣಾಳಿಕೆ ಅದೇ ನಮ್ಗೆ ಹೆಚ್ಚಿನ ಗೆಲುವು. ಆ ತಂದೆಯವರು ಮಾಡಿದಂತ ಕೆಲಸಗಳು ಇನ್ನೂ ಪೂರ್ಣ ಬಾಕಿ ಇದೆ. ನಮ್ಮ ತಂದೆಯವರು ಕಂಡ ಕನಸುಗಳು ಅದನ್ನು ಪೂರ್ಣಗೊಳಿಸಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು. ಚುನಾವಣೆದಾಗ ಆ ಪ್ರಣಾಳಿಕೆ ಎಲ್ಲ ಆಗಿದ್ದಕ್ಕೆ ಜನ ಮತದಾನ ನಮಸ್ಕರಿಸುತ್ತಾ ಅವರೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ.
0: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಅಂತಿಮ ಹಂತ ಸಾಗುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಒಟ್ಟು 21 ಸುತ್ತುಗಳ ಪೈಕಿ 15 ಸುತ್ತುಗಳು ಪೂರ್ಣಗೊಂಡಿದ್ದು 6 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಸಮರ್ಥ ಶಾಮನೂರು 49,537 ಮತಗಳೊಂದಿಗೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ಟಿ ದಾಸಕರಿಯಪ್ಪ 43,214 ಮತ ಪಡೆದು 6,000 ಮತಗಳ ಹಿನ್ನಡೆ ಅನುಭವಿಸಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಡ್ಲಿಪೇಟೆ 15,859 ಮತಗಳೊಂದಿಗೆ ಮೂರನೆಯ ಸ್ಥಾನ ಪಡೆದುಕೊಂಡಿದ್ದಾರೆ. ಆರಂಭಿಕ 7 ಸುತ್ತುಗಳವರೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಇತ್ತಾದರೂ 8 ಸುತ್ತಿನಿಂದ ಸಮರ್ಥ ಅವರು ಸತತವಾಗಿ ಮುನ್ನಡೆ ಕಾಯ್ದುಕೊಳ್ಳುತ್ತಾ ಬಂದಿದ್ದಾರೆ. ಮುಸ್ಲಿಂ ಮತಗಳ ಧ್ರುವೀಕರಣದ ನಿರೀಕ್ಷೆಯಲ್ಲಿದ್ದ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಡ್ಲಿಪೇಟೆ ಅವರು 15,000 ಮತಗಳ ಗಡಿ ದಾಟಿದ್ದರೂ ಪ್ರಮುಖ ಎರಡೂ ಪಕ್ಷಗಳಿಗೆ ಪೈಪೋಟಿ ನೀಡುವಲ್ಲಿ ವಿಫಲರಾಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ 4 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಬಿಜೆಪಿ 194 ಕ್ಷೇತ್ರಗಳಲ್ಲಿ, ತೃಣಮೂಲ ಕಾಂಗ್ರೆಸ್ 93, ಸಿಪಿಎಂ 1 ಹಾಗೂ ಇತರೆ ಪಕ್ಷಗಳು 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 10 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದೆ. ಎಜಿಪಿ 1, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಉಳಿದಂತೆ ಬಿಜೆಪಿ 69 ಕ್ಷೇತ್ರಗಳಲ್ಲಿ, ಎಜಿಪಿ 7, ಬೋಡೋಲ್ಯಾಂಡ್ ಪೀಪಲ್ಸ್ ಪಾರ್ಟಿ 8, ಕಾಂಗ್ರೆಸ್ 25 ಕ್ಷೇತ್ರಗಳಲ್ಲಿ ಮುನ್ನಡೆ ಗಳಿಸಿದೆ. ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳ ಪೈಕಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಿಗ ವೆಟ್ರಿ ಕಾಳಗಂ ಟಿವಿಕೆ 110 ಕ್ಷೇತ್ರಗಳಲ್ಲಿ ಮುನ್ನಡೆಯೊಂದಿಗೆ ಅಧಿಕಾರದ ಗದ್ದುಗೆಯೇರಲು ದಾಪುಗಾಲು ಇಡುತ್ತಿದೆ. ಆಡಳಿತಾರೂಢ ಡಿಎಂಕೆ 49 ಕ್ಷೇತ್ರಗಳಲ್ಲಿ, ಎಐಎಡಿಎಂಕೆ 57 ಕ್ಷೇತ್ರಗಳಲ್ಲಿ ಹಾಗೂ ಪಿಎಂಕೆ 5 ಕ್ಷೇತ್ರಗಳಲ್ಲಿ, ಭಾರತೀಯ ರಾಷ್ಟೀಯ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ, ಬಿಜೆಪಿ 1 ಕ್ಷೇತ್ರದಲ್ಲಿ, ಇತರೆ 9 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಕೇರಳಂನಲ್ಲಿ ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 50 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಎಲ್ಡಿಎಫ್ 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 23 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 17 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಎಐಎನ್ಸಿಆರ್ 7 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ 2 ಸ್ಥಾನದಲ್ಲಿ ಜಯ ದಾಖಲಿಸಿದೆ. ಎಐಎಡಿಎಂಕೆ, ಕಾಂಗ್ರೆಸ್, ಡಿಎಂಕೆ ತಲಾ 1 ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಪಕ್ಷೇತರ ಅಭ್ಯರ್ಥಿಗಳು 2 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಹಾಗೂ ಪುದುಚೇರಿ, ಕೇರಳಂ ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತಂತೆ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿ ಈ ಚುನಾವಣಾ ಫಲಿತಾಂಶ ಎನ್ಡಿಎ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ವಿಕಸಿತ ಭಾರತ ಎಂಬ ಅವರ ದೃಷ್ಟಿಕೋನದ ಪ್ರತಿಫಲ ಎಂದು ಬಣ್ಣಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಮುನ್ನಡೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಜಯ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇರಳದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನ ಗಳಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡು ಫಲಿತಾಂಶ ಅಚ್ಚರಿ ತಂದಿದ್ದು ಅಲ್ಲಿ ಹೊಸ ಯುಗ ಆರಂಭವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ತಮಿಳುನಾಡು ಫಲಿತಾಂಶ ಗ್ರಹಿಸಲು ಸಾಧ್ಯವೇ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬೆಂಬಲ ದೊರೆತಿದೆ ಎಂದು ಹೇಳಿದ್ದಾರೆ. ಅಸ್ಸಾಂನಲ್ಲಿ ಇನ್ನೂ ಹೆಚ್ಚು ಸ್ಥಾನ ಗಳಿಸುವ ನಿರೀಕ್ಷೆ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯನ್ನು ಅಳಿಸಿ ಹಾಕಿರುವ ಹಿನ್ನೆಲೆಯಲ್ಲಿ ಟಿಎಂಸಿಗೆ ಹಿನ್ನಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತದ ದುರುಪಯೋಗ ಹಾಗೂ ಹಣದ ಹೊಳೆಯಿಂದ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಇನ್ನು ಫಲಿತಾಂಶ ಬರಬೇಕಾಗಿದೆ, ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಹೀಗಾಗಿ ಕಾದು ನೋಡಬೇಕಿದೆ ಎಂದು ತಿಳಿಸಿದ್ದಾರೆ.
4: ಸಚಿವ ಸಂಪುಟದ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರಾಮ ಪಂಚಾಯತ್ವರೆಗೂ ಅವರು ತಮ್ಮ ಹಣ ಖರ್ಚು ಮಾಡುವಂಥದ್ದು ಮತ್ತು ಅಧಿಕಾರ ದುರುಪಯೋಗ ಮಾಡುವಂಥದ್ದು ಅಲ್ಲಿ ಕೆಲಸ ಆಗಿದ್ದರಿಂದ ಅಲ್ಲಿ ನಮಗೆ ಹಿನ್ನಡೆ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಇನ್ನೂ ಕೊನೆಯ ಹಂತದ ಚುನಾವಣೆ ಫಲಿತಾಂಶದವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಮೊದಲೇ 4-5 ರೌಂಡ್ಸಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇತ್ತು, ಹೀಗೆ ಕಾಂಗ್ರೆಸ್ ಮುನ್ನಡೆ ಅನ್ನುವಂಥದ್ದು ಬರ್ತಾ ಇದೆ ಕೆಲವು ರೌಂಡ್ಸ್ಗಳಲ್ಲಿ. ಹೀಗಾಗಿ ಕೊನೆಯವರೆಗೆ ಏನಾಗ್ತದೆ ಹೇಳಕ್ ಬರಲ್ಲ ದಾವಣಗೆರೆ. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಉಪಚುನಾವಣೆ ಏನಿದೆ ಇದೇ ಎಲ್ಲದಕ್ಕೂ ದಿಕ್ಸೂಚಿ ಅನ್ನುವಂಥದ್ದಲ್ಲ. ಆದರೆ
0: ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 May 2 ನಡೆದಂತಹ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಇಂದು ಅಧಿಕೃತ ಆಯ್ಕೆ ಪ್ರಮಾಣ ಪತ್ರ ವಿತರಣೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಜೀವರಾಜ್, 3 ವರ್ಷಗಳ ಹೋರಾಟದ ಫಲವಾಗಿ ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ, 4ನೇ ಬಾರಿಗೆ ಶೃಂಗೇರಿ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿರುವುದು ಸಂತಸ ಸಂದಿದೆ ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಒಬ್ಬ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಂಡವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಿದ್ದಾರೆ. ದಿವಂಗತ ಕೆಸಿ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಕೆಸಿ ರೆಡ್ಡಿಯವರ ಆಡಳಿತದ ಹೆಜ್ಜೆಗಳು ನಮಗೆ ದಾರಿದೀಪ ಎಂದು ತಿಳಿಸಿದ್ದಾರೆ. ಐಟಿಐ, ಎಚ್ಎಂಟಿ, ಇಸ್ರೋ ಮುಂತಾದ ಸಂಸ್ಥೆಗಳು ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅವರು ಎಂದು ಸ್ಮರಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಸದ್ಯದಲ್ಲೇ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಪ್ರಾರಂಭ ಮಾಡಲಾಗುವುದು ಎಂದು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ತಿಳಿಸಿದ್ದಾರೆ. ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವಂತಹ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಏರ್ಪಡಿಸಲಾಗಿದ್ದ ಇನ್ನೋವೆಕ್ಸ್ 2.0 ತಂತ್ರಜ್ಞಾನ ಕೌಶಲ್ಯ ಮೇಳದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸೈಬರ್ ಭದ್ರತೆ ಮತ್ತು ಬಯೋ ಇನ್ಫಾರ್ಮೆಟಿಕ್ಸ್ ವಿಷಯಗಳಲ್ಲಿ ಡಿಪ್ಲೊಮೋ ಕೋರ್ಸ್ ಆರಂಭ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವರದರಾಜನ್ ಕೃಷ್ಣ, ಡಾಕ್ಟರ್ ಜ್ಞಾನವೇಲ್ ಮುತ್ತರಸು, ಪವನ್ ಕುಮಾರ್ ಮತ್ತು ಡಾಕ್ಟರ್ ಬಿಆರ್ ಸುಪ್ರೀತ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಅನ್ವೇಷಣಾತ್ಮಕ ಮತ್ತು ಸೃಜನಶೀಲ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಬಂದ್ ಆಗಿದ್ದಂತಹ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬೆಳಗ್ಗೆ 11 ಗಂಟೆಯಿಂದ ಪುನರ್ ಆರಂಭಗೊಂಡಿದೆ. ಮೆಟ್ರೋ ನಿಲ್ದಾಣವನ್ನು ಸಾರ್ವಜನಿಕರ ಓಡಾಟಕ್ಕೆ ತೆರೆಯಲಾಗಿದೆ. ಈ ಕುರಿತಂತೆ ನಮ್ಮ ಮೆಟ್ರೋ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ. ವಿದ್ಯುತ್ ವ್ಯತ್ಯಯದಿಂದಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಕೆಲ ಗಂಟೆಗಳ ಕಾಲ ಬಂದ್ ಆಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ, ಕೇರಳಂನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು, ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಕದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ

102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿದು 2:41:41 ಸಮಯ ಆಗಿದೆ. ನಿಮಗೆಲ್ಲ ಗೊತ್ತಿದೆ ಈಗ ಚಿತ್ರತಾನ ಅಂದರೆ ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂಥ ಅವಕಾಶ. ಈ ದಿನದ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ಆರಿಸಿಕೊಂಡಿರುವ ಸಿನಿಮಾದ ಹಾಡುಗಳು, ಅದು 1984 ಬಂದ ಸಿನಿಮಾ. ವಿಷ್ಣುವರ್ಧನ್, ಮಾಧವಿ, ಸುದರ್ಶನ್, ಬಿ ಸರೋಜಾ ದೇವಿ ಹಾಗೆ ರಾಜಾನಂದ ಮತ್ತು ಬಹಳಷ್ಟು ಜನ ಕಲಾವಿದರು ಮಾಡಿರುವಂಥ ಸಿನಿಮಾ ಇದು. ರುದ್ರನಾಗ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಿಷ್ಣುವರ್ಧನ್, ಎಸ್ ಜಾನಕಿ, ವಾಣಿ ಜಯರಾಮ್ ಅವರು. ಗೀತೆಗಳಿಗೆ ಸಾಹಿತ್ಯ ನೀಡಿದವರು ಆರ್ ಎನ್ ಜೆ ಗೋಪಾಲ್, ಸಂಗೀತ ಸಂಯೋಜನೆ ಮಾಡಿದವರು ಎಂ ರಂಗರಾವ್. ಕೇಳಿ ಚಿತ್ರತಾನ ಕಾರ್ಯಕ್ರಮದಲ್ಲಿ ರುದ್ರನಾಗ ಚಿತ್ರದಿಂದ ಗೀತೆಗಳು.

ನಮಿಸು ರೈತನ ಮಗ ನಾನು ತೋಡಿನ ಬಲವ ನಂಬಿದ ಕುಲದೋನು ಒಳ್ಳೆ ಮಾತಿಗೆ ಒಳ್ಳೆ ಸ್ನೇಹಕ್ಕೆ ಒಳ್ಳೆ ಮನಸ್ಸಿಗೆ ಸೋಲೋನು ಹಂಚು ಮಾಡುವ ದ್ರೋಹಿ ರಕ್ತವ

0: ಹೋಗುವೆ ಯಾತಕ್ಕೆ, ಕೊಳವಿನ ಮುಂದೆ ಕೋಲದ ದಂಡೆ ಕರೆಯುವೆ ಯಾತಕ್ಕೆ, ದೂರ ಕರೆಯುವೆ ಯಾತಕ್ಕೆ.
1: ಹೋಗೆ ಹೋಗೆ ಹೋಗೆ.

ಹಾಗೆ ಯಾಕೆ ಬಟಗುಡ್ತೀಯ ನೀನು, ಜಗಣೆಯ ಹಾಗೆ ಯಾಕೆ ಅಣ್ಕೋತೀಯ ನೀನು, ದ್ರಾಕ್ಷಿ ಹಣ್ಣಂತ ಕಣ್ಣು ಕೆನ್ನೆ ಕಿತ್ತಾಲೆ ಕಣ್ಣು, ದ್ರಾಕ್ಷಿ ಹಣ್ಣಂತ ಕಣ್ಣು ಕೆನ್ನೆ ಕಿತ್ತಾಲೆ ಹಣ್ಣು, ಮುಂಕೆನೆ ಬೆನ್ನು ಹತ್ತಿ ಪ್ರಾಣ ಯಾಕೆ ತಿಂತೀನಿ ನೀನು.

ಹೋಗ್ಯ ಹೋಗ್ಯ ಮಜ್ಜಾಗ್ರಿ ಹೋಗ್ಯ ಹೋಗ್ಯ ಹೋಗ್ಯ ಮಜ್ಜಾರ್ರಿ ಹೋಗ್ಯ ಹೋಗ್ಯ ಹೋಗ್ಯ

ಚಿತ್ರತಾನ ಕಾರ್ಯಕ್ರಮದಲ್ಲಿ ರುದ್ರನಾಗ ಚಿತ್ರದ ಒಂದಷ್ಟು ಸೊಗಸಾದ ಹಾಡುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು. 3 ಗಂಟೆ 1 ನಿಮಿಷ ಆಗೇ ಬಿಡ್ತು ಇಷ್ಟೊತ್ತು ಕನ್ನಡ ಕಾರ್ಯಕ್ರಮಗಳನ್ನು ಕೇಳಿದ್ರೆ. ಇನ್ನು 1 ಗಂಟೆಯ ಕಾಲ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಿ 4 ಗಂಟೆಗೆ ಮತ್ತೆ ವಾಪಸ್ ಆಗ್ತೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳು ನಿಮಗಾಗಿ ಕಾಯ್ತಾ ಇರುತ್ತೆ. ಬನ್ನಿ ಕೇಳೋಣ ಪರಿಮಳ ಕಾರ್ಯಕ್ರಮವನ್ನು. ಸದ್ಯಕ್ಕೆ ಈಗ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುತ್ತೆ.

ಸರಿಯಾಗಿ 4 ಗಂಟೆಯ ಸಮಯ. ನಮಸ್ಕಾರ ಎಲ್ಲರಿಗೂ. 107.9 FM ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಇನ್ನೀಗ ಕೇಳಿ ಕಾರ್ಯಕ್ರಮ ಪರಿಮಳ ಕೆಲವೇ ಕ್ಷಣಗಳಲ್ಲೇ.

102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಈ ದಿನ ನಮ್ಮ ಕುಟುಂಬ ವ್ಯವಸ್ಥೆಯ ಸೋಲು ಮತ್ತು ಸವಾಲುಗಳು ಈ ಬಗ್ಗೆ AR ರಘುರಾಮ್ ಅವರಿಂದ ಭಾಷಣವನ್ನು ಕೇಳ್ತೇವೆ. ಹಾಗೆಯೇ ದು ಸರಸ್ವತಿ ಅವರಿಂದ ಒಂದು ಸಣ್ಣ ಕಥೆ ಇದೆ, ಬಚ್ಚಿಸು ಅಂತ. ಈ ಎರಡು ಮಾಹಿತಿಯನ್ನು ನಾವು ತಿಳ್ಕೊಳ್ತೇವೆ. ಅದರ ಜೊತೆಗೆ ಸೊಗಸಾದ ಚಿತ್ರಗೀತೆಗಳು ಕೂಡ ಪ್ರಸಾರವಾಗುತ್ತೆ. ಹೌದು, ಜಗತ್ತಿಗೆ ಕುಟುಂಬ ವ್ಯವಸ್ಥೆಯ ಮೌಲ್ಯ ಪ್ರಯೋಜನಗಳನ್ನು ಹೇಳಿದ ದೇಶ ನಮ್ಮದು. ತಂದೆ, ತಾಯಿ, ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಸೋದರ ಮಾವ, ಸೋದರತ್ತೆ, ಭಾವ, ಭಾಮೈದ, ನಾದಿನಿ, ಓರಗಿತ್ತಿ ಸೇರಿದ ಹಾಗೆ ಒಂದೇ ಕುಟುಂಬದ 20, 30, 40, 50 ಅಷ್ಟು ಯಾಕೆ 150 ಜನ ಒಂದೇ ಕಡೆ ಬದುಕಿ ಬಾಳ್ತಾ ಇದ್ರು. ಹಿರಿಯರಿಂದ ಕಿರಿಯರು ಅನುಭವವನ್ನು ಪಡ್ಕೊಳ್ತಾ ಇದ್ರು, ಒಂದಷ್ಟು ವಿಚಾರಗಳನ್ನು ತಿಳಿದು ಅಳವಡಿಸಿಕೊಂಡು ಬದುಕಿಗೆ ಬೇಕಾದಂತಹ ಒಂದಷ್ಟು ಪಾಠಗಳನ್ನು ಮನೆಯಿಂದಾನೇ ಕಲಿತಾ ಇದ್ರು. ಆದರೆ ಈಗ ಹಾಗೆ ಇಲ್ಲ, ಎಲ್ಲವೂ ಕೂಡ ನಿಧಾನವಾಗಿ ಬದಲಾಗ್ತಾ ಇದೆ. ಕೂಡು ಕುಟುಂಬದಿಂದ ಚಿಕ್ಕ ಕುಟುಂಬದ ಕಡೆಗೆ ನಾವು ವಾಲ್ತಾ ಇದ್ದೇವೆ. ಹೊಂದಾಣಿಕೆ ಅನ್ನೋದು ಕಡಿಮೆಯಾಗಿದೆ, ಪ್ರತ್ಯೇಕವಾಗಿ ಇರೋದೇ ಇಷ್ಟ ಆಗ್ತಾ ಇದೆ. ಗಂಡ ಹೆಂಡತಿಯರ ನಡುವಿನ ಭಿನ್ನಾಭಿಪ್ರಾಯ, ಇದರಿಂದಾಗಿ ಸಂಸಾರದ ತಾಳಮೇಳ ತಪ್ತಾ ಇದೆ. ತಂದೆ ತಾಯಿಯರ ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗದೆ ಬೇರೆ ಬೇರೆ ವ್ಯವಸ್ಥೆಗಳ ಕಡೆಗೆ ಗಮನ ಹೆಚ್ಚಾಗ್ತಾ ಇದೆ. ಹೇಗೆ ಎತ್ತ ಸಾಕ್ತಾ ಇದೆ ನಮ್ಮ ಕುಟುಂಬ ಪದ್ಧತಿ ಅಂತ ಕೇಳಿದ್ರೆ ಉತ್ತರಿಸೋದು ಕಷ್ಟವಾಗುತ್ತೆ. ಆದರೆ ಈ ಬಗ್ಗೆ ನಮಗೆ AR ರಘುರಾಮ್ ಅವರು ತಮ್ಮದೇ ಆದಂಥ ಅಭಿಪ್ರಾಯ ಅನಿಸಿಕೆಯನ್ನು ಹೇಳ್ತಾ ಇದ್ರೆ, ನಮ್ಮ ಕುಟುಂಬ ವ್ಯವಸ್ಥೆಯ ಸೋಲು ಮತ್ತು ಸವಾಲುಗಳು ಅಂತ. ಅದಕ್ಕಿಂತ ಮುಂಚೆ ಕಾನೂರು ಹೆಗ್ಗಡತಿ ಚಿತ್ರದ ಒಂದು ಹಾಡನ್ನು ನಾವು ಕೇಳೋಣ. ಈ ಹಾಡಿಗೆ ದನಿಯಾಗಿದ್ದಾರೆ ಪುತ್ತೂರು ನರಸಿಂಹ ನಾಯಕ್, ಹಾಗೆ ವಿಷ್ಣು, ಅಚಲ, ಕುಸುಮ, ವಿವೇಕಾನಂದ್ ಅವರು ಈ ಹಾಡಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

ಪರಿಮಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇರೋದು. ಸಮಯ 4:08:40. ಪರಿಮಳ ಇದೊಂದು ವಿವಿಧ ಭಾರತೀಯ ಮುಕ್ತವಾದ ವೇದಿಕೆ. ಇಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಈಗ ಕೇಳೋಣ ನಮ್ಮ ಕುಟುಂಬ ವ್ಯವಸ್ಥೆಯ ಸೋಲು ಸವಾಲುಗಳು, ಈ ಬಗ್ಗೆ ಎ.ಆರ್. ರಘುರಾಮ್ ಅವರ ಮಾತುಗಳು.

ಮೊನ್ನೆ ನನ್ನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಗೆಳೆಯನೊಬ್ಬ ಹೀಗೆ ಹೇಳಿದ, ನಿನಗೆ ಗೊತ್ತಾ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ಭಾರತದಲ್ಲಿ ವಿವಾಹ ವಿಚ್ಛೇದನ ಪ್ರಕರಣಗಳು ತುಂಬಾ ಕಡಿಮೆ ಎಂದು. ಹೌದು, ಇದು ನಮಗೆ ಅತ್ಯಂತ ಹೆಮ್ಮೆ ತರುವ ವಿಚಾರ. ಸಾವಿರಾರು ವರ್ಷಗಳ ಸನಾತನ ಸಂಸ್ಕೃತಿಯ ನಾಡಾಗಿರುವ ಭರತವರ್ಷದ ಮೇಲೆ ನೂರಾರು ಆಕ್ರಮಣಗಳಾದವು, ಸಾವಿರಾರು ದಂಗೆಗಳಾದವು. ವಿಶ್ವದ ಬಲಾಢ್ಯ ಎನಿಸಿಕೊಂಡ ರಾಷ್ಟ್ರಗಳು ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದವು, ಪ್ರಭುತ್ವವನ್ನು ಸ್ಥಾಪಿಸಿ ಇಲ್ಲಿ ಮೆರೆದವು. ಆದರೂ ಇವುಗಳನ್ನೆಲ್ಲ ಸಹಿಸಿಕೊಂಡ ಭರತಭೂಮಿ ತನ್ನ ಸಾಂಸ್ಕೃತಿಕ ನೆಲೆಯನ್ನು ಆದಷ್ಟು ಸುಲಭವಾಗಿ ಟೊಳ್ಳು ಮಾಡಿಕೊಳ್ಳಲಾರದು. ಇದಕ್ಕೆ ಕಾರಣ ಇಲ್ಲಿನ ಶಾಶ್ವತ, ಚಿರ ಪುರಾತನ, ನಿತ್ಯ ನೂತನ ಮತ್ತು ನಿಷ್ಕಲ್ಮಶವಾಗಿರುವ ಕುಟುಂಬ ವ್ಯವಸ್ಥೆ ಬಗೆಗಿನ ಬದ್ಧತೆ. ಮಿತ್ರ ಹೇಳಿದ ಮಾತನ್ನು ಮತ್ತೆ ಮತ್ತೆ ನಾನು ಅವಲೋಕನ ಮಾಡಿದೆ. ಅಮೆರಿಕಕ್ಕೋ ಇಂಗ್ಲೆಂಡ್

ಗೋ ಬೆಲ್ಜಿಯಂ, ಇಟಲಿ ಅಂತಹ ದೇಶಗಳಿಗೋ ಹೋಲಿಸಿದರೆ ನಮ್ಮ ದೇಶದಲ್ಲಿ ವಿಚ್ಛೇದನ ಎಂದರೆ ಡಿವೋರ್ಸ್ ಪ್ರಕರಣಗಳು ತುಂಬಾ ಕಡಿಮೆ. ಅಮೆರಿಕದಲ್ಲಿ ವಿವಾಹ ವಿಚ್ಛೇದನಕ್ಕೆ ಮರೆ ಹೋಗುತ್ತಿರುವವರ ಪ್ರಮಾಣ 50% ಎಂದರೆ ನಿಮಗೆ ಅಚ್ಚರಿಯಾಗುತ್ತದೆ. ಇಂಗ್ಲೆಂಡ್ನಲ್ಲಿ 1961 27,000 ದಂಪತಿಗಳು ಡಿವೋರ್ಸ್ ಪಡೆದಿದ್ದರು. 10 ಕಳೆಯುವಷ್ಟರಲ್ಲಿ ಈ ಪ್ರಮಾಣ 1.25 lakh ಏರಿಕೆಯಾಯಿತು. ಈಗ ಅಲ್ಲಿ ಪ್ರತಿ ವರ್ಷ 2 lakh ದಂಪತಿಗಳು ವಿವಾಹ ವಿಚ್ಛೇದನ ಪಡೆಯುತ್ತಿದ್ದಾರೆ. ಬೆಲ್ಜಿಯಂನಂತಹ ದೇಶದಲ್ಲಿ ಪ್ರತಿ 1,000 ಮದುವೆಗಳ ಪೈಕಿ 50 ಮದುವೆಗಳು ಮುರಿದು ಬೀಳುತ್ತಿವೆ. ಇಟಲಿ, ಐರ್ಲೆಂಡ್ನಂತಹ ದೇಶಗಳಲ್ಲಿ ಇದರ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಸದ್ಯ ಪತಿ ಪತ್ನಿ ಜತೆಗಿರುವುದೇ ಜಾಯಿಂಟ್ ಫ್ಯಾಮಿಲಿ ಎಂದಾಗಿರುವಾಗ ವಿದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ವಿವಾಹ ವಿಚ್ಛೇದನ ಪ್ರಕರಣಗಳು ತುಂಬಾ ಕಡಿಮೆಯಾಗಿವೆ. ಇದಕ್ಕೆ ಹಲವು ಕಾರಣಗಳೂ ಇವೆ. ಮೊದಲನೆಯದಾಗಿ, ನಮ್ಮಲ್ಲಿ ಆಗುವ ಬಹುತೇಕ ಮದುವೆಗಳು ಸಾಂಪ್ರದಾಯಿಕ ಚೌಕಟ್ಟಿನಲ್ಲೇ ಇರುತ್ತವೆ. ಹೀಗಾಗಿ ಮದುವೆ ಎಂಬುದು ಕುಟುಂಬಗಳ ನಡುವಿನ ಗೌರವದ ಪ್ರಶ್ನೆ ಆಗುವುದರಿಂದ ತುಂಬಾ ಸಲ ವಿಚ್ಛೇದನ ಪಡೆಯಲು ಹುಡುಗ ಅಥವಾ ಹುಡುಗಿ ಸಜ್ಜಾಗಿದ್ದರೂ ಕೂಡ ಕುಟುಂಬದ ಹಿರಿಯರು ಅದಕ್ಕೆ ಅವಕಾಶ ನೀಡುವುದಿಲ್ಲ. ವಿವಾಹ ವಿಚ್ಛೇದನ ಕೊಡಿ ಎಂದು ಕೋರ್ಟುಗಳಿಗೆ ಮರೆ ಹೋದರೂ ಅವು ಇಂತಿಷ್ಟು ದಿನಗಳ ಕಾಲ ಎಂದು ನಿಗದಿ ಮಾಡಿ ಮತ್ತೆ ಮತ್ತೆ ನೀವು ಯೋಚಿಸಿ ನಿರ್ಧರಿಸಿ ಎಂದು ಸಲಹೆಗಳನ್ನು ನೀಡಿ ಈ ಅವಧಿ ಮುಗಿದ ಮೇಲೆ ನಿಜವಾಗಿಯೂ ಡಿವೋರ್ಸ್ ಬೇಕಿದ್ದರೆ ಅಂಥವರಿಗೆ ವಿದ್ಯುತ್ತವಾಗಿ ನೀಡಿ ಬೇರ್ಪಡೆಗೆ ಅವಕಾಶವನ್ನು ಕೊಡುತ್ತವೆ. ಆದರೆ ಕುಟುಂಬಗಳ ಗೌರವದ ಪ್ರಶ್ನೆ ಬಂದಾಗ ಈ ತರದ ಯಾವುದೇ ಪ್ರಸಂಗಗಳು ಆಗುವುದಿಲ್ಲ. ಅದೇನೇ ಆಗಲಿ, ಡಿವೋರ್ಸ್ ಪಡೆಯುವುದು ಅಂದರೆ ಈ ಕುಟುಂಬದ ಮರ್ಯಾದೆಯನ್ನು ಕಳೆಯುವುದು ಎಂಬ ಅರ್ಥವನ್ನೇ ಕೊಡುತ್ತವೆ. ಹಿರಿಯರು ಆಗಾಗ್ಗೆ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿ ಸತಿಪತಿಗಳು ಒಂದಾಗಿರುವಂತೆ, ಮಕ್ಕಳು ಮರಿಗಳು ಜತೆಗಿರುವಂತೆ ಸೂಚನೆಯನ್ನು ಕೊಡುತ್ತವೆ. ಹಾಗಂತ ನಮ್ಮಲ್ಲಿ ಡಿವೋರ್ಸ್ ಪ್ರಕರಣಗಳು ಕಡಿಮೆಯಾಗಲು ಇದೊಂದೇ ಮುಖ್ಯ ಕಾರಣ ಅಲ್ಲ. ಮಕ್ಕಳು ಕಣ್ಣ ಮುಂದೆ ಇರುತ್ತಾರೆ. ನಾಳೆ ಡಿವೋರ್ಸು ಅಂದರೆ ಅವುಗಳ ಗತಿಯೇನು ಅನ್ನುವ ಪ್ರಶ್ನೆಯನ್ನು ಗಂಡಸರಿಗಿಂತ ಮುಂಚಿತವಾಗಿ ಹೆಂಡತಿ ಕೇಳಿಕೊಳ್ಳುತ್ತಾಳೆ. ಹೀಗಾಗಿ ತುಂಬ ಪ್ರಕರಣಗಳಲ್ಲಿ ಒಟ್ಟಿಗೆ ಬಾಳುವ ಆಕಾಂಕ್ಷೆ ಇಲ್ಲದಿದ್ದರೂ ಮದುವೆ ಎನ್ನುವ ಅಗ್ರಿಮೆಂಟು ಹಾಗೆಯೇ ಚಾಲ್ತಿಯಲ್ಲಿ ಇರುತ್ತದೆ. ಒಂದು ಸಮೀಕ್ಷೆಯ ಪ್ರಕಾರ ಆರ್ಥಿಕ ಸಬಲತೆ ಸಿಗುವುದು ಹೆಚ್ಚಾದಂತೆ ಡಿವೋರ್ಸ್ಗಳ ಸಂಖ್ಯೆ ಏರುತ್ತಾ ಹೋಗುತ್ತದೆ. ಭಿನ್ನಾಭಿಪ್ರಾಯ, ವೈಮನಸ್ಸು, ಒಂದು ಕುಟುಂಬ ಬೇರ್ಪಡುವ ಸ್ಥಿತಿಗೆ ಮುಖ್ಯ ಕಾರಣ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿರುವ ಕಟ್ಟುಪಾಡುಗಳು. ನಮ್ಮ ಬಹುತೇಕ ಕುಟುಂಬಗಳ ಆರ್ಥಿಕ ಹಿಡಿತ ಇರುವುದು ಪುರುಷರ ಹಿಡಿತದಲ್ಲಿ. ಒಂದು ಮಳ ಹೂವು ತೆಗೆದುಕೊಳ್ಳಬೇಕು ಎಂದರೂ, ಹಣೆಗೆ ಹಚ್ಚುವ ಬಿಂದಿಯ ತನಕ ಏನೇ ಬೇಕೆಂದರೂ ಆಕೆ ಗಂಡನ ಎದುರು ಕೈಚಾಚುವ ಸ್ಥಿತಿ ಬಹುತೇಕ ಹೆಣ್ಣು ಮಕ್ಕಳಿಗಿದೆ. ಆಕೆ ಅಡುಗೆ ಮಾಡುವುದರಿಂದ ಹಿಡಿದು ಸಂಬಂಧಿಕರು ಸರೀಕರು ಅಂತ ಯಾರ್ಯಾರು ಮನೆಗೆ ಬರುತ್ತಾರೋ ಅವರನ್ನೆಲ್ಲ ಖುಷಿಯಾಗಿಡುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಅಲ್ಲದೆ ಬಂದು ಹೋದವರು ಸಂಬಂಧಿಕರು ಸರೀಕರಿಗೆ ಹೀಗೆ ಹೇಳಿ ಹೋಗಿರುತ್ತಾರೆ, ಅದೇನಮ್ಮ ನಿನ್ನ ಸೊಸೆಯ ಕತೆ, ಬಂದವರನ್ನು ನೆಟ್ಟಗೆ ನೋಡಿಕೊಳ್ಳುವ ಮನೋಭಾವ ಇಲ್ಲ, ನಿನ್ನ ಕೈ ನಡೆಯುವಾಗ ಹೀಗೆ ಇರುತ್ತಿರಲಿಲ್ಲ ಬಿಡು, ಬಂದು ಹೋದವರಿಗೂ ಒಂದು ನೆಮ್ಮದಿ ಸಿಗುತ್ತಿತ್ತು ಅಂತ ಅತ್ತೆಯ ಮನದಲ್ಲಿ ಕಂಪ್ಲೇಂಟ್ಗಳನ್ನು ಬಿತ್ತಿ ಹೋಗುತ್ತಾರೆ. ಇಂತಹ ಕಂಪ್ಲೇಂಟ್ಗಳನ್ನು ಕೇಳಿದ್ದೇ ತಡ, ಬಹುತೇಕ ಅತ್ತೆಯರ ಕೋಪ ಸಹಜವಾಗಿಯೇ ಏರುತ್ತದೆ. ಇದು ಕ್ರಮೇಣ ವಿನಾಕಾರಣ ಕಲಹಗಳಿಗೆ ದಾರಿ ಮಾಡಿಕೊಡುತ್ತದೆ. ನಮ್ಮ ಕಡೆಯವರು ಬಂದರೆ ನೆಟ್ಟಗೆ ಉಪಚಾರ ಮಾಡುವುದಿಲ್ಲ, ನಿನ್ನ ಕಡೆಯವರು ಬಂದರೆ ಆದರೋಪಚಾರಕ್ಕೆ ಏನೋ ಕೊರತೆಯಿಲ್ಲ ಎಂಬ ಅತ್ತೆಯರ ತಕರಾರು ಶುರುವಾಗುತ್ತದೆ. ಗಂಡ ಅನಿಸಿಕೊಂಡವನು ಈ ಸಂದರ್ಭ ಗೋಜಲಿಗೆ ಸಿಲುಕುತ್ತಾನೆ. ಅತ್ತ ಕಡೆ ವಯಸ್ಸಾದ ತಂದೆ ತಾಯಿಯರನ್ನೂ ಬಿಟ್ಟುಕೊಡುವಂತಿಲ್ಲ, ಇತ್ತ ಹೆಂಡತಿಯ ಕಣ್ಣೀರಿನ ಹೊಡೆತವನ್ನೂ ತಾಳುವಂತಿಲ್ಲ. ಈ ರೀತಿಯ ಕಾಟ ಅತ್ತೆಯರಿಂದಲೇ ಆಗುತ್ತದೆ ಎಂದೇನಿಲ್ಲ, ಕುಟುಂಬದ ಯಾರಿಂದ ಬೇಕಾದರೂ ಆಗಬಹುದು. ಹೀಗಾಗಿ ಮದುವೆಗೆ ಭಾರತೀಯರು ಭಾರೀ ದಂಡವನ್ನೇ ತೆರುತ್ತಾರೆ. ತುಂಬು ಕುಟುಂಬಗಳಲ್ಲಿ ಗಂಡ ಎನಿಸಿಕೊಂಡ ಮನುಷ್ಯ 30-40 ವಯಸ್ಸಿಗೆ 60 ಗಡಿ ತಲುಪಿದಂತೆ ಕಾಣುವುದು ಇದೇ ಕಾರಣಕ್ಕಾಗಿ. ಇಂತಹ ಸಂದರ್ಭದಲ್ಲಿ ಹುಡುಗಿಯ ಕುಟುಂಬದವರು ಆರ್ಥಿಕವಾಗಿ ಗಟ್ಟಿಯಾಗಿದ್ದರೆ ಅಥವಾ ಹುಡುಗಿಯೇ ಒಳ್ಳೆ ಕೆಲಸದಲ್ಲಿ ಇದ್ದರೆ ಪತಿ ಪತ್ನಿ ಬೇರೆ ಮನೆ ಮಾಡುತ್ತಾರೆ, ಇಲ್ಲವೇ ವಿಚ್ಛೇದನ ಕೈಗೊಳ್ಳಲು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ. ಅಂತಿಮ ಪರಿಣಾಮ, ವೃದ್ಧ ತಂದೆ ತಾಯಿಗಳಿಗೆ ವೃದ್ಧಾಶ್ರಮವೇ ಗತಿ. ಅವರಿಬ್ಬರಲ್ಲಿ ಒಬ್ಬರು ಕಣ್ಣು ಮುಚ್ಚಿದರೂ ಉಳಿದೊಬ್ಬರ ಸ್ಥಿತಿ ಅತ್ಯಂತ ಘೋರ. ಕುಟುಂಬ ಎಂಬುದು ಛಿದ್ರವಾಗುವುದು ಹೀಗೆ. ಕುಟುಂಬ ವ್ಯವಸ್ಥೆಯ ಸೋಲು ಎಂಬುದನ್ನು ನಾವು ಈ ಮೂಲಕ ದಾಖಲಿಸಬಹುದು.
ಆಧುನಿಕ ಯುಗದಲ್ಲಿ ಹೆಣ್ಣು ಮಕ್ಕಳಿಗೂ ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶಗಳು ಸಿಗುತ್ತಿರುವುದರಿಂದ ಬಹುತೇಕ ಹೆಣ್ಣು ಮಕ್ಕಳು ಹಳೆಯ ಕಾಲದಲ್ಲಿ ಇದ್ದಂತಹ ಕೌಟುಂಬಿಕ ದೌರ್ಜನ್ಯವನ್ನೋ ಶೋಷಣೆ

0: ಯನ್ನು ಇಂದು ಸಹಿಸಿಕೊಳ್ಳುವುದಿಲ್ಲ. ಉನ್ನತ ಕಂಪನಿಗಳಲ್ಲಿ ಕೆಲಸ ಮಾಡುವ ಅನೇಕರು ಮದುವೆ ಮತ್ತು ಮಕ್ಕಳು ಬೇಡ ಎಂಬ ಗೋಜಿಗೆ ನಿರ್ಧಾರ ಮಾಡುತ್ತಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಅವಿವಾಹಿತ ವೃದ್ಧರ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಕುಟುಂಬ ಎಂದ ಮೇಲೆ ಗಂಡಿನ ದೈಹಿಕ ಮಾನಸಿಕ ಅಗತ್ಯಕ್ಕೆ ತಕ್ಕಂತೆ ಹೆಣ್ಣು, ಒಂದು ಹೆಣ್ಣಿನ ದೈಹಿಕ ಮಾನಸಿಕ ಆಕಾಂಕ್ಷೆಗಳಿಗೆ ಗಂಡಿನ ಅಗತ್ಯತೆ ಇದ್ದೇ ಇರುತ್ತದೆ. ಸಣ್ಣ ಪುಟ್ಟ ಕಾರಣಗಳಿಗೆ ಕುಟುಂಬವೇ ಒಡೆದು ಹೋಗುವುದು ಒಂದು ಸಮುದಾಯದ ಮತ್ತು ದೇಶದ ಸ್ವಾಸ್ಥ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದಲ್ಲ. ಯುರೋಪಿನ ಬಹುತೇಕ ದೇಶಗಳಲ್ಲಿ ಮದುವೆ ಎಂಬ ಅಗ್ರಿಮೆಂಟಿಗೆ ಅಣಿಯಾಗುವವರ ಸಂಖ್ಯೆ ದಿನೇ ದಿನೇ ಕುಸಿಯುತ್ತಿರುವುದರಿಂದ ಅಲ್ಲಿ ಮಕ್ಕಳ ಜನನ ಪ್ರಮಾಣವೂ ಕೂಡ ಕಡಿಮೆಯಾಗುತ್ತಿದೆ. ಇದೇ ಕಾರಣಕ್ಕಾಗಿಯೇ ಅಲ್ಲಿ ವಯೋವೃದ್ಧರ ಸಂಖ್ಯೆ ಹೆಚ್ಚಾಗುತ್ತಾ ಅವರನ್ನು ನೋಡಿಕೊಳ್ಳುವ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿದೆ. ಏಷ್ಯಾ ರಾಷ್ಟ್ರಗಳಿಂದ ದಾದಿಯನ್ನು ಕರೆಸಿಕೊಂಡು ಹಿರಿಯರ ಪೋಷಣೆಯನ್ನು ಮಾಡುತ್ತಿದ್ದಾರೆ. ಪ್ರತಿ ವರ್ಷ 15 ಲಕ್ಷ ಮಂದಿ ದಾದಿಯರು ಯುರೋಪ್ ಮತ್ತು ಅಮೆರಿಕ ದೇಶಗಳಿಗೆ ಭಾರತದಿಂದ ಹೋಗುತ್ತಿದ್ದಾರೆ ಎಂದು ಸಮೀಕ್ಷೆ ಹೇಳುತ್ತದೆ. ಆಧುನಿಕತೆ, ಪಾಶ್ಚಿಮಾತ್ಯರ ಪ್ರಭಾವ, ಪ್ರತ್ಯೇಕತಾ ಮನೋಭಾವ, ಪರರನ್ನು ಸಹಿಸಿಕೊಳ್ಳದ ಮನೋಭಾವ, ಕುಟುಂಬದ ಏರುಪೇರಿನ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ವ್ಯವಸ್ಥೆಯನ್ನು ಸಾವಕಾಶವಾಗಿ ಪರಿಭಾವಿಸಿ ಪರಾಮರ್ಶಿಸಿ ನೋಡುವ ತಾಳ್ಮೆ ಸಹನೆಗಳು ಮಾಯವಾದ ಕಾರಣ ಭಾರತದ ನಗರ ಪ್ರದೇಶಗಳಲ್ಲಿ ಈಗ ವಿಚ್ಛೇದನ ವಾರ್ಷಿಕ ಸರಾಸರಿ ಪ್ರಮಾಣ 7.4% ಏರಿದೆ. ಅಷ್ಟೇ ಅಲ್ಲ, ಮದುವೆಯ ಅಗ್ರಿಮೆಂಟ್ ಚಾಲ್ತಿಯಲ್ಲಿದ್ದರೂ ವಿವಾಹೇತರ ಸಂಬಂಧಗಳನ್ನು ಹೊಂದಿರುವ ಗಂಡು ಹೆಣ್ಣುಗಳ ಸಂಖ್ಯೆ ಏರುತ್ತಾ ಇದೆ. ಇದನ್ನೆಲ್ಲಾ ಗಮನಿಸಿದಾಗ ಸಾವಿರಾರು ವರ್ಷಗಳ ಸನಾತನ ಸಂಸ್ಕೃತಿ ಇರುವ ಭಾರತದಂತಹ ದೇಶದಲ್ಲಿ ನಮ್ಮ ವಿವಾಹ ಪದ್ಧತಿ ಕಂಫರ್ಟ್ನೆಸ್ ಕೊಡುವುದರಲ್ಲಿ ವಿಫಲವಾಗುತ್ತಿದೆಯೇ ಎಂಬ ಬಗ್ಗೆ ಅವಲೋಕನ ಮಾಡಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬನ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ. ಈ ಕುರಿತು ದೊಡ್ಡ ವೇದಿಕೆಗಳಲ್ಲಿ ವ್ಯಾಪಕ ಚರ್ಚೆ ನಡೆಯಬೇಕಾದ ಅಗತ್ಯವಿದೆ. ಕುಟುಂಬ ವ್ಯವಸ್ಥೆಯೊಂದು ಒಡೆದು ಹೋಯಿತು ಎಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾನಸಿಕವಾಗಿ ಡಿವೋರ್ಸ್ ಆಗುತ್ತಿರುವವರ ಸಂಖ್ಯೆಯೇ ಹೆಚ್ಚುತ್ತಿದೆ. ಇದರ ಬಗ್ಗೆ ನಾವೆಲ್ಲ ಯೋಚಿಸಲೇಬೇಕು. ಒಂದು ಪತ್ರಿಕೆಯ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 1 ಕೋಟಿ ಜೋಡಿಗಳು ಸತಿಪತಿಗಳಾಗುತ್ತಾರೆ. 25 ವರ್ಷಗಳ ಹಿಂದೆ 5% ವಿಚ್ಛೇದನ ಈಗ 3 ಪಟ್ಟು ಹೆಚ್ಚಾಗಿದೆ. ಪ್ರತಿ ವರ್ಷ 1.5 ಲಕ್ಷ ಹೆಂಗಸರ ವಿರುದ್ಧ ದಾಂಪತ್ಯ ಸಂಬಂಧಿ ದೌರ್ಜನ್ಯಗಳಾಗುತ್ತಿವೆ. 5 ಕೋಟಿ ಹೆಂಗಸರು ಅತ್ತೆ, ಗಂಡ, ಮೈದುನ, ಮಾವನ ಕಾಟದಿಂದ ನರಳುತ್ತಿದ್ದಾರೆ. ಆ ಪೈಕಿ 0.01% ಪ್ರಕರಣ ಮಾತ್ರ ಬೆಳಕಿಗೆ ಬರುತ್ತವೆ. 80% ಹೆಂಗಸರು ಬೇರೆ ದಾರಿ ಕಾಣದೆ ಗಂಡನ ಜೊತೆಗೆ ರಾಜಿ ಮಾಡಿಕೊಂಡು ಒಲ್ಲದ ಮನಸ್ಸಿನಿಂದ ಸಂಸಾರವನ್ನು ಮುಂದುವರಿಸುತ್ತಾರೆ. ಮದುವೆ ಎಂಬುದು ಇವರ ಪಾಲಿಗೆ ದುಸ್ವಪ್ನ. ವರದಕ್ಷಿಣೆ, ಕಿರುಕುಳ, ಹಿಂಸೆಗೆ ಅದೆಷ್ಟೋ ಮಹಿಳೆಯರು ನಿತ್ಯವೂ ಬಲಿಯಾಗುತ್ತಿದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಮದುವೆಯಾದವರು ಈ ಬಂಧನದಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾರೆ, ಹಾಗೂ ಆಗದವರು ಬಡಿಸಿಕೊಂಡು ಬಂದಿಗಳಾಗಲು ಪ್ರಯತ್ನಿಸುತ್ತಾರೆ ಎಂಬ ವಕ್ರತುಂಡೋಕ್ತಿ ನೆನಪಾಗುತ್ತದೆ. ಈ ಮಧ್ಯೆ ಮದುವೆಯ ಸುತ್ತ 10 ಕಾನೂನುಗಳು, 1000 ತೀರ್ಪುಗಳು, ಕೌಟುಂಬಿಕ ನ್ಯಾಯಾಲಯಗಳು, ಹೀಗೆ ಎಂತೆಂಥದೋ ಜಂಜಡಗಳು. ಮೊನ್ನೆ ಜಾರಿಗೆ ಬಂದಿರುವ ಕಾನೂನನ್ನು ನೋಡಿದರೆ ಹಿರಿಯ ಸಾಹಿತಿ KS ನರಸಿಂಹಸ್ವಾಮಿ ಅವರು ಬರೆದಂತೆ, ಮದುವೆಯಾಗಿ ತಿಂಗಳಿಲ್ಲ, ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಳೆಲ್ಲ ಬರುವಳೆನ್ನ ಶಾರದೆ ಎಂದು ನೀವೇನಾದರೂ ಕೂಗಿದರೆ ಆಕೆ ನಿಮ್ಮ ಮೇಲೆ ಕೇಸು ಹಾಕಬಹುದು. ಏರಿದ ದನಿಯಲ್ಲಿ ಹೆಂಡತಿಯನ್ನು ಕರೆದರೂ ಸಾಕು, ಆಕೆ ನಿಮ್ಮನ್ನು ಕಂಬಿ ಎಣಿಸುವಂತೆ ಮಾಡಿಬಿಡಬಹುದು. ಎಲ್ಲಿಗೆ ಬಂತು ನಮ್ಮ ಕೌಟುಂಬಿಕ ವ್ಯವಸ್ಥೆ ಎಂದು ಎಲ್ಲರೂ ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳುವ ಕಾಲ ಈಗ ಸನ್ನಿಹಿತವಾಗಿದೆ. ಮದುವೆ ಅಥವಾ ಸಂಸಾರ ಒಂದು ವ್ಯವಹಾರವೂ ಅಲ್ಲ, ಮನೋರಂಜನೆಯೂ ಅಲ್ಲ. ಮದುವೆ ಒಂದು ಸಂಸ್ಕಾರ ಮತ್ತು ಸಂಕಲ್ಪ. ಅಂಥದ್ದೊಂದು ಪವಿತ್ರವಾದ ಬಂಧನ ನಮ್ಮ ಜೊತೆಗಿದೆ. ಸತಿ ಮತ್ತು ಪತಿ ಒಬ್ಬರಿಗೊಬ್ಬರು ಆಸರೆಯಾಗಿ ಅನ್ಯೋನ್ಯತೆಯಿಂದ ಬದುಕುವುದು ಮದುವೆಯ ಉದ್ದೇಶ. ಹಾಗಾಗಿಯೇ ಭಾರತೀಯ ಕುಟುಂಬ ವ್ಯವಸ್ಥೆ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಕುಟುಂಬ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಲು ಪ್ರತಿಯೊಬ್ಬರೂ ಪ್ರಯತ್ನವನ್ನು ಮಾಡಬೇಕು. ನೆಮ್ಮದಿಯನ್ನು ಕುಟುಂಬ ವ್ಯವಸ್ಥೆಯಲ್ಲಿ ಮಾತ್ರ ಕಾಣಬಹುದಾಗಿದೆ. ನೆಮ್ಮದಿ ಅರಸಿ ಬೇರೆಡೆ ಹುಡುಕಿದರೆ ಸಿಗದು. ತ್ಯಾಗ ಮತ್ತು ದಾನದಲ್ಲಿ ಇರುವ ಆತ್ಮಸಂತೃಪ್ತಿಗೆ ಇಲ್ಲಿ ಬಹಳ ಪ್ರಧಾನವಾದ ಸ್ಥಾನವಿದೆ. ಜೀವನದಲ್ಲಿ ಸಂಪತ್ತೊಂದೇ ನೆಮ್ಮದಿಗೆ ಆಧಾರವಾಗಲಾರದು, ಆದರೆ ನೆಮ್ಮದಿ ಭಂಗಕ್ಕೆ ಸಂಪತ್ತು ಕಾರಣವಾಗಬಹುದು. ಇದು ನಮ್ಮ ಕೌಟುಂಬಿಕ ಚೌಕಟ್ಟನ್ನು ಗಟ್ಟಿಗೊಳಿಸುವ ಮೂಲಮಂತ್ರಗಳು. ಓಡುತ್ತಿರುವ ಬದುಕಿನಲ್ಲಿ ಕುಟುಂಬ ವ್ಯವಸ್ಥೆಯ ಪಾತ್ರ ದುರ್ಬಲವಾಗದಂತೆ ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಅದು ಕೇವಲ ಒಂದು ದಿನಕ್ಕೆ ಬರುವಂಥದ್ದಲ್ಲ. ಮಾನವೀಯ ನೆಲೆಗಟ್ಟಿನಲ್ಲಿ ನಿತ್ಯವೂ ರೂಢಿಸಿಕೊಳ್ಳುವ ಸಂಸ್ಕಾರ ಸಂಸ್ಕೃತಿಯಿಂದ ಇವೆಲ್ಲವೂ ಸಾಧ್ಯ. ನಮ್ಮ ದಿನಚರಿ, ಸಂಪ್ರದಾಯ, ಮಾನಸಿಕ ಸಂಬಂಧ, ಮಾತುಕತೆ, ಸ್ವಭಾವಗಳು ಕುಟುಂಬ ಸಮುದಾಯಗಳನ್ನು ಒಗ್ಗೂಡಿಸುವ ಮೂಲಕ ಈ ಉದ್ದೇಶವನ್ನು ಈಡೇರಿಸಿಕೊಳ್ಳುತ್ತವೆ. ವಿವಿಧ ಜೀವನ ಶೈಲಿಯಲ್ಲೂ, ಅಡುಗೆ ಉಡುಗೆಗಳ ಪದ್ಧತಿಯಲ್ಲೂ ಐಕ್ಯತೆಯನ್ನೇ ಕಂಡಿದ್ದೇ ಆದಲ್ಲಿ ಸುಖಿ ಸಮೃದ್ಧ ಸಮಾಜ ಪುನರ್ ನಿರ್ಮಾಣ ಆಗುವುದರಲ್ಲಿ ದೊಡ್ಡ ಮಾತೇನಿಲ್ಲ. ಇದೆಲ್ಲವೂ ಅನ್ವಯವಾಗಲು, ಅನುಷ್ಠಾನಗೊಳ್ಳಲು, ಅಕ್ಕರೆಯಿಂದ ಅರಿತುಕೊಳ್ಳಲು ಅದಮ್ಯ ಪ್ರೀತಿ ಮತ್ತು ಅಭಿಮಾನಗಳ ಜೊತೆಗೆ ಅನ್ಯರನ್ನೂ ಸಹಿಸಿಕೊಳ್ಳುವ, ಅರಿತು ಬಾಳುವ ಪಾಠ ಕಲಿಸುವ ಮುಖ್ಯ ವೇದಿಕೆ ಎಂದರೆ ನಮ್ಮ ಮನೆ. ಈ ಮನೆಯಲ್ಲಿ ತಂದೆ, ತಾಯಿ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ ಹೀಗೆ ಎಲ್ಲರೂ ಕೂಡಿ ಇದ್ದಾಗ ಅಥವಾ ಅತಿ ಹತ್ತಿರದ ಬಂಧುತ್ವವನ್ನು ಕಾಪಾಡಿಕೊಂಡಿದ್ದಾಗ ಇಂತಹ ವಾತಾವರಣದಲ್ಲಿ ಬೆಳೆಯುವ ಹೊಸ ಕುಡಿಗಳು ಯಾವತ್ತಿಗೂ ಸಮಾಜಮುಖಿಯಾಗಿಯೇ ಇರುತ್ತವೆ. ಒಟ್ಟಾಗಿ ಊಟ, ತಿಂಡಿ, ವಿಹಾರ ಮಾಡುವ, ಕಲೆ ಕ್ರೀಡೆ ಮುಂತಾದ ಚಟುವಟಿಕೆಗಳಲ್ಲಿ ಒಟ್ಟಾಗಿ ಬೆರೆಯುವ, ಹಬ್ಬ ಹರಿದಿನ ಜಾತ್ರೆ ಉತ್ಸವದಲ್ಲಿ ಉತ್ಸುಕತೆಯಿಂದ ಭಾಗವಹಿಸುವ, ನನ್ನ ಧರ್ಮ ಆಚರಣೆ ಸಂಪ್ರದಾಯದಲ್ಲಿ ಸುಖವನ್ನು ಕಂಡು ಇತರರ ಆಚರಣೆಗಳಿಗೂ ಅಷ್ಟೇ ಪವಿತ್ರ ಎಂದು ಪರಿಭಾವಿಸುವ ವ್ಯಕ್ತಿ ಮಾತ್ರ ಎಂದೆಂದಿಗೂ ಜೀವಂತವಾಗಿ ಬದುಕಿರುತ್ತಾನೆ, ತನ್ನ ಸುಖಿ ಸಮಾಜವನ್ನು ಕಟ್ಟಿಕೊಳ್ಳುತ್ತಾನೆ. ತೇನ ತ್ಯಕ್ತೇನ ಭುಂಜಿತಾಹ, ಕೊಟ್ಟು ತಿನ್ನುವುದು ಧರ್ಮ. ಬಟ್ಟೆ, ಬೆಂಕಿ, ಚಕ್ರ, ಲಿಪಿ, ಕೃಷಿ ಇತ್ಯಾದಿಗಳ ಬಗ್ಗೆ ಇರುವ ಮೂಲ ನಂಬಿಕೆಗಳನ್ನು ಸಾರಾಸಗಟಾಗಿ ಮೂಢನಂಬಿಕೆಗಳು ಎಂದು ತಿರಸ್ಕರಿಸದೆ, ಅಂಧವಾಗಿ ಎಲ್ಲವನ್ನೂ ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳದೆ ಕುತೂಹಲದಿಂದ ಗಮನಿಸಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತಿಳಿದುಕೊಂಡು ಸತ್ಯವನ್ನು ಅನುಷ್ಠಾನಕ್ಕೆ ತರಬೇಕಿರುವುದು ಇಂದಿನ ತುರ್ತು. ಸನಾತನ ಸಮನ್ವಯ ಸದ್ವಿಚಾರಗಳಿಂದ ಪರಿಪೂರ್ಣವಾದ ಹಿರಿಯ ವ್ಯಕ್ತಿತ್ವಗಳು ಇರುವುದರಿಂದಲೇ ಮನೆ ಆಧ್ಯಾತ್ಮಿಕ ನೆಲೆಗಟ್ಟನ್ನು ಭದ್ರ ಮಾಡುತ್ತಿದೆ. ಅವರಿವರು ಎಂಬುದನ್ನು ನಮ್ಮವರು ಎಂಬ ಬಾಹುಗಳಿಂದ ಬರಸೆಳೆದು ಪ್ರೀತಿಯ ಪರಿಧಿಯಲ್ಲಿ ಬಂಧಿಸುತ್ತವೆ. ವೈಯಕ್ತಿಕ ನಂಬಿಕೆ, ಧರ್ಮಾಚರಣೆ, ಗುಣ, ಆಹಾರ ಸ್ವೀಕಾರ ಕ್ರಮ, ಆಕಾಂಕ್ಷೆ, ಒಬ್ಬರಿಂದ ಒಬ್ಬರಿಗೆ, ಜಾತಿ ಪಂಗಡ ಸಮುದಾಯದ ಚೌಕಟ್ಟಿಗೆ ಒಳಗಾಗಿ ಭಿನ್ನ ಭಿನ್ನವಾಗಿರುವುದು ಸಹಜ. ಅದರ ನಡುವೆಯೇ ಲೋಕಾನುಕಂಪೆ ಭೂತಂಗಳ ನಿಷ್ಠೆ, ಲೋಕದ ಬಗ್ಗೆ ಅನುಕಂಪ, ಭೂತಗಳ ಬಗ್ಗೆ ದಯೆ ಹೊಂದಿದಾಗ ಮಾತ್ರ ಕುಟುಂಬ ಸಮಾಜ ದೇಶ ಮತ್ತು ಜಗತ್ತು ನನ್ನದು ಎಂಬ ಭಾವನೆ ಮೂಡುತ್ತದೆ. ಪ್ರಾಚೀನ ಅರ್ವಾಚೀನ ಸಂಸ್ಕೃತಿಗಳ ಸಂಗಮವಾಗಿ ವರ್ತಮಾನಕ್ಕೆ ಮಾತ್ರವಲ್ಲದೆ ವರ್ಷ ಕಳೆದರೂ ಒಂದಿಷ್ಟು ಮಾಸದಂತಹ ಮೌಲ್ಯಗಳು ನಮ್ಮ ಸುತ್ತಮುತ್ತಲೂ ಇವೆ. ಎಲ್ಲವನ್ನೂ ಕೇವಲ ಭೋಗದ ತಾಂತ್ರಿಕ ದೃಷ್ಟಿಯಿಂದ ನೋಡುವುದನ್ನು ಬಿಟ್ಟು ಮಾನವೀಯತೆಯಿಂದ ಅವಲೋಕನ ಮಾಡಿದಾಗ ಜೀವನ ನಿಜಕ್ಕೂ ಬಂಗಾರಮಯವಾಗುತ್ತದೆ. ಕಾಳಿದಾಸ ರಘುವಂಶದಲ್ಲಿ ಹೇಳಿದ ಮಾತಿನಂತೆ, ತ್ಯಾಗಾಯ ಸುಬುಧ ಅರ್ಥಾನಾಂ, ಇತರರು ಸುಖವಾಗಿರಬೇಕು ಎಂಬ ಉದ್ದೇಶಕ್ಕೂ ಧನಾರ್ಜನೆಯನ್ನು ಮಾಡಬೇಕು, ಹಣವನ್ನು ಸಂಪಾದನೆ ಮಾಡಬೇಕು. ಸಹನಾವವತು ಸಹನೌ ಭುನಕ್ತು, ಎಲ್ಲರೂ ಒಟ್ಟಾಗಿ ಬೆರೆಯೋಣ, ಒಟ್ಟಾಗಿ ಜೀವಿಸೋಣ, ಒಟ್ಟಾಗಿ ಸೇವಿಸೋಣ ಎಂಬ ಧ್ಯೇಯ ನಮ್ಮೆಲ್ಲರದ್ದಾಗಲಿ. ಸಂಘೇ ಶಕ್ತಿ ಕಲಿಯುಗೆ, ಒಟ್ಟಾಗಿರುವಾಗ ಸಿಗುವ ಆನಂದ, ಹಂಚಿ ತಿನ್ನುವಾಗ ಸಿಗುವ ಸುಖ ಅನನ್ಯ. ಇಂತಹ ನೂರಾರು ಸತ್ಯಗಳು, ದಾರ್ಶನಿಕರು ಕಟ್ಟಿಕೊಟ್ಟಂತಹ ನಿದರ್ಶನಗಳು, ಶಾಶ್ವತ ಸತ್ಯಗಳು, ಸಾವಿರಾರು ವರ್ಷದ ಸಾದೃಶ್ಯಗಳು ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿ. ಸಮರ್ಥ ಸಮೃದ್ಧ ಸುಖಿ ಭಾರತದ ಪುನರ್ ನಿರ್ಮಾಣಕ್ಕೆ ಇವೆಲ್ಲವೂ ಸಹಕಾರಿಯಾಗಲಿ ಎಂದು ಆಶಿಸೋಣ.
1: ಮದುವೆ ವಿವಾಹ ಅಂದರೆ ಜನ್ಮ ಜನ್ಮದ ಸಂಬಂಧ, ಅದು ಬಿಡಿಸಲಾಗದ ನಂಟು, ಏಳೇಳು ಜನ್ಮದ ನಂಟು ಅಂತಿದ್ರು, ಈಗ ಅನಿವಾರ್ಯ ಏನೂ ಅಲ್ಲ ಅನ್ನುವ ಹಾಗೆ. ಮತ್ತೆ ದಿನೇ ದಿನೇ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಲ್ಲಿಗೆ ಸೇರುವವರ ಸಂಖ್ಯೆ ಕೂಡ ಇನ್ನೂ ಹೆಚ್ಚಾಗ್ತಾ ಇದೆ. ಕುಟುಂಬ ನ್ಯಾಯ ನೀತಿ ಒಗ್ಗಟ್ಟು ಹೊಂದಾಣಿಕೆ ಪ್ರೀತಿ ಸ್ನೇಹ ಕರುಣೆ ದಾನ ಧರ್ಮ ಪರೋಪಕಾರ ಇವೆಲ್ಲ ಅರ್ಥವನ್ನು ಕಳ್ಕೊಳ್ತಾ ಇವೆ. ನಾನು ನನ್ನದು ಅನ್ನುವುದು ಮಾತ್ರ ಅನ್ನುವ ಸ್ಥಿತಿಗೆ ನಾವು ತಲುಪ್ತಾ ಇದ್ದೇವೆ ಅಂತ ಆಗಾಗ ಅಲ್ಲಲ್ಲಿ ವರದಿಗಳು ಕೂಡ ಆಗ್ತಾ ಇರುತ್ತವೆ. ಇಂತಹ ಸ್ಥಿತಿಗೆ ತಲುಪಲು ಕಾರಣ ಯಾರ್ಯಾರು ಅನ್ನುವುದನ್ನು ಒಂದಷ್ಟು ತಮ್ಮದೇ ಆದ ವಿಚಾರಧಾರೆಯನ್ನು ಹರಿಸಿದವರು A.R. ರಘುರಾಮ್ ಅವರು. ಕೇಳ್ತಾ ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪರಿಮಳ. ಪರಿಮಳ ಇದೊಂದು ಮುಕ್ತ ವಿಚಾರಧಾರೆ.

ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. 4:28 ಸಮಯ ಆಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಸೋಮವಾರದ ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು, ನಾನು ಚಂದು. ಪರಿಮಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನೀವು ದು ಸರಸ್ವತಿ ಅವರಿಂದ ಒಂದು ಸಣ್ಣ ಕಥೆ ಬಚ್ಚಿಸು ಕೇಳ್ತೀರಿ. ಅದಕ್ಕಿಂತ ಮೊದಲು ಮತ್ತೊಂದು ಚಂದದ ಹಾಡಿದೆ, ಸ್ನೇಹ ಸಂಬಂಧ ಚಿತ್ರದ್ದು. ರಮೇಶ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಈ ಹಾಡು ಚೌದೇಶಂಕರ್ ಅವರು ಬರೆದಿದ್ದು, ಜೆಕೆ ವೆಂಕಟೇಶ್ ಅವರ ಸಂಗೀತದಲ್ಲಿದೆ. ಕೇಳಿ ಪರಿಮಳ, ವಿವಿಧ ಭಾರತೀಯ ವಿಶೇಷವಾದ ಮುಕ್ತ ಮಾತುಕತೆಯ ವೇದಿಕೆ ಇದು.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.
2: ಪರಿಮಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 4:33:33 ವಿವಿಧ ಭಾರತಿ 102.9 FM. ನಾವೀಗ ಕೇಳೋಣ ದು ಸರಸ್ವತಿ ಅವರಿಂದ ಒಂದು ಸಣ್ಣ ಕಥೆ.
3: ದು ಸರಸ್ವತಿ ಅವರಿಂದ ಸಣ್ಣ ಕತೆ ಬಚ್ಚಿಸು, ಎನ್ ಸಂಧ್ಯಾರಾಣಿ ಅವರಿಂದ ಸ್ವರಚಿತ ಕವನಗಳ ವಾಚನ ಹಾಗೂ ಲೇಖಕಿ ಆಶಾಪೂರ್ಣಾದೇವಿ ಅವರ ಪರಿಚಯವಿದೆ. ಮೊದಲಿಗೆ ಕೇಳಿ ದು ಸರಸ್ವತಿ ಅವರಿಂದ ಸಣ್ಣ ಕತೆ ಬಚ್ಚಿಸು.
4: ಯಪ್ಪೋ, ಕೆಲ್ಸಕ್ಕೊಂಟಿದ್ದ ಅಪ್ಪನ್ನ ಲಕ್ಷ್ಮಿ ಕರೆದ್ಲು. ಹಿಂದಿನ ದಿನ ಮಾಮೂಲ್ಗಿಂತ ಹೆಚ್ಚಿಗೆ ಬಿದ್ದಿದ್ದ ಬೆಂಗಳೂರು ಹಬ್ಬದ ಕಸ ಗುಡಿಸಿ ಸಾಕಾಗಿದ್ದ ನರಸಿಂಹ ಬೆಳಗ್ಗೆ ಕೆಲ್ಸಕ್ಕೋಗ್ದೆ ಮಲಗಿದ್ದ. 2 ಗಂಟೆ ಹೊತ್ತಿಗೆ ಎದ್ದು ಇಟ್ಟುಂಡು ಮಾರ್ಕೆಟಿಗಾರು ಹೋಗಣ ಕೂಲಿಗೆ ಅಂತ ಹೊಂಟಿದ್ದ. ಮಗಳ ಕೂಗು ಕೇಳಿ ಏನ್ ಮಗ ಅಂದ. ಯಪ್ಪೋ, ಕಾಸಿದ್ರೆ ಕೊಡಪ್ಪ, ನಂತವ ವಸಿ ಕಾಸೈತೆ, 1/2 kg ಮಾಂಸ ತಂದು ಸಾರು ಮಾಡ್ತೀನಿ ಸಾಯಂಕಾಲಕ್ಕೆ. ಬಾಗ್ಲಾಗೆ ನಿಂತಿದ್ದ ಬಿಮ್ಮನ್ಸಿ ಮಗಳು ಕಂಡು ಕಣ್ಣು ತುಂಬಿಕೊಂಡು ಹೋ ನರಸಿಂಹಂಗೆ. ಎರ್ಗೆಗೆ ಅಂತ ಮಗಳು ಕರ್ಕೊಂಡು ಬಂದು ವಾರಾತು. ಒಂದಿನ ಕಾರು ಅಕ್ಕಿ ತಿಕ್ ಬೆಲ್ಲನೂ ಹಾಕ್ಲಿಲ್ಲ. ಅಪ್ಪನ ಕಣ್ಣಾಗ ನೀರು ಕಂಡ ಲಚ್ಮೋ, ಕಾಸಿಲ್ಲ ಅಂದ್ರೆ ಬುಡಪ್ಪೋ ಕಣ್ಣಾಗ ಯಾಕೆ ನೀರು ಹಾಕ್ತೀಯಾ ಅಂದ್ಲು. ಅದಕ್ಕಲ್ಲ ಮಗ, ಬಿಮ್ಮನ್ಸಿ ಮಗಳು ಬಂದು ವಾರಾತು ಏನ್ ಬೈಕೆ ಅಂತ ಕೇಳಲಿಲ್ಲ, ಅದಕ್ಕೆ ಬೇಜಾರಾಯ್ತು ಮಗಳೇ ಅಂದು ಚಡ್ಡಿ ಜೇಬೆಲ್ಲ ತಡ್ಕಿ 40 ರೂಪಾಯಿ ತಕ್ಕೊಟ್ಟು, ನಿನ್ ದುಡ್ಡೇನು ಹಾಕ್ಬೇಡ ಮಗ, 1/2 kg ತಂದ್ಕೊಂಡು ನಿನ್ ಪೂರ್ತಿಗೆ ಮಾಡ್ಕೊಳಪ್ಪ, ಇನ್ನೇನು ಮಾರ್ನಾಮಿ ಬತ್ತದಲ್ಲ ಅಪಾರ ಮಾಡಿವಂತೆ ಅಂತ ಒಂಟ. ಯಪ್ಪೋ, ನನ್ನ ಬೈಕೆಗಲ್ಲ

ಕಣಪ್ಪ ಅಂದವಳು ನಾಲ್ಗೆ ಕಚ್ಕೊಂಡು ಅರ್ಧ ಕೆಜಿನ ತತ್ತಿನಿ ಬಿರ್ನ್ ಬಾರಪ್ಪ ಬಿಸೆದು ಉಣ್ಣಿವಂತೆ ಅಂತ ತಾಕೀತ್ ಮಾಡಿದ್ಲು ಅಪ್ಪಂಗೆ ಲಚ್ಮು. ಮಗಳ ಹೊಟ್ಟೆ ಮಾತು ಕೇಳಿದ ನರಸಿಂಹ ಹಿಂದಕ್ಕೆ ಬಂದು ಲಚ್ಮು ಕೆನ್ನೆ ಸವರಿ, ವಾಜ್ಜಲುಮ್ದಾಗೆ ನಿನ್ನ ಹೊಟ್ಟೆ ಮಗ್ನಾಗಿದ್ನೇನೋ ಕಣೇ ನನ್ನ ತಾಯಿ ಅಂತ ಲಟ್ಕೆ ಮುರಿದು ಒಂಟ. ಬಿರ್ಬಿರ್ನೆ ನಡಿಯೋಕೆ ನಾನ್ ಬಿಟ್ಟೆನಾ ಅನ್ನಂಗೆ ಹೊಟ್ಟೆಲಿರೋ ಮಗ ಅಲ್ಲಾಡ್ತು. ಯಪ್ಪ ಯಪ್ಪ ಇದ್ರಬ್ರ ನೋಡಪ್ಪ, ನಾನು ಉಂಡಿದ್ ನಿಂಗು ದಕ್ಕುತ್ತಲ್ಲ ಸುಮ್ಕಿರು ಅಂತ ಹೊಟ್ಟೆ ಮೇಲೆ ಕೈ ಆಡಿಸಿ ಮುಂದ್ಕೊಂಟ್ಲು. ಅವ್ವ ಕೈ ಇಕ್ಕಿ ಅನ್ನ ಇಟ್ಟು ಅಂತ ಉಣ್ಣದ್ ಬಿಡದ್ ಯಾವಾಗ ಅಂತ ಲಚ್ಮುಗೆ ಚಂದಾಗ್ ಗೊತ್ತು. ಅವನಿಂದೆ ಅವಳು ಹೋಗೋಳಲ್ಲ ಪರಕೆ ಹಿಡ್ಕೊಂಡು, ಏಟೊಂಥರ ಮುದ್ದು ಮಾಡೋಳು ಅವ್ವ ಇಸ್ಕೂಲ್ಗೆ ಹೋಗ್ಲಿ ಅಂತವ. ಇನ್ನೊಂದು ಸ್ವಲ್ಪ ಮನ್ಕಂಡಿರಪ್ಪ, ಪಕ್ಕದಾಗಿರೋ ಹೆಂಗಟಜ್ಜಿ ಬಂದು ಎಬ್ಸುತ್ತೆ, ಎದ್ದು ಮಖ ತೊಳ್ಕೊಂಡು ಅನ್ನ ಅದೇ ಉಂಡ್ಕೊಂಡು ಅಜ್ಜಿ ತವ ತಲೆ ಕೆರೆಸ್ಕೊಂಡು ಇಸ್ಕೂಲ್ಗೆ ಹೋಗಪ್ಪ ಅಂದ್ರೆ ಹೋಗ್ದೆ ಕಳ್ಬಿದ್ದೋಳು ನಾನೇ. ಇನ್ನೇನು ಮಾಡೋದು, ಬೆಚ್ಚಗೆ ಅವನೊಟ್ಟೆ ಸೇರ್ಕೊಂಡು ಮಲ್ಕಳಿವೆ. ಕತ್ಲಿದ್ದಂಗೆ ಎದ್ದು ಒಂಟ್ಬಿಡೋರು ಅವ್ವ ಅಪ್ಪ. ಬಿಟ್ಟಿರೋ ಕಾಯ್ದೆ ರಣಾರಂಪ ಮಾಡಿ ಅವನ ಜೊತೆಲೆ ಹೋಯ್ತಿದ್ದೆ. ಹೊಟ್ಟೆಲಿಟ್ಕೊಂಡು 9 ತಿಂಗಳು ಕಸ ಹೊಡೆದಿದ್ದೀನಿ, ಎತ್ ಮೇಲೂ ಬೀದ್ ಬೀದಿಲಿ ಮಲಗಿಸಿ ಕಸ ಹೊಡೆದಿದ್ದೀನಿ. ಇನ್ನೇನ್ ಮಾಡಿಯಾ, ಪರ್ಕೆ ಹಿಡಿದಲೆ ಆ ಪರಮಾತ್ಮನು ನಿನ್ನ ಹಣೆ ಬರನುವೆ ಪರ್ಕೆ ಕಡ್ಡಿಲೆ ಗೀಚವನೆ, ಅದಕ್ಕೆ ಹಿಂಗಾಡೋದು ನೀನು ಅಂತ ಸ್ವಾಟೆ ತಿವಿದು ಕರ್ಕೊಂಡೋಗೋಳು. ಕರ್ಕೊಂಡೋದ್ರು ಪರ್ಕೆ ಮುಟ್ಟಕ್ ಬಿಡ್ತಿರ್ಲಿಲ್ಲ. ಬಿಸಿಲಾದ್ರೆ ಗದ್ರಿ ಮರದ ಕೆಳಗೆ ಆಡ್ಕೊಂಡಿರು ಅಂತ ಉದ್ದನೆ ರೋಡ್ ಗುಡ್ಸಕ್ ಹೋಗೋಳು. ಗೋಳಾಡಿರೆ ಅಪ್ಪ ಮರಕ್ಕೆ ಹಗ್ಗ ಕಟ್ಟಿ ಗೋಣಿಚೀಲ ಹಾಕಿ ಉಯ್ಯಾಲೆ ಹಾಕ್ಕೊಡೋನು. ತೂಕಂಡು ಆಡಿವೆ. ಮಧ್ಯಾಹ್ನದೊತ್ತಿಗೆ ಕೆಲಸ ಮುಗಿದ್ರೆ ಅಪ್ಪ ಮಾರ್ಕೆಟಿಗೆ ಕೂಲಿಗೆ ಹೋಗೋನು, ಅವ್ವ ಮನೆ ಕೆಲ್ಸಕ್ಕೆ ಹೋಗೋಳು. ನಾನು ಅವನಿಂದೆ ಹೋದ್ರೆ ಕೆಲಸದ ಮನೆಯವ್ರು ಕೊಡೋ ತಿಂಡಿ ಎಲ್ಲ ನಂಗೆ, ಮಾರ್ಕೆಟಿಗೆ ಹೋದ್ರೆ ಅಪ್ಪಂಗೆ ಸಿಗೋ ಹಣ್ಣೆಲ್ಲ ನಂದು. ಸಾರಿನ ರುಚಿಗೆ ಅವ್ವ ಇವತ್ತು ಲೊಟ್ಟೆ ಹೊಡ್ಕೊಂಡು ಉಣ್ಬೇಕು. ಯಾವಾಗ ಬಿಡುಗಡೆನೋ ಗುಡ್ಸೋ ಕೆಲ್ಸದಿಂದ. ಸತ್ನಾರೋ ಬೇಕೋ ನಾಯಿನೋ, ಎತ್ತಾಕ್ದಾಗೆಲ್ಲ ಅವ್ವ ಉಣ್ಣದ್ನೇ ಬಿಡ್ತಾಳೆ. ಕಾಫಿ ಟೀ ಕುಡ್ಕೊಂಡು ಗಂಜಿ ಕುಡ್ಕೊಂಡು ಇದ್ದು ಬಿಡ್ತಾಳೆ. ಅನ್ನ ಇಟ್ಟು ಅಂತ ಕೈಲಿ ಮುಟ್ಟಲ್ಲ. ಮಸಾಲೆ ಸುರಿವಿದ ಮೇಲೆ ಸಾರು ಇನ್ನೂ ಗಮ್ಗುಡ್ತು. ಅಪ್ಪ ಬರೀ ವಾಸನೆ ಹಿಡ್ದು, ಏನ್ ಮಗ ಬರೀ ವಾಸನೆಗೆ ಬಾಯಾಗ ನೀರು ಬತ್ತವೆ, ಉಣ್ಣಕ್ಕಿನ್ನು ಏಸ್ ಚಂದಾಗಿದ್ದು, ಘನವಾಗಿ ಎರಡು ಚೆಂಡಿಟ್ಟು ಉಣ್ಬೋದು ಅಂತಾನೆ. ಅಪ್ಪಂಗೆ ನಾನು ಏನ್ ಮಾಡಿರು ಚಂದ್ವೆ, ನಂಗಿಂತ ಚಂದಾಗಿ ಮಾಡೋಳು ಅವ್ವನೆ. ಎಲ್ಲದ್ರಾಗೂ ಹಚ್ಕೊಟ್ಟು ಅವಂದು ದೇವ್ರ ದಯಿಂದ ನಂಗೂ ಇಲ್ಲೇ ನೆಲೆ ಆದ್ರೆ ಅಪ್ಪ ಅವಂಗೆ ಒಂದು ಆಧಾರ ಅಂದ್ಕೊಂಡು ಸಾರಿಳಿಸಿ ಇಟ್ನೆಸ್ರಿಗೆ ಇಟ್ಲು. ಕಸ ತುಂಬಿದ 4 ಡ್ರಮ್ ಇದ್ದ ಗಂಟೆಗಾಡಿನ ದಿಣ್ಣೆಯಂಗಿದ್ದ ರಸ್ತೆ ಉದ್ದೂಕ್ಕೂ ತಳ್ಕೊಂಡು ಲಾರಿ ತಕ್ಕೆ ಬರೋ ಹೊತ್ತಿಗೆ ಆಂಜಿನಮ್ಮನ ಭುಜವೆಲ್ಲ ಸೋತೋಗಿ ತೊಡೆಗಳು ನಡುಗ್ತಾ ಇದ್ವು. ಲಾರಿ ಮೇಲಿದ್ದ ಓಬ್ಳೆಸಂಗೆ ಡ್ರಮ್ ಎತ್ತಿ ಕಸ ಸುರಿಯಪ್ಪ ಅಂತೇಳಿ ಮರದ ನೆಳ್ಳಿದ್ದ ಫುಟ್ಪಾತ್ ಮೇಲೆ ಕುಂತ್ಕೊಂಡ್ಲು. ಈ ಅಂಜಿನಮ್ಮ ಬಲು ನೀಟು, ತಲೆ ಕೂದಲು ಮ್ಯಾಲೆತ್ತಿ ಪಿನ್ ಹಾಕಿ ಜಡೆ ಎಣ್ಕೊಂಡ್ರೆ ಮಖದ ಮೇಲೆ ಒಂದು ಕೂದಲು ಅಲ್ಲಾಡಂಗಿಲ್ಲ. ಹಸಿರು ಬಣ್ಣದ ಚೊಚ್ಚ ಬೆಂಗಳೂರು ಕೋಟ್ ಹಾಕಿ ಗುಂಡಿ ಹಾಕಿದ್ರೆ ಬೀದಿ ಗುಡಿಸ್ಲಿ, ಮೋರಿ ಇಳಿಲಿ, ಕಸ ಎತ್ತಲಿ, ಗಿಡ ಕೀಳಲಿ, ಗಲೀಜಾಗ್ತಿರ್ಲಿಲ್ಲ. ಬಲೇ ನಾಜುಕು, ಚೂರು ಗಲೀಜ್ ಮಾಡ್ಕೊಳ್ದೆ ಕೆಲಸ ಮಾಡ್ತಾಳೆ, ಅದಕ್ಕೆ ಮನೆ ಕೆಲ್ಸಕ್ಕೆ ಕರೀತಾರೆ. ವಿದ್ಯಾನಗರವೆಂಬ ಸುಂದರ ಬಡಾವಣೆ ಬಡಾವಣೆಯಾಗುವುದಕ್ಕೂ ಮೊದಲು ಸಣ್ಣ ತಿಮ್ಮನ ಹಳ್ಳಿಯಾಗಿತ್ತು. ಅಲ್ಲಿದ್ದುದು ಹಳ್ಳಗಳು, ದಿಬ್ಬಗಳು, ಆಳೆತ್ತರದ ಗಿಡಗಂಟೆಗಳು, ಹಾವುಗಳು, ಹುಳು ಹುಪ್ಪಟೆಗಳು. 10-12 ವರ್ಷಗಳ ಹಿಂದೆ ಹಾಳು ಜಾಗವನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಅಂಜಿನಮ್ಮ ಸೇರಿದಾಗ ಸಿಗುತ್ತಿದ್ದ ಸಂಬಳ 300. ಕಾರ್ಪೊರೇಷನ್ ಕೆಲಸ ಮುಂದೆ ಪರ್ಮನೆಂಟ್ ಆಗುತ್ತೆ, ಕೆಲ್ಸಕ್ ಬನ್ನಿ ಅಂತ ಗುತ್ತಿಗೆದಾರರು ಕಾರ್ ಹಾಕೊಂಡು ಹೋಗಿ ಕರೆದಾಗ ಮುಗಿಬಿದ್ದು ಬಂದವರಲ್ಲಿ ನರಸಿಂಹ ಅಂಜನಮ್ಮನ ಜೋಡಿನೂ ಇತ್ತು. ಈಗ ಕಾಂತ್ರಾಟ್ ಕೆಲಸ, ಆಮೇಲೆ ಪರ್ಮೆಂಟ್ ಕೆಲಸ ಅಂತ ಜಪ ಮಾಡುತ್ತಲೇ 12 ವರ್ಷ ಕಳೆದು ಹೋಯಿತು. ಹಳ್ಳ ತುಂಬಿ ದಿಬ್ಬ ಸಾಪಾಟು ಮಾಡಿ ಬಡಾವಣೆ ಮಾಡಿದ ಬಡವರ ಬವಣೆ ನಿಂತಲ್ಲೇ ಇದೆ. ಆದರೆ ಈ ಬವಣೆ ಅಂಜನಮ್ಮನ ಚೈತನ್ಯವನ್ನು ಅಲುಗಾಡಿಸಿಲ್ಲ. ದೇವನೆಂಬೋನ ಮೇಲಿನ ಅಚಲ ಶ್ರದ್ಧೆ ನಂಬಿಕೆಯ ಭಕ್ತಿಯ ಮೂಲ ಮತ್ತು ಪರಮೋಚ್ಚ ಗುಣ ಎನ್ನುವುದಾದರೆ ಆಂಜಿನಮ್ಮ ಸಂಪೂರ್ಣವಾಗಿ ಭಕ್ತೆ. ನಿಯತ್ತಾಗಿ ದುಡಿಯುವ ಆಂಜಿನಮ್ಮನಿಗೆ ಅಂಜಿಕೆ ಇಲ್ಲದ ಗುಂಡಿಕೆ ಇತ್ತು. ಫುಟ್ಪಾತಿನ ಮೇಲೆ ಕೂತಿದ್ದ ಆಂಜಿನಮ್ಮನ ಎರಡೂ ಕಣ್ಣಿಂದಲೂ ನೀರು ಸುರಿಯತೊಡಗಿತ್ತು. ಸುಮಾರು ತಿಂಗಳಿನಿಂದ ಹೀಗೆ ಆಗುತ್ತಿತ್ತು. ಕಣ್ಣು ಪರೀಕ್ಷೆ ಮಾಡಿಸಿದಾಗ ಡಾಕ್ಟರು ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ, 2 ವಾರ ಕೆಲಸ ಮಾಡಬಾರದು, ಧೂಳು ಕಸ ಬೀಳದಂಗೆ ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ರು. 2 ವಾರ ಇರಲಿ, 2 ದಿನ ರಜಾ ಕೊಟ್ಟನ ಮೇಸ್ತ್ರಿ, ನಾಷ್ಟಕ್ಕೂ ಬಿಡಲ್ಲ, ಕಾಪಿಗೂ ಬಿಡಲ್ಲ, ಒಂದ್ ಗಳಿಗೆ ಕುಂತ್ಕೊಳ್ಳಂಗಿಲ್ಲ. ಆಯ್ದ ಪೂಜೆ ಮಂಗಳಾರತಿ ಆದಾಗಿಂದ ಅವನ್ ಕಾಟ ಹೆಚ್ಚಾಗದೆ.
ಮಂಗಳಾರತಿ ಅಂದ್ಕಂತಿದ್ದಂಗೆ ನಗ ಬಂತು ಆಂಜನಮ್ಮ.

ಆವತ್ತಾಗಿದ್ದು ಕಣ್ಮುಂದಕ್ಕೆ ಬಂತು. ಹೊಸ ಸಂಬಳದ ಸಲುವಾಗಿ ದೊಡ್ಡ ಮನಸ್ಸುಗಳ ನೋಡಿತ್ತೇ ನೋಡಿತ್ತು. ಕಾರ್ಪೊರೇಷನ್ ತವ ಕುಂತ್ಕೊಂಡು ಕೂಗಾಡಿತ್ತೇ ಕೂಗಾಡಿತ್ತು. ಕಮಿಷನ್ರು ಆಗುತ್ತೆ ಆಗುತ್ತೆ ಅಂದ್ಕೊಂಡೇ ಬಂದ್ರು. ಮಿನಿಸ್ಟ್ರು ಆಗೇ ತಿರುತ್ತೆ, ಗೌರ್ಮೆಂಟ್ ಆಜ್ಞೆ ಮಾಡದೆ ಅಂದ್ರು. ಆಜ್ಞೆ ಆಗಿ ದಿನ್ಕೊಳು ಮುಂದ್ಕೋದ್ವು. ಸಂಬಳ ಹಿಂದಕ್ಕೆ ಉಳ್ಕಂತು. ಮೆಟ್ ಸೌದೋದ್ವು, ಕಾಸು ಸೌದೋದ್ವು, ಮಾತು ಸೌದೋದ್ವು, ರೋಸೋದಂಗಾಗಿತ್ತು. ಅದಕ್ಕೆ ಅವತ್ತು ಮಸ್ಟಲ್ಲಿ ಕೇಳೇ ಬಿಟ್ಟಿದ್ದೆ ಇನ್ಸ್ಪೆಕ್ಟರ್ ಅಮ್ಮನ ಎದುರಿಗೆ, ಓನರ್ನ. ಏನ್ ಸ್ವಾಮಿ, ಹೊಸ ಸಂಬಳ ಕೋರ್ಟ್ಗೂ ಬಂತು, ಕಾರ್ಪೊರೇಷನ್ಗೂ ಬಂತು, ನಾವಂತೂ ಕೈಯಾಗಿ ತಗೊಂಡ್ಲಿಲ್ಲ, ಕಣ್ಣಕ್ ಕಾಣ್ಲಿಲ್ಲ, ನಮ್ ಬೆವರಿನ ದುಡ್ಮೆ ನಾವು ಕೇಳೋದು, ಬಿಟ್ಟಿ ಅಲ್ಲ, ಕೊಟ್ಟು ಪುಣ್ಯ ಕಟ್ಕೊಳ್ಳಿ, ಹೆಸ್ರೇಳ್ಕೊಂಡು ದೀಪ ಉಚ್ತೀವಿ ಅಂತ. ಬೈಯೋದೇನೋ ಬೈದೆ, ಕೆಲಸದಿಂದ ತೆಗ್ದಾಗ್ತಾನೇನೋ ಅಂದ್ಕೊಂಡ್ರೆ ಬೆಳಿಗ್ಗೆಲೆ ಮೇಸ್ತ್ರಿ ಕೈಲಿ ಹೇಳ್ಕಳ್ಸಿದ್ದ, ಕೆಲಸ ಮುಗಿಸಿ ಎಲ್ರೂ ಗಾಡಿ ತಗೊಂಡು ಪಕ್ಕದ ವಾರ್ಡಿಗೆ ಬರ್ಬೇಕಂತೆ, ಅಲ್ಲೇ ಆಯುಧ ಪೂಜೆ ಮಾಡಿ ಬಚ್ಚಿಸ್ಕೊಡ್ತಾರಂತೆ ಅಂತ. ಹೊಸ ಸಂಬಳನೂ ಕೊಟ್ಟನೇನೋ ಅಂತ ಎಲ್ರು ಗಾಡಿ ತಳ್ಕೊಂಡು ಹೋಗಿದ್ವಿ. ಹೋದ್ರೆ ಆ ವಾರ್ಡವರೆಲ್ಲ ಪೂಜೆ ಮಾಡಕ್ ತಯಾರಾಗವ್ರೆ, ನಿಮ್ ಗಾಡಿನೂ ತರ್ರಮ್ಮ ಪೂಜೆ ಮಾಡಕ್ಕೆ ಅಂತ ಯಾರು ಹೇಳೋರೇ ಇಲ್ಲ. ಓನರ್ ಬೋದಾಳ ಕಮುಕ್ ಕಿಮುಕ್ ಅಂದ್ರೆ ಗುರಾಯಿಸ್ಕೊಂಡು ಕುಂತವ್ನೆ. ಆರ್ತಿನೂ ಆಯ್ತಾ ಅದೆ, ಆದ್ರೆ ನಮ್ಮನ್ನ ಕ್ಯಾರೆ ಕಿತಾರೆ ಅಂತಿಲ್ಲ, ಮಾನ ಕಳಿಯಕ್ಕೆ ಮಾಡ್ತಾವ್ನೆ ಅಂತ ಗೊತ್ತಾಯ್ತು. ಜೊತೆಲಿದ್ದವ್ರಿಗೆ ಲೇ ತಿರುಗಿಸ್ರೆ ಗಾಡಿನ, ಇನ್ನಿಲ್ಲಿ ಇರೋದ್ ಬೇಡ ಅಂದೆ. ಎಲ್ರೂ ಹೊಂಟ್ವಿ ನಾವು ಕೇಳಲಿ ಅಂತಾನೆ ಓನರು. ಮಾಡೋದು ತಿಪ್ಪೆ ಎತ್ತೋ ಕೆಲಸ, ಆಫೀಸರ್ ಸಂಬಳ ಬೇಕಂತೆ. ಗುಡ್ಸೋಳಿಗೆ ಇಷ್ಟು ಪೊಗರು ಅಂದರೆ ಓನರ್ ಆದ ನಂಗೆಷ್ಟಿರಬೇಕು, ಬಕ್ಷಿಸು ಅಂದಾಕ್ಷಣ ಜೊಲ್ ಸುರಿಸ್ಕೊಂಡು ಬರೋ ನಾಯಿಗಳು ಅಂತ ಅಂದ ಮಾತನ್ನ ಹಂಗೆ ನುಂಗ್ಕೊಂಡೆ. ಮಾರನೇ ದಿನ ಓನರ್ ಬರೋ ಹೊತ್ತಿಗೆ ಎಲ್ಲ ಗಾಡಿನೂ ತೊಳೆದು ಪೂಜೆ ಮಾಡೋಕ್ಕೆ ಕಾಯ್ತಿದ್ವಿ. ನಾನು ಕೇಳ್ದಟ್ಟಿಗೆ ತಲಾಗ 10 ರೂಪಾಯಿ ಕೊಟ್ಟಿದ್ರು ಎಲ್ಲರೂ, ಅದಕ್ಕೆ ಪೂಜೆ ಸಾಮಾನು ತಂದಿದ್ದು. ಓನರ್ ಬಂದಾಗ ಪೇಂಚಾಲಮ್ಮ ಆರ್ತಿ ತಟ್ಟೆ ಮುಂದ್ಕಿಡಿದ್ಲು, ತಬ್ಬಿಬ್ಬಾಗಿ 100 ರೂಪಾಯಿಂದ 2 ನೋಟ್ ಹಾಕಿದ್ದ. ನಿಲ್ಲಕಾಯ್ದೆ ಹೊಂಟಾಗ ಭಾಗ್ಯ 50 ರೂಪಾಯಿ ಲಬ್ಬರ್ ಬ್ಯಾಂಡಿಗೆ ಸಿಕ್ಕಿಸಿದ್ದ ಸ್ಪೀಟಿನ್ ಪ್ಯಾಕೆಟ್ನ ಕೊಟ್ಟಿದ್ಲು. ಏನು ಮಾಡಕ್ಕಾಯ್ದೆ ತಗೊಂಡೋಗಿ ಡ್ರೈವರಿಗೆ ಕೊಡಕ್ಕೋಗಿದ್ದ. ಎಲ್ಲಿತ್ತೋ ರೋಷ, ತಗಳಿ ಸ್ವಾಮಿ ಬಚ್ಚಿಸು, ಬಡವರು ಕೊಟ್ಟಿರೋದು, ನ್ಯಾಯವಾಗಿ ದುಡ್ದಿರೋ ದುಡ್ಡಿಂದು ಮನ್ಗೆ ತಾಂಡೋಗ್ರಿ, ಎಂಡ್ರು ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂದಿದ್ದೆ ತಣ್ಣಗೆ. ಎಂಥ ಕಷ್ಟಕ್ಕೂ ಕಣ್ಣೀರಾಕಲ್ಲ, ಹಿಂಗಾದ್ರೂ ಕಣ್ಣೀರಾಕು ಅಂತನೇನೋ ಅದ್ಯಾವ್ರ ಲೆಕ್ಕ ಅಂತ ಕಣ್ಣೀರ್ ಒರೆಸ್ಕೊಂಡ್ಲು ಆಂಜನಮ್ಮ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮೇಸ್ತ್ರಿ, ಸುಮ್ಮನೆ ಕುಂತ್ಕೊಳಕಲ್ಲ ಸಂಬಳ ಕೊಡೋದು, ಹೇಳಮ್ಮ ಮ್ಯಾಕೆ, 7ನೇ ಬೀದಿಲಿ ಏನೋ ಸತ್ತು ವಾಸನೆ ಬಂದದೆ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ, ಹೋಗಿ ನೋಡು ಅಂತ ಗದರ್ದ. ಆಂಜಿನಮ್ಮ ಸುಮ್ಮನೆ ಎದ್ದು ಹೋದಳು 7ನೇ ಬೀದಿಗೆ. ಕಲ್ ಬಿಲ್ಡಿಂಗ್ ಮನೆ ಅಮ್ಮ ಬೀದಿಲಿರೋ ನಾಯಿಗಳಿಗೆಲ್ಲ ಬನ್ನಾಕ್ತಾಳೆ. ದೊಡ್ಡ ನಾಯಿಗಳಿಂದ ತಪ್ಪಿಸ್ಕೊಂಡು ನಾಯಿ ಮರಿ ಮರೇಲೋಗಿ ತಿನ್ನಕ್ಕೆ ಚಪ್ಪಡಿ ಸಂದಿಗೋಗಿ ಸಿಗಾಕೊಂಡು ಸತ್ತಿರ್ಬೇಕು, ಕೈ ಯಾಕೆ ತೆಗಿಬೇಕು, 12 ದಿನ ಅನ್ನದ ಭಾಗ್ಯವ್ ಕಿತ್ಕೊಂಡಲ್ಲಪ್ಪ ಅದ್ಯಾವ್ರೆ ಅಂದ್ಕೊಂಡು ವಾಸನೆ ಬತ್ತಿದ ಸಂದಿಗೆ ಕೈ ಹಾಕಿದ್ಲು. ಕೊಳೆತು ಪಿತುಗುಡುತ್ತಿದ್ದ ನಾಯಿ ಮರಿ ಹೆಣ ಅರ್ಧಮರ್ಧ ಕೈಗೆ ಬಂತು, ತೆಗೆದು ರೇಖಿಗೆ ಹಾಕಿದ್ಲು, ಚಪ್ಪಡಿ ಒಂಚೂರು ಸರಗಿಸಿದ್ಲು, ಉಳಿದಿದ್ದು ಕೆಳಕ್ಕೆ ಬಿತ್ತು. ಅದ್ನಂಗೆ ಪರ್ಕೆಯಲ್ಲಿ ರೇಖಿನ ಮ್ಯಾಕೆ ಎಳ್ಕೊಂಡ್ಲು, ಮ್ಯಾಲೆ ಮಣ್ಣಾಕಿ ಗಂಟೆ ಗಾಡಿ ಡ್ರಮ್ಮಿಗೆ ಹಾಕಿ ಟ್ಯಾಂಕಿನ ತಕ್ಕ ಹೋದ್ಲು. ಅಲ್ಲೊಂದು ಜಾಗ ಮಡಿಕೊಂಡಿದ್ಲು ಸೋಪ್ ಇಟ್ಕೊಳಕ್ಕೆ. ಮೊಣಕೈಲಿ ಹಂಗೆ ನಲ್ಲಿ ತಿರುಗಿಸಿ ಕೈ ತೊಳ್ಕೊಂಡು ಆಮೇಲೆ ತಿರ್ಗ ಸೋಪ್ ಹಚ್ಕೊಂಡು ಕೈ ತೊಳೆದ್ಲು. ಮಷ್ಟಿಗೋಗಿ ಅಟೆಂಡೆನ್ಸ್ ಕೊಟ್ಟು ಮನೆ ಕೆಲ್ಸಕ್ಕೆ ಹೋದ್ಲು. 3 ಮನೆ ಕೆಲಸ ಮುಗಿಸೋ ಹೊತ್ತಿಗೆ ಸುಸ್ತಾತು, ಕಾಲು ಎಳ್ಕೊಂಡು ಮನೆ ತಕ್ಕ ನಡೆದ್ಲು. ಬಾಗ್ಲಾಗೆ ನಿಂತಿದ್ದ ಮಗಳು ಅವನ್ನ ನೋಡಿ, ಯವ್ವ ನೀರು ಕಾಸಿದ್ದೀನಿ ಕೈ ಕಾಲು ತೊಳ್ಕೊಂಡು ಬಾರೆ ಅಂದ್ಲು. ಈ ಹೊತ್ನಾಗೆ ಮಗಳನ್ನ ನಾನು ಸುಧಾರಿಸ್ಬೇಕು ಅಂಥದ್ದು ಅದೇ ನಂಗೆ ಮಾಡಾಗ್ತಾ ಐತೆ ಅನ್ಸಿ ಅಂಜನಮ್ಮನ ಕಳ್ಳು ಚುರುಕೊಂದ್ವು. ಅವ್ವನ ಮೇಲೆ ಮುದ್ದು ಬಂದ ಲಚ್ಮೋ, ನೀರು ಒಸಿ ಜಾಸ್ತಿ ಕಾಸಿದ್ದೀನಿ, ಉಯ್ಕೊಳ್ಳಂಗಿದ್ರೆ ಉಯ್ಕೊಳ್ಳವ ಬೆನ್ನುಜ್ತೀನಿ ಅಂದ್ಲು. ನೀರೇನೋ ಉಯ್ಕೋಬೇಕೋ, ಬೆನ್ನುಜ್ಜೋದೇನು ಬೇಡ ಬಿಡಪ್ಪ, ಬರೋದಕ್ಕೆ ಒಂಚೂರು ಟೀ ಕಾಸಪ್ಪ ಅಂದು ಬಚ್ಚಲಿಗೋದ್ಲು. ಇವತ್ತು ಹೊಟ್ಟೆ ತುಂಬ ಹುಣಸೆ ತೀರಿಸ್ತೀನಿ ಅಂದ್ಕೋವಾಗೆ ಮಗ ಲಚ್ಮ ಅಂತ ನರಸಿಂಹ ಕೂಗ್ದ. ದಡ ದಡ ಬಂದ ಮಗಳನ್ನ ನೋಡಿ ಒಸಿ ನಿಧಾನ ಮಗಳೇ ಜಿಲ್ಲೆ

0: ಮೂರು ತಣಿಗೆ ತೆಗೆದು ತಲಾಗೊಂದು ಚಂಡು ಇಟ್ಟಿಕ್ಕಿ ಬಾಡ್ನೆಸರು ಉಯ್ದು ಇನ್ನೂ ನಿನ್ನ ಮೂಗ್ಗೆ ಗಮಲು ಒಡಿಲಿಲ್ವಾ ಅಂತ ಕೈ ಹಿಡಿದು ಎಳೆದು ತಟ್ಟೆ ಮುಂದೆ ಅವನ್ನ ಕೂರಿಸಿದ್ಲು. ಕೊಳತು ನಾರುತ್ತಿದ್ದ ನಾಯಿಯ ವಾಸನೆಯೇ ತುಂಬಿದ್ದ ಆಂಜಿನಮ್ಮನ ಮೂಗಿಗೆ ಮಗಳು ಅಕ್ಕರೆಯಿಂದ ಮಾಡಿದ್ದ ಬಾಡಿನೆಸರಿನ ಗಮಲು ಬಡಿದೇ ಇರಲಿಲ್ಲ. ಉಂಡ್ ನೋಡಿ ಹೆಂಗದೆ ಹೇಳೆ ಎಂದು ಲಚ್ಮು ಮಖ ಅಳ್ಳಿಸಿದಳು. ಮಗಳ ಅಳ್ಳಿದ ಮುಖ ನೋಡುತ್ತಾ ಆಂಜಿನಮ್ಮ ಇಟ್ಟಿಗೆ ಕೈಯಿಕ್ಕಿದಳು. ಕಣ್ಣಲ್ಲಿ ನೀರು ದಳದಳ ಸುರಿದವು. ಈಗ ಅವಳು ನಿಜವಾಗ್ಲೂ ಕಣ್ಣೀರಾಗ್ತಾ ಇದ್ಲು. ಕಣ್ಣೀರು ನೋಡಿ ಲಚ್ಮು, ಯವ್ವ ನೀನು ಆಪರೇಷನ್ ಮಾಡಿಸ್ಕೊಳ್ಳಬೇಕಣವ, ನಾನಿದ್ದು ನೋಡ್ಕೊಂತೀನಿ, ಉಣ್ಣು ಬಿರ್ನೆ ಇಟ್ಟು ತಣ್ಗಾತು ಅಂದ್ಲು. ನರಸಿಂಹ ಮಗಳ ಕೈ ಸಾರಿನ ರುಚಿ ಅನುಭವಿಸುತ್ತಾ ಮೈಮರೆತು ಧನ್ಯನಾಗಿ ಉಣ್ಣುತ್ತಿದ್ದ. ಮಗಳು ತುಂಬಿದೊಟ್ಟೆಯ ಹಸಿವು ನೀಗಿಸುತ್ತಿದ್ದಳು. ಆಂಜಿನಮ್ಮ ಬಿಕ್ಕಳಿಕೆ ಬಂದು ನೀರು ತಗೊಳಕೋದ್ಲು. ಬಿಂದಿಗೆ ನೀರು ಚೊಂಬಿಗೆ ಬಗ್ಸೋವಾಗ ಉಳ್ಕಂತು. ವರ್ಷಕ್ಕೆ ಬಟ್ಟೆ ಉಡ್ಕೇಳು. ಅದನ್ನ ನೋಡಿ ಲಚ್ಮೋ, ನಿರುಮ್ಮಳ್ಳಾಗಿ ಉಣ್ಣೋದ್ನ ಅದ್ಯಾವ್ರು ಈ ಅವನಣ್ಣಲ್ಲಿ ಬರ್ದಂಗಿಲ್ಲ ಬಿಡು ಅನ್ನೋ ಹಾಗೆ ಹೊಟ್ಟೆ ಸೊಂಟದಾಗೆ ಸಳಕು ಬಂದು ಹೊಟ್ಟೆ ಇಳಿದಂಗಾಯ್ತು. ಭಯ ಆಗಿ ಯವಾ ಅಂತ ಕೂಗಿಳು. ಆಂಜನಮ್ಮ ದಡಕ್ನೆ ಮಗಳ ಹತ್ರಕ್ಕೆ ಬಂದು ತಲೆ ಸವರಿ, ಬಾಡಿಗೆ ಜರ್ಕೊಂಡಿತ್ತೇನೋ, ಉಣ್ತಿದ್ದಂಗೆ ಈಚೆಗೆ ಬರೋಕ್ ಹೊಂಟಿರ್ಬೇಕು, ಇನ್ ಎರಡು ನೋವು ಬಂದ್ರೆ ದಾಕುಟ್ರತ ಹೋಗಣ ಅಂತ ಸಮಾಧಾನ ಮಾಡಿದಳು. ನರಸಿಂಹ ರಾಮಾಂಜಿ ಆಟೋ ಕರೆಯಕ್ ಹೋದ. ಲಚ್ಮು ನೋವು ಹೆಚ್ಚಾಯ್ತಲೇ ಹೋಯ್ತು. ಬಾಯ್ವಾಗುತ್ತೆ ಕಣೇ ಅಂತ ಅವನ್ನ ಆತ್ಕಂಡ ಲಚ್ಮು ಕೈ ಬಿಟ್ಟಿದ್ದು ಎರ್ಗೆ ವಾಲ್ಡ್ಗೋದಾಗ್ಲೆ. ಜಾಸ್ತಿ ಹೊತ್ತು ಕಾಯಿಸ್ದೇನೆ ಲಚ್ಮು ಸಂಪತ್ತು ಜಗತ್ತಿಗೆ ಕಣ್ಣು ಬಿಡ್ತು. ಹುಟ್ಟಿದ ಕೂಸಿಗೆ ಬಲಗೈಲಿ ಎರಡು ಬೆಳ್ಳು, ಎಡಗೈಲಿ ಮೂರು ಬೆಳ್ಳು. ಬೆಳ್ಳುಗಳು ಪೂರ್ತಿ ಸರಿ ಇರಲಿಲ್ಲ. ಡಾಕ್ಟ್ರು 3 ತಿಂಗಳಾದ್ಮೇಲೆ ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದರು. ಅವರೆಲ್ಲರ ಮೌನವನ್ನು ಹೊಡೆದು ಹಾಕುವಂತೆ ಮಗು ಕಿರುಚುತ್ತಿತ್ತು. ಸಪ್ಪಗಾದ ಮಗಳ ಮುಖ ನೋಡಿ, ಯಾತ್ಕೂ ಸೋಲ್ಬಾರ್ದು ಮಗಳೇ, ಅದ್ಯಾವ್ರು ಚಂದಾಗಿರೋದು ಕೊಟ್ಟಾಗ ಎರಡೂ ಕೈಲಿ ಬಾಚ್ಕೊಂಡು ಸುಮಾರಾಗಿರೋದು ಕೊಟ್ಟಾಗ ಬೇಡ ಅನ್ನ ಕಾಯ್ತದ? ಕಷ್ಟ ಕೊಟ್ಟಾಗ ಕೊಟ್ಟಿದೆಯಲ್ಲಪ್ಪ ಕಷ್ಟವ, ತೋರು ನೀನೇ ದಾರಿ ಅನ್ಬೇಕು. ಆಪರೇಷನ್ ಮಾಡಿಸಿ ಸರ್ ಮಾಡ್ಸನ ಬಿಡು ಅಂದ್ಲು. ಅದಕ್ಕೆ ಲಚ್ಮು ಅಂದ್ಲು, ನಾನೇನು ಸಪ್ಕಾಗಿಲ್ಲ ಬಿಡವೋ, ನೀನು ಏಸ್ ಹೇಳಿರೋ ರಂಪ ಮಾಡಿಕೊಂಡು ಈ ಸ್ಕೂಲಿಗೆ ಹೋಯ್ತಾ ಇರಲಿಲ್ಲ ನಾನು, ಈ ಮಗನ ಈ ಸ್ಕೂಲ್ಗೆ ಕಳಿಸೇ ತೀರ್ತೀನಿ. ಯಾಕೆ ಹೇಳೋ, ಅದಕ್ಕಿರೋ ಎರಡು ಬೆಳ್ನಾಗೆ ಪೆನ್ನೇ ಹಿಡಿಯಕ್ಕಾಗೋದು, ಪರ್ಕೇನಲ್ಲ, ಅದ್ಯಾವ್ರು ಕೊಟ್ಟಿರೋ ಬಚ್ಚಿಸು, ನಾನು ಯಾಕೆ ಬೇಡ ಅನ್ಲಿ.
1: ಇದುವರೆಗೆ ದು ಸರಸ್ವತಿ ಅವರಿಂದ ಸಣ್ಣ ಕತೆ ಬಚ್ಚಿಸು ಕೇಳುತ್ತಿದ್ದೀರಿ. ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗ ಕೆಲವು ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಮರ್ಯಾದೆ ಮಹಲು ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ವಿಜಯ ನರಸಿಂಹರವರ ರಚನೆ, ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆ.

4:52:33 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿರುವುದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಈಗ ಮೂಡಿ ಬರ್ತಾ ಇರುವಂತಹ ಚಿತ್ರದ ಗೀತೆ ಪ್ರೇಮವೇ ಬಾಳಿನ ಬೆಳಕು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಜಾನಕಿರವರ ಗಾಯನ, ಆರ್ ಎನ್ ಜಯಗೋಪಾಲ್ ರವರ ರಚನೆ, ಎಂ ರಂಗರಾವ್ ರವರ ಸಂಗೀತ ಸಂಯೋಜನೆಯಲ್ಲಿ, ಹಾಗೆ ಈ ಗೀತೆಯ ನಂತರ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರುತ್ತೆ. ಯಾವ ಚಿತ್ರದ ಗೀತೆ ಇದು ಅಂದರೆ ಗಜೇಂದ್ರ ಚಿತ್ರದ ಗೀತೆ, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನ, ಜಿ ಉದಯಶಂಕರ್ ರವರ ರಚನೆ ಹಾಗೂ ಜಿ ಕೆ ವೆಂಕಟೇಶ್ ರವರ ಸಂಗೀತ ಸಂಯೋಜನೆಯಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ತಮ್ಮ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಚುನಾವಣಾ ಆಯೋಗದ ಈವರೆಗಿನ ಮಾಹಿತಿ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ರಚಿಸುವತ್ತ ದಾಪುಗಾಲಿಟ್ಟಿದೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 24 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ, 40 ಕ್ಷೇತ್ರಗಳಲ್ಲಿ ಮುನ್ನಡೆ ಪಡೆದಿದೆ. ಕಾಂಗ್ರೆಸ್ ಮೈತ್ರಿಕೂಟದ 4 ಕ್ಷೇತ್ರಗಳಲ್ಲಿ ಗೆದ್ದು 18 ಕ್ಷೇತ್ರಗಳಲ್ಲಿ ಮುನ್ನಡೆ ಪಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 4 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 189 ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ತೃಣಮೂಲ ಕಾಂಗ್ರೆಸ್ 92 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದೆ. ಅಸ್ಸಾಂನಲ್ಲಿ 126 ಕ್ಷೇತ್ರಗಳ ಪೈಕಿ 39 ಕ್ಷೇತ್ರಗಳ ಫಲಿತಾಂಶ ಘೋಷಣೆಯಾಗಿದೆ. ಆಡಳಿತಾರೂಢ ಬಿಜೆಪಿ 31, ಎಜಿಪಿ 2, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. 50 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಪುದುಚೇರಿಯಲ್ಲಿ 19 ಕ್ಷೇತ್ರಗಳ ಫಲಿತಾಂಶ ಘೋಷಣೆಯಾಗಿದ್ದು ಎಐಎನ್ಆರ್ಸಿ 6 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ 4 ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ 6 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ಕೈಗಾರಿಕೆಗಳು ಬದಲಾಗುತ್ತಿರುವ ಸನ್ನಿವೇಶಗಳನ್ನು ವಿಶ್ಲೇಷಿಸಿ ಅರ್ಥ ಮಾಡಿಕೊಂಡಿವೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಹರ್ಮೂಜ್ ಜಲಸಂಧಿಯನ್ನು ಪ್ರವೇಶಿಸದಂತೆ ಇರಾನ್ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದೆ. ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಪ್ರಯತ್ನವನ್ನು ಹಿಮ್ಮೆಟ್ಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ಪಡೆಗಳು ಹರ್ಮೂಜ್ ಜಲಸಂಧಿ ಸಮೀಪಿಸಿದರೆ ಅದನ್ನು ಗುರಿಯಾಗಿರಿಸಿ ದಾಳಿ ನಡೆಸಲಾಗುವುದು ಎಂದು ಹೇಳಿದೆ. ಉಕ್ರೇನ್ ಈಶಾನ್ಯ ಖಾರ್ಕಿವ್ ಪ್ರದೇಶದ ಮೆರೆಫಾ ಪಟ್ಟಣದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 5 ಸಾವನ್ನಪ್ಪಿದ್ದು 18 ಮಂದಿ ಗಾಯಗೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 18:00.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:18. ನಿಮ್ಮೆಲ್ಲರಿಗೂ ಸೋಮವಾರದ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮ

5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವಡಸಣ್ಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. ರಾತ್ರಿ 8:02 ಸೋಮವಾರದ ವಿಶೇಷ ಭಾವಚಿತ್ತಾರ. 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. 9 ಕಾರ್ಯಕ್ರಮಗಳನ್ನ ನೋಡೋದಾದ್ರೆ ನಾಳೆ ಮಂಗಳವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ತದನಂತರ ಭಾವಗೀತೆಗಳು.

ನಾಳೆ ಬೆಳಿಗ್ಗೆ 9 ಗಂಟೆಗೆ ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳು. ಹನ್ನೊಂದು ಗಂಟೆ 30 ನಿಮಿಷಕ್ಕೆ ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಮಂಗಳವಾರದ ವಿಶೇಷ ಗೇಮ್ ಶೋನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ, 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ, 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು, 4:00 ಮುಕ್ತ ಮಾತುಕತೆಯ ಕಾರ್ಯಕ್ರಮ ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್. ಗಂಟೆ 40 ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ನಾಳೆ ಸಂಜೆ 7:07 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ. ನಾಳಿನ ಆಕಾಶಬುಟ್ಟಿಯಲ್ಲಿ ಬಾನುಲಿ ಕಲಿಗಳು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ. 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಹಿಂದಿ ಮೆಲೋಡೀಸ್. ನಾಳೆ ರಾತ್ರಿ 10:02 ಪ್ರೇಮ ನಿನಾದ. ಸ್ನೇಹಿತರೆ, ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ.

ದಿ ಆಕಾಶವಾಣಿ ಕನ್ನಡ. ವಿವಿಧ ಭಾರತಿ 102.9.

5:10 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ನ ಶುರು ಮಾಡೋ ಹೊತ್ತಾಗಿದೆ. ಸೇಫ್ ಡ್ರೈವ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಶ್ರೀಗಂಧ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ಜೊತೆಗೆ ಮಂಜುಳಾ ಗುರುರಾಜರವರು ಜೊತೆಯಾಗಿದ್ದಾರೆ. ಹಾಗೆ ಹಂಸಲೇಖಾರವರ ಸಂಗೀತ ಮತ್ತು ರಚನೆ ಈ ಹಾಡಿಗಿದೆ.

ಓಲ್ಡ್ ಡೇಸ್ಗಳಲ್ಲಿ ಹಳೆಯ ಮಧುರ ಗೀತೆಗಳನ್ನ ಕೇಳುವಂತ ಸಮಯ ಈಗಷ್ಟೇ. ಶ್ರೀಗಂಧ ಚಿತ್ರದ ಟೈಟಲ್ ಟ್ರ್ಯಾಕ್ನ ಕೇಳಿದ್ರಿ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಮೋಜುಗಾರ ಸೊಗಸುಗಾರ ಚಿತ್ರದಿಂದ ಮನು ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ಹಂಸಲೇಖರವರ ರಚನೆ ಮತ್ತು ಸಂಗೀತ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
0: ನಂಗೀಗ 90ರ ಸಂಭ್ರಮ.
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
1: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೋತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸಸರರ ಗಗನ.
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
1: ಜೀವ

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:22:44. ನಾವಿದ್ದೀವಿ ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಳೆಯ ಮಧುರವಾದ ಗೀತೆಗಳನ್ನ ಮೆಚ್ಚಿ ಈಗಾಗಲೇ ಸಾಕಷ್ಟು ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಒತ್ತಿನಿ ಸ್ನೇಹಿತರೆ. ಈಗ ಮತ್ತೊಂದು ಚಂದದ ಗೀತೆ, ಮಿಡಿದ ಹೃದಯಗಳು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಅಪರೂಪದ ಗೀತೆಯನ್ನ ಪ್ರಸಾರ ಮಾಡಿದ್ರಿ ಮಿಡಿದ ಹೃದಯಗಳು ಚಿತ್ರದಿಂದ ಅಂತ ಸ್ನೇಹಿತರೊಬ್ಬರು ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದ. ಈಗ ಮತ್ತೊಂದು ಗೀತೆಯನ್ನ ಕೇಳುವಂತಹ ಸಮಯ. ಜೋಡಿ ಚಿತ್ರದ ಯುಗಳ ಗೀತೆ ಇದು. ಮನು ಹಾಗೂ ಅನುರಾಧ ಶ್ರೀರಾಮ್ ರವರ ಗಾಯನ, ಆರ್ ಎನ್ ಜಯಗೋಪಾಲ್ ರವರ ರಚನೆ, ಎಸ್ ಎ ರಾಜ್ಕುಮಾರ್ ರವರ ಸಂಗೀತ ಸಂಯೋಜನೆ.

ಬೆಳದಿಂಗಳ ಬಾಲೆ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ರವರ ಗಾಯನ, ಎಸ್ ಎಂ ಪಾಟೀಲ್ ರವರ ರಚನೆ, ಗುಣಾ ಸಿಂಗ್ ರವರ ಸಂಗೀತ ಸಂಯೋಜನೆಯಲ್ಲಿ

ಪ್ರೇಮ ಕೈದಿ ಚಿತ್ರದ ಚಂದದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಬಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ, ಪ್ರಶಾಂತ್ ರಾಜ್ ರವರ ಸಂಗೀತ ಈ ಹಾಡಿಗಿದೆ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತು ನಾವು ಕಟ್ಟಡ ಕಾರ್ಮಿಕರ ಮೇಲೆ ದೌರ್ಜನ್ಯ ಅಥವಾ ಶೋಷಣೆ ನಡೆದರೆ ಅವರು ಯಾರಿಗೆ ದೂರು ನೀಡಬಹುದು ಮತ್ತು ಏನೇನು ಪರಿಹಾರಗಳಿವೆ ಅನ್ನೋದನ್ನು ಮಾಹಿತಿ ಮಾಡಿಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ವಕೀಲರಾದ ಮಂಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಸಾಮಾನ್ಯವಾಗಿ ಕಟ್ಟಡ ಕಾರ್ಮಿಕರು ಖಾಸಗಿ ಕ್ಷೇತ್ರದಲ್ಲಿ ಪಾಪ ಕೆಲಸ ಮಾಡ್ತಿರ್ತಾರೆ, ಅಲ್ಲೆಲ್ಲ ಅನೇಕ ರೀತಿಯಾದಂಥ ಶೋಷಣೆ ನಡೀತದೆ. ಅಲ್ಲಿ ಹೇಗೆ ಸರ್ ಅವರು ಏನಾದರೂ ಸಮಸ್ಯೆಗಳನ್ನು ಎದುರಿಸಿದರೆ ಯಾರಿಗೆ ದೂರು ಕೊಡಬೇಕು?
3: ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಇಲಾಖೆ ಭಾಳಷ್ಟು ಸೇವೆಯನ್ನು ಮಾಡ್ತಾ ಇರುವಂಥದ್ದು ಸರ್. ಆ ಕಾರ್ಮಿಕರಿಗೆ ನಾವು ಸಾಕಷ್ಟು ಸಮಯಾವಕಾಶವನ್ನು ನೀಡ್ತಾ ಇಲ್ಲ. ಕೆಲಸ ಸಮಯದಲ್ಲಿ ಯಥೇಚ್ಛವಾದಂತಹ ಸಮಯದಲ್ಲಿ ದುಡಿಸ್ತಾ ಇರುವಂಥದ್ದು, ಕಡಿಮೆ ಕೂಲಿಯನ್ನು ನೀಡ್ತಾ ಇರುವಂಥದ್ದು, ಅವರಿಗೆ ಯಾವುದೇ ವೈದ್ಯಕೀಯ ಸೌಲಭ್ಯ ಆಗ್ಬೋದು, ಆರ್ಥಿಕ ಸೌಲಭ್ಯ ಆಗ್ಬೋದು, ಅವ್ರ ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸ ಸೌಲಭ್ಯ ಆಗ್ಬೋದು, ಅವ್ರದ್ದು ಯಾವುದನ್ನೂ ಸಹಿತ ನೀಡದಲೆ ಕೇವಲ ಕೂಲಿ ಕಾರ್ಮಿಕ ರೀತಿಯಾಗಿ ಅವರನ್ನು ನೋಡ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ ಸರ್. ಈ ಕಾರ್ಮಿಕ ಇಲಾಖೆ ಅವರಿಗೆ ಒಂದು ಕಾರ್ಡನ್ನು ಕೊಡ್ತಾ ಇದೆ ಸರ್. ಅವರು ಕಾರ್ಮಿಕರು ಅನ್ನೋದಕ್ಕೆ ಅವರನ್ನು ನೋಂದಾಯಿಸ್ಕೊಂಡು ಅವರಿಗೆ ಸೌಲಭ್ಯವನ್ನು ನೀಡ್ತಾ ಇರುವಂಥದ್ದು ಸರ್ ಕಾರ್ಮಿಕ ಇಲಾಖೆಯಲ್ಲಿ. ಮತ್ತು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಏನಿದೆ ಅದೂ ಸಹಿತ ಕಾರ್ಮಿಕ ವರ್ಗದವರಿಗೆ ನೀಡ್ತಾ ಇರುವಂಥದ್ದು ಸರ್. ಹಾಗೆ ಈ ಅಪಘಾತ ಪರಿಹಾರಕ್ಕೆ ಸಂಬಂಧಪಟ್ಟಂತೆ, ವೈದ್ಯಕೀಯ ಸಹಾಯ ಸಂಬಂಧಪಟ್ಟಂತೆ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ ಸರ್. ಈ ಕಾರ್ಮಿಕರು ಪಾಪ ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಯಾವುದೋ ಕಟ್ಟಡದ ಮೇಲಿಂದ ಬಿದ್ದೋ ಅಥವಾ ಎಲ್ಲೋ ಅವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಮಿಷನರಿಗೆ ಒಳಪಟ್ಟು ಅವರ ಅಂಗಗಳನ್ನು ಕಳ್ಕೊಳ್ಳೋವಂಥದ್ದು ಇದೆಲ್ಲ ನೋಡ್ತಾ ಇದ್ದೀವಿ. ಬಟ್ ಅವ್ರು ಏನು ಅಂದರೆ ಅವರ ಜೀವನವೇ ಅಂಗ ನ್ಯೂನತೆಯಿಂದ ಕೊಲಪ್ಸ್ ಆಗುವಂಥ ಸಾಧ್ಯತೆಗಳಿರ್ತವೆ ಸರ್. ಹಾಗಾಗಿ ಕಾರ್ಮಿಕರು ಅಂತ ನಾವು ಹೇಳ್ಕೋಬೇಕು ಅಂದರೆ ಅವರು ಕಾರ್ಮಿಕ ಇಲಾಖೆಗೆ ಹೋಗಿ ಅವರು ಒಂದು ನೋಂದಾಯಿತವಾದಂತಹ ಅವ್ರಿಗೊಂದು ಕಾರ್ಡನ್ನು ಪಡ್ಕೋಬೇಕು.
2: ಕಾರ್ಡ್ ಪಡ್ಕೊಂಡ್ರೆ ಸೌಲಭ್ಯಗಳು ಏನು ಅಂತ ಅನ್ನೋದು ಗೊತ್ತಾಗ್ತದೆ. ಈಗ ಅಲ್ಲಿ ಅವರಿಗೆ ಶೋಷಣೆ ನಡೀತದೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಆವಾಗ ಅವರು ದೂರನ್ನು ಎಲ್ಲಿ ಕೊಡಬೇಕು? ತಾವು ಹೇಳಿದಂಗೆ ಕಾರ್ಮಿಕ ಇಲಾಖೆಗೆ ಸಂಪರ್ಕ ಮಾಡಬೇಕಾಗತ್ತಾ? ಪೊಲೀಸ್ ಸ್ಟೇಷನ್ಗೂ ಕೂಡ ಹೇಗೆ ಅದು?
3: ಅವ್ರಿಗೆ ವಿಶೇಷವಾಗಿ ಕಾರ್ಮಿಕ ಸಹಾಯವಾಣಿ ಅಂತೇಳಿ ಅವ್ರಿಗೊಂದು ಸಹಾಯವಾಣಿನೇ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿದ್ದಾರೆ.
2: ಹೇಳಿ.
3: ಆ ಒಂದು ಆ ಸಹಾಯವಾಣಿ ಯಾವುದು ಅಂದ್ರೆ 1555214 1555214. ಯಾವುದಾದ್ರೂ ಇವ್ರ ಮೇಲೆ ಹಲ್ಲೆಗಳು ದೌರ್ಜನ್ಯಗಳು ನಡೆದಂತ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಭಾರತದ ಎಲ್ಲಾ ಪ್ರಜೆಗಳಿಗಿರುವಂತಹ ಕಾನೂನು ಏನಿದೆ ಅವ್ರಿಗೂ ಅದೇ ಕಾನೂನು ಇದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲೂ ಸಹಿತ ದೂರನ್ನ ದಾಖಲು ಮಾಡಬಹುದು.
2: ಮತ್ತೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲಾ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಸಂಘಟನೆಗಳು ಇರ್ತವೆ, ಸಂಘಗಳು ಇರ್ತವೆ. ಅದ್ರ ಮೂಲಕವಾಗಿ ಅವರ ನಾಯಕರ ಮೂಲಕವಾಗಿ ಕೂಡ ಪರಿಹಾರವನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಬಹುದು, ದೂರನ್ನ ಕೊಟ್ಟು ಹೇಗೆ ಮುಂದುವರಿಬೇಕು ಅಂತ ಎಲ್ಲಾ ಸಲಹೆಗಳನ್ನ ಪಡಿಬಹುದು.
3: ಖಂಡಿತವಾಗಿ.
2: ಈ ಒಂದು ವಿಷಯವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಮಂಜೇಶ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರಿ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:45:40 ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ನ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 1990 ನಂತರ ಬಿಡುಗಡೆಯಾಗಿರುವಂತಹ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ ಇದು. ಅಂತಹದ್ದೇ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ಓದ್ತೀನಿ. ಈಗ ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ. ಪ್ರೀತ್ ಸೋ ತಪ್ಪ ಚಿತ್ರದಿಂದ ಕೆಜೆ ಜೇಸುದಾಸ್ ಹಾಗೂ ಅನುರಾಧ ಶ್ರೀರಾಮ್ರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ. ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ.

ನನ್ನಾಸೆಯ ಹೂವೆ ಚಿತ್ರದ ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಡೇಸ್ ಗೋಲ್ಡ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬಂದಿವೆ ಅಂತ ಹೇಳಿದೆ. ಈಗ ಆ ಎಲ್ಲ ಸಂದೇಶಗಳನ್ನ ನೋಡುವಂತಹ ಸಮಯ. ಶ್ರೀ ಓವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಕೋರಿದ್ರು. ಹಾಗೆ ಇವರ ನಂತರ ಕವಿತಾ ಶ್ರೀನಿವಾಸ್ರವರ ಸಂದೇಶ ಸಹ ನಮ್ಮ ಇನ್ಬಾಕ್ಸ್ನ ಬಂದು ತಲುಪಿದೆ. ಹಾಗೆ ಸೇಡಂ ತಾಲೂಕು ಕೋಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಲ್ಲ ಹಾಡುಗಳು ಸೂಪರ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಚಂದದ ಗೀತೆಗಳು ಅಂತ ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮುಸ್ತಂಜೆಯ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಶುಭ ಸಂಜೆ ಮೇಡಮ್, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಕನ್ನಡದ ಹಳೆಯ ಚಂದದ ಗೀತೆಗಳನ್ನ ಕೇಳುವ ಅವಕಾಶ ಮಾಡಿಕೊಟ್ಟ ತಮಗೂ ಹಾಗೂ ವಿವಿಧ ಭಾರತಿಗೂ ಆತ್ಮೀಯ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಶುಭ ಸಂಜೆ ಕುಸುಮ ಮೇಡಮ್, ಸುಂದರ ಸುಮಧುರವಾದ ಗೀತೆಗಳೊಂದಿಗೆ ನಾವು ಕೇಳ್ತಾ ಖುಷಿ ಪಡ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಎಸ್ ಜಗದೀಶ್ವರ ಆಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಹಾಗೆ ಬೆಳದಿಂಗಳ ಬಾಲೆ ಚಿತ್ರದ ಗೀತೆ ಚೆನ್ನಾಗಿತ್ತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ, ಹಾಗೆ ರಾಮಚಂದ್ರಪ್ಪ ಸಂಡೂರ್ನಿಂದ ಸಂದೇಶ ಕಳಿಸಿದ್ದಾರೆ. ರಾಣಿ ಹಳೇಬೀಡ್ನಿಂದ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಂಜೆಯ ವೇಳೆ ಇಂಪಾದ ಗೀತೆಗಳು ಒಂದಕ್ಕಿಂತ ಒಂದು ಮಧುರವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ, ಇವರು ಸೋನಿ ಸೋನಿ ಎಂಬ ರೊಮ್ಯಾಂಟಿಕ್ ಗೀತೆ ಕೇಳಿ ಮೈಮನ ಪುಳಕಗೊಂಡವು, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಹೊಂಬಾಳೆ ಹೊಂಬಾಳೆ ನನ್ನ ಮೆಚ್ಚಿನ ಗೀತೆ ಅಂತ ಹೇಳ್ತಾ ಇದ್ದಾರೆ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಎಲ್ಲ ಗೀತೆಗಳು ಇಷ್ಟ ಆಯಿತು ಅಂತ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ರಂಗೋಲಿ ಚಿತ್ರದ ಟೈಟಲ್ ಟ್ರ್ಯಾಕ್ ಚಿತ್ರ, ರವರ ಗಾಯನ, ವಿ ಮನೋಹರ್ ರವರ ರಚನೆ ಮತ್ತು ಸಂಗೀತ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರದಂತ ಎಲ್ಲ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಸೇಫ್ ಟೈಮ್ನ ಮುಂದುವರಿದ ಭಾಗ ಗಾನ ಭಜನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಕರ್ನಾಟಕ ಮಾಹಿತಿ ಆಯೋಗಕ್ಕೆ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೂತನವಾಗಿ ನೇಮಕ

ಪಾಲ್ಗೊಂಡ ಜಿ ಸತ್ಯವತಿ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಇದು ಸರ್ಕಾರದ ಸಾಧನೆಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ದಾಂತಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಏಕೈಕ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ. 234 ಕ್ಷೇತ್ರಗಳ ಪೈಕಿ 101 ಕ್ಷೇತ್ರಗಳಲ್ಲಿ ಮುನ್ನಡೆ ಗಳಿಸಿದ್ದು 7 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ನವದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಗೆ ಭೇಟಿ ನೀಡಲಿದ್ದಾರೆ. 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗಾಲ್ಯಾಂಡ್ನ ಕೋರಿಡಂಗ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ದವೋಚಿರ್ ಇಮ್ ಚನ್ ಅವರು ಪಕ್ಷೇತರ ಅಭ್ಯರ್ಥಿ ತೋಶಿಕಾಬ ವಿರುದ್ದ 4,000 ಅಧಿಕ ಮತಗಳಿಂದ ಜಯ ಗಳಿಸಿದ್ದಾರೆ. ತ್ರಿಪುರಾದ ಧರ್ಮನಗರ್ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಹರ್ ಚಕ್ರವರ್ತಿ ಗೆಲುವು ಸಾಧಿಸಿದ್ದಾರೆ. ಚಕ್ರವರ್ತಿ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಸಿಪಿಎಂನ ಅಮಿತಾಬ್ ದತ್ತ ವಿರುದ್ದ 18 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಗುಜರಾತ್ನ ಉಮ್ರೇತ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿಯ ಹರ್ಷಬಾಯ್ ಗೋವಿಂದಬಾಯ್ ಫರ್ಮರ್ ಜಯ ಗಳಿಸಿದ್ದಾರೆ. ಮಹಾರಾಷ್ಟದ ಬಾರಾಮತಿ ವಿಧಾನಸಭಾ ಚುನಾವಣೆಯಲ್ಲಿ ದಿವಂಗತ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಗೆಲುವು ಸಾಧಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಉದ್ಘಾಟಿಸಿದರು. ಈ ವೇಳೆ ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇಂದಿನಿಂದ ದೇಶಾದ್ಯಂತ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಆಚರಿಸುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿ 102.9.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 6:04 ಆಗಿದೆ. ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಶುಭ ಸಂಜೆ, ಹಾಗೆ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ ಕಾರ್ಯಕ್ರಮವನ್ನು ಆರಂಭಿಸುವಂಥ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಬಜಾನದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಜೊತೆಗೆ ಹಾಡುಗಳನ್ನ ಕೇಳ್ತಾ ಸಾಕ್ತೀವಿ. ಸರಿ, ವಿಷಯ ಏನು ತಿಳಿಸಿ ಅಂತ ಕೇಳ್ತಾ ಇದ್ದೀರಾ? ಆ್ಯಸ್ ಯೂಶುವಲ್ ವಿಷಯದ ಬಗ್ಗೆ ಸುಳಿವನ್ನು ಕೊಡ್ತೀನಿ. ವಿಷಯ ಏನಿರಬಹುದು ಅಂತ ನೀವು ಗೆಸ್ ಮಾಡಿ ಸಂದೇಶ ಕಳಿಸಿ, ಓಕೆನಾ? ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029948309129. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಲೂ ಹೀಗಿದೆ: ಬಿಸಿಲಿನ ಕೊನೆಯ ಅಧ್ಯಾಯ, ಮಳೆಯ ಮೊದಲ ಸೂಚನೆ. ಎರಡು ಫೀಲ್ ಆಗುವಂತಹ ತಿಂಗಳು, ಮಂತ್ ನಮ್ಮ ಇವತ್ತಿನ ಗಾನ ಬಜಾನದ ವಿಷಯ. ಕ್ಲೂ ಮತ್ತೊಮ್ಮೆ: ಬಿಸಿಲಿನ ಕೊನೆಯ ಅಧ್ಯಾಯ, ಮಳೆಯ ಮೊದಲ ಸೂಚನೆ. ಎರಡು ಫೀಲ್ ಆಗುವಂತಹ ತಿಂಗಳು, ಮಂತ್ ನಮ್ಮ ಇವತ್ತಿನ ಗಾನ ಬಜಾನದ ವಿಷಯ. ಯಾವ ತಿಂಗಳು ಅಂತ ನೀವೆಲ್ಲರೂ ಸರಿಯಾಗಿ ತಿಳಿಸ್ತೀರಾ ಅಂತ ಗೊತ್ತು. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪೋದಕ್ಕೆ

ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶ್ವನ ಗೆಸ್ ಮಾಡಿ ಅಂತ ಕ್ಲೂ ಕೊಟ್ಟಿದ್ದೆ, ಸಂದೇಶಗಳು ಬಂದಿವೆ. ಗುಳೇದ ಗುಡ್ಡದಿಂದ ವಿರೂಪಾಕ್ಷ, ಜೂನ್ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೇಸಿಗೆ ತಿಂಗಳು ಅಂತ ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಸಂಧ್ಯಾ ಮೋಹನ್ ಆರ್ ಎಂ ನಗರ್ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ, ಜೂನ್ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ದೇವಾನಂದ ಶಿವಮೊಗ್ಗದಿಂದ ಜೂನ್ ಅಂತ ಕೇಳ್ತಿದ್ದಾರೆ. ಹಾಗೆ ಮಾದನ ಇಪ್ಪರಿಗಿಂದ

ಶಿವಲಿಂಗಪ್ಪ ಬದ್ರಿಯವರು ಮುಂಗಾರು ಮಳೆ ಇರಬಹುದಾ ಅಂತಿದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಇಲ್ಲಿಂದ ಸಂದೇಶ ಕಳಿಸಿ ಒಂದು ಗೆಸನ ಮಾಡಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೀಠದಿಂದ ವಿಷಯ ಇದೇ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ, ಗೊತ್ತಾಗುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಬಿಸಿಲಿನ ಕೊನೆಯ ಅಧ್ಯಾಯ, ಮಳೆಯ ಮೊದಲ ಸೂಚನೆ, ಎರಡು ಫೀಲ್ ಆಗುವಂತಹ ಮಂತ್ ನಮ್ಮ ಇವತ್ತಿನ ಗಾನ ಭಜನದ ವಿಷಯ ಅಂತ ಕ್ಲೂ ಕೊಟ್ಟಿದ್ದೆ. ಬೇಸಿಗೆಯ ಅಂತ್ಯ ಅಂತ ಹೇಳಿದ್ದೆ, ಜೂನ್ ಅಂತ ನೀವು ಗೆಸ್ ಮಾಡಿದ್ದೀರಾ. ಬೇಸಿಗೆಯ ಅಂತ್ಯದ ಜೊತೆಗೆ ಮಳೆಗಾಲದ ಆರಂಭದ ಸೂಚನೆ, ಎರಡು ಸಿಗುವಂತಹ ತಿಂಗಳು ಅಂದರೆ ಈಗ ನಾವಿರುವಂತಹ ತಿಂಗಳು, ಈಗಾಗಲೇ ನಾಲ್ಕು ದಿನಗಳನ್ನ ಕಳೆದಿರೋ ಮೇ ತಿಂಗಳು. ಎಸ್, ಮೇ ಒಂದು ಟ್ರಾನ್ಸಿಷನ್ ಮಂತ್. ಬಿರು ಬಿಸಿಲಿಂದ ಮಳೆಯವರೆಗೆ ನಾವು ಟ್ರಾನ್ಸಿಷನ್ ನೋಡಬಹುದು ಈ ತಿಂಗಳಲ್ಲಿ. ಹಾಗಾಗಿ ಇವತ್ತಿನ ನಮ್ಮ ಗಾನ ಭಜನದ ವಿಷಯ ಮೇ, ಬಿರು ಬಿಸಿಲಿಂದ ಮಳೆಯವರೆಗೆ. ಸೂರ್ಯನ ತಾಪ ಹೆಚ್ಚಾಗಿರೋ ಸಮಯ ಇದು. ಬೆಳಿಗ್ಗೆನೆ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಟೆಂಪ್ರೇಚರ್ ಇರುತ್ತೆ. ಹಾಗೆ ಮಧ್ಯಾಹ್ನದಷ್ಟೊತ್ತಿಗಂತೂ 34, 35, 36 ಡಿಗ್ರಿವರೆಗೂ ರೀಚ್ ಆಗುತ್ತೆ ಟೆಂಪ್ರೇಚರ್. ಹೊರಗಡೆ ಓಡಾಡ್ತಾ ಇದ್ರೆ ಅಬ್ಬ ಕಾದ ಬಾಂಡ್ಲಿಲ್ಲೇ ನಾವಿದ್ದೀವೇನೋ ಅಂತ ಅನಿಸೋ ಅಷ್ಟು ಸುಡೋ ಬಿಸಿಲು. ಬಟ್ ಸಂಜೆ ಆಗ್ತಿದ್ದ ಹಾಗೆ ನಿಧಾನಕ್ಕೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ತಲೆ ಎತ್ತಿ ಆಕಾಶ ನೋಡಿದ್ರೆ ಮೋಡಗಳು ಸೇರ್ತಾ ಇರೋದು ಕಾಣಿಸುತ್ತೆ. ಹಾಗೆಯೇ ತಂಪಾದ ಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕೂಡ ಮಳೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಶುರುವಾಗುತ್ತೆ ಅನ್ನೋದ್ರ ಮುನ್ಸೂಚನೆ, ಸಿಗ್ನಲ್ ಕೊಡುತ್ತೆ. ಹಾಗೆಯೇ ಪ್ರೀ ಮಾನ್ಸೂನ್ ಶವರ್ ಸಹ ಬರುವಂತಹ ಸಮಯ ಇದು ಮೇ ತಿಂಗಳು. ಒಂದೇ ದಿನದಲ್ಲಿ ಎರಡು ಬಗೆಯ ಸೀಸನ್ಗಳನ್ನ ಅಂದರೆ ಬೇಸಿಗೆ ಕಾಲ ಹಾಗೂ ಮಳೆಗಾಲ ಎರಡನ್ನೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗೋದು ಹೆಚ್ಚಾಗಿ ಮೇ ತಿಂಗಳಲ್ಲೇ. ಇವತ್ತಿನ ಗಾನ ಭಜನದಲ್ಲಿ ಮೇ ತಿಂಗಳ ಬಗ್ಗೆ ಮಾತಾಡ್ತಾ ಬಿಸಿಲಿನಷ್ಟೇ ಜೋರಾಗಿರುವಂತಹ ಹಾಡುಗಳನ್ನ ಕೇಳೋಣ, ಜೊತೆಗೆ ತಂಪಾದ ಫೀಲ್ ಕೊಡುವಂತಹ ಮಳೆಯ ಹಾಡುಗಳು ಸಹ ಮೂಡಿ ಬರುತ್ತೆ. ಇನ್ನು ನೀವೇನು ತಿಳಿಸ್ಬೇಕು ಅಂದರೆ ಮೇ ಅಂತ ಅಂದರೆ ಬಿಸಿಲು ಜಾಸ್ತಿ ಅಂತ ನಿಮಗೆ ಬೇಸರ ಆಗುತ್ತಾ, ಅಥವಾ ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಖುಷಿಯಾಗುತ್ತಾ, ಏನನ್ಸುತ್ತೆ ನಿಮಗೆ ಮೇ ತಿಂಗಳ ಬಗ್ಗೆ ಅಂತ ನಮಗೆ ಸಂದೇಶ ಕಳಿಸಿ ತಿಳಿಸಬಹುದು. 9433091029 4830910029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಮೇ ಅಂದರೆ ಬಿಸಿಲು ಅಂತ ಬೇಸರನ, ಅಥವಾ ಮಳೆ ಇನ್ನೇನು ಬಂದ್ಬಿಡುತ್ತೆ, ಶುರುವಾಗುತ್ತೆ ಮುಂಗಾರು ಅಂತ ಖುಷಿನ ಮೆಸೇಜ್ ಮಾಡಿ ತಿಳಿಸಿ. ಈಗ ಮಳೆ ಮುನ್ಸೂಚನೆಯ ಹಾಡು ಮೊಗ್ಗಿನ ಮನಸ್ಸು ಚಿತ್ರದಿಂದ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗಾನ ಭಜನಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದ ವಿಷಯ ಮೇ, ಬಿರು ಬಿಸಿಲಿಂದ ಮಳೆಯವರೆಗೆ. ಮೇ ಅಂದ್ರೆ ಬರೀ ಬಿಸಿಲಲ್ಲ, ಹವಾಮಾನದಲ್ಲಿ ಬದಲಾವಣೆಯನ್ನ ತರುವಂತ ತಿಂಗಳು ಮೇ. ಮೇ ಇಸ್ ಅ ಮಂತ್ ಆಫ್ ಟ್ರಾನ್ಸಿಷನ್. ಬೇಸಿಗೆಯ ಪೀಕ್ ಸೀಸನ್ ಇದು, ಹಾಗಾಗಿ ಬಿಸಿಲು ಬಹಳ ಜೋರಾಗಿನೇ ಇರುತ್ತೆ. ಏನೇ ಆದರೂ ಇನ್ನು ಕೆಲವೇ ದಿನಗಳಲ್ಲಿ ಮಾನ್ಸೂನ್ ಮುಂಗಾರು ಎಂಟ್ರಿ ಆಗುತ್ತೆ ಅಂತ ಹೋಪ್ ಕೊಡೋ ಮಂತ್ ಮೇ. ಈ ಮಂತ್ ಕೊಡುವಂಥ ಮೆಸೇಜ್ ನಮ್ಮ ಲೈಫ್ಗೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲ ಕಷ್ಟಗಳಿಗೂ ಸಹ ಅಂತ್ಯ ಇದ್ದೇ ಇರುತ್ತೆ. ಒಂದಷ್ಟು ದಿನಗಳ ಬಿರು ಬಿಸಿಲಿನಂತಹ ಕಷ್ಟಗಳ ನಂತರ ಮಳೆ ಖಂಡಿತ ಬರುತ್ತಲ್ವಾ? ಹಾಗೇನೆ ಜೀವನದಲ್ಲೂ ಕಷ್ಟದ ದಿನಗಳು ಕಳೆದ ಮೇಲೆ ಸಂತೋಷದ ದಿನಗಳು ಬರುತ್ತೆ ಅನ್ನೋ ಭರವಸೆಯನ್ನು ಕೊಡುತ್ತೆ ಮೇ. ಸೊ ಮೇ ಹವಾಮಾನದಲ್ಲಿ ಟ್ರಾನ್ಸಿಷನ್ನ ತೋರಿಸ್ತಾ ನಮ್ಮ ಲೈಫ್ಗೆ ಬೇಕಿರೋಂಥ ಬಹಳ ಇಂಪಾರ್ಟೆಂಟ್ ಮೆಸೇಜ್ ಕೊಡುತ್ತೆ. ಅದೇನೆಂದರೆ ಕಷ್ಟದಿಂದ ಸುಖಕ್ಕೆ, ಒತ್ತಡದಿಂದ ರಿಲೀಫ್ಗೆ ನಮ್ಮ ಜರ್ನಿ ಸಾಗೋದು ಅಂತ. ಬಟ್ ಚೇಂಜ್ ಇಸ್ ಸ್ಲೋ, ಬದಲಾವಣೆಗೆ ಸಮಯ ಬೇಕಾಗೇ ಆಗುತ್ತೆ. ಆ ಸಮಯಕ್ಕೆ ಕಾಯುವಷ್ಟು ತಾಳ್ಮೆ ಇರಲೇಬೇಕು ಅಂತ ನಮಗೆ ತಿಳಿಸ್ಕೊಡುತ್ತೆ ಮೇ ತಿಂಗಳು. ಈಗ ಮೇ ತಿಂಗಳ ಬಿಸಿಲಿನಷ್ಟೇ ಜೋರಾಗಿರೋ ಹಾಡು ಮಾಸ್ಟರ್ ಪೀಸ್ ಸಿನಿಮಾದಿಂದ ಪ್ರಸಾರ ಆಗ್ತಾ ಇದೆ. ಈ ಹಾಡಿನ ನಂತರ ಮತ್ತಷ್ಟು ಮಾತು ಮುಂದುವರಿಯುತ್ತೆ ಮೇ ತಿಂಗಳ ಕುರಿತು. ಸ್ಟೇ ಟ್ಯೂನ್ ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: buddy.
1: Yo, baby, this is Gambit, and this is Gambit, this is

ಬೇಸಿಗೆಯಲ್ಲಿ ಬಿಸಿಲು ತುಂಬ ಅತಿ ಆಯಿತು ಅಂತ ಅನಿಸಿದಾಗ ಐ ಕಾಂಟ್ ಟು ವೇಟ್ ಯು ಬೇಬಿ ಅನ್ನೋ ಬದಲು ಐ ಕಾಂಟ್ ವೇಟ್ ಟು ಮಾನ್ಸೂನ್ ಅನ್ನುವಂಥ ಸಮಯ. ಎಲ್ಲರೂ ಕೂಡ ಮಾನ್ಸೂನ್ಗೆ ವೇಟ್ ಮಾಡ್ತಾ ಐ ಕಾಂಟ್ ವೇಟ್ ಅಂತ ಹೇಳ್ತಾ ಇರೋವಂಥ ಸಮಯದಲ್ಲಿ ಮೇ ತಿಂಗಳಲ್ಲಿ ನಾವಿದ್ದೀವಿ. ಬೇಸಿಗೆ ಮತ್ತು ಮುಂಗಾರು ಈ ಎರಡರ ನಡುವೆ ಬರುವಂಥ ಸುಂದರ ತಿಂಗಳು ಮೇ. ಕೆಲವೊಮ್ಮೆ ಲೈಫ್ನಲ್ಲೂ ಹಾಗೆ ಅಲ್ವಾ, ಒಂದು ಹಂತ ನಮಗೆ ಬೇಕೋ ಬೇಡವೋ ಅದು ಮುಗಿಯುತ್ತೆ. ಬಟ್ ಆ ಹಳೆಯ ಹಂತದ ಅಂತ್ಯ ಮತ್ತೊಂದು ಹೊಸ ಹಂತದ ಆರಂಭ ಆಗಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ಮುಗ್ದಿರೋ ಹಂತದ ಬಗ್ಗೆ ಯೋಚನೆ ಮಾಡ್ತಾ ಬೇಸರ ಮಾಡ್ಕೋತಾ ಇರ್ತೀವಿ. ಇನ್ನೊಂದು ಹಂತ ನಮ್ಮ ಲೈಫ್ನಲ್ಲಿ ಶುರುವಾಗುತ್ತೆ ಅನ್ನೋ ಥಾಟ್ ಕೂಡ ಆ ಸಮಯದಲ್ಲಿ ನಮಗೆ ಬರೋದಿಲ್ಲ. ಇನ್ಫ್ಯಾಕ್ಟ್ ನಮಗೆ ಗೊತ್ತಿಲ್ಲದೇನೆ ಹೊಸ ಹಂತದ ಹೊಸ್ತಿಲಲ್ಲಿ ನಾವು ನಿಂತಿರ್ತೀವಿ. ಈ ಟ್ರಾನ್ಸಿಷನ್ ಪೀರಿಯಡ್ನಲ್ಲೇ ಪಾಸ್ ಇರೋದು. ಬಟ್ ಈ ಪಾಸ್ ನಂತರ ಒಂದೊಳ್ಳೆ ಸಮಯ ಬಂದೇ ಬರುತ್ತೆ. ಪಾಸ್ ಆದಮೇಲೆ ಒಳ್ಳೆ ಸಮಯ ಬಂದೇ ಬರುತ್ತೆ, ಬರಲೇಬೇಕು. ಹಗಲು ಬಿಸಿಲು ಕಷ್ಟ ಅನಿಸುತ್ತೆ ಅಲ್ವಾ? ಮಧ್ಯಾಹ್ನದ ಮೇಲೆ ಬಿಸಿಲು ಕಡಿಮೆ ಆಗ್ತಾ ಬಂದ್ರೂ ದಗೆ ಮಾತ್ರ ಹಾಗೇ ಇರುತ್ತೆ. ಆ ದಗೆನೆ ಲೈಫ್ನ ಪಾಸ್. ಅಂತಹ ಪಾಸ್ ಟೈಮಲ್ಲೂ ಮೋಡ ಕಟ್ತಾ ಇರೋದು ಕಾಣಿಸ್ದಾಗ ಮನಸ್ಸಲ್ಲಿ

ಒಂದು ಸಣ್ಣ ನಿರೀಕ್ಷೆ, ಮಳೆ ಬರಬಹುದು ಅಂತ. ಆ ನಿರೀಕ್ಷೆಯನ್ನ ಜಾಸ್ತಿ ಮಾಡೋದು ಯಾವ್ದು ಗೊತ್ತಾ? ಸಂಜೆ ಬೀಸೋ ತಂಗಾಳಿ. ತಂಗಾಳಿ ಮಳೆ ಬರುತ್ತೆ ಅನ್ನೋ ಹೋಪ್ ಕೊಡೋದ್ರ ಜೊತೆಗೆ ಇನ್ನೊಂದು ಮೆಸೇಜ್ ತಿಳಿಸುತ್ತೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಗಾಳಿನೇ ಬೀಸೋದಿಲ್ಲ. ಹಾಗೇನಾದರೂ ಬೀಸಿದ್ರೂ ಸಹ ಅದು ಬಿಸಿ ಗಾಳಿಯಷ್ಟೆ. ಆದರೆ ಮೇನಲ್ಲಿ ಬೀಸೋ ತಂಗಾಳಿ ಮುಂಗಾರಿನ ಮುನ್ಸೂಚನೆ. ಸಿನಿಮಾ ರಿಲೀಸ್ಗೂ ಮುಂಚೆ ಬರೋ ಟೀಸರ್ನ ಥರ ಮೇ ತಿಂಗಳ ತಂಗಾಳಿ. ಈಗ ವೀರ ಪರಂಪರೆ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ ತಂಗಾಳಿ ಬೀಸೋ ಸಮಯದಲ್ಲಿ ಗಾನ ಬಜಾನ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 6:34. ನೀವು ಕೇಳ್ತಾ ಇರೋದು ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮ. ಇವತ್ ನಾವು ಮಾತಾಡ್ತಾ ಇರುವಂತಹ ವಿಷಯ ಮೇ ಬಿರುಬಿಸಿಲಿಂದ ಮಳೆಯವರೆಗೆ. ಮಾರ್ಚ್ ಏಪ್ರಿಲ್ನಲ್ಲಿ ತಡೆಯೋಕ್ಕಾಗದೇ ಇರೋಷ್ಟು ಬಿಸಿಲು, ಮೇ ಬರ್ತಿದ್ದ ಹಾಗೆ ಬಿಸಿಲು ಇನ್ನೂ ಜಾಸ್ತಿನೇ ಆಗೋಗ್ಬಿಡತ್ತೆ. ಯಾಕಂದರೆ ಸಮ್ಮರ್ನ ಕೊನೆಯ ತಿಂಗಳು ಮೇ ಅಲ್ವಾ, ಹಾಗಾಗಿ ಬಿಸಿಲಿನ ತಾಪ ಹೆಚ್ಚಾಗೇ ಇರುತ್ತೆ. ಲೈಫ್ನಲ್ಲೂ ಹಾಗೆ ಒಂದರ ಮೇಲೆ ಒಂದು ಅಂಥ ಸಮಸ್ಯೆಗಳು ಬರ್ತಾನೇ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಪೀಕ್ಗೆ ಹೋಗುವಷ್ಟು. ಆ ಸಮಸ್ಯೆಗಳನ್ನ ಅಥವಾ ಕಷ್ಟಗಳನ್ನ ಇನ್ನೂ ಹೇಗಪ್ಪ ಸಹಿಸ್ಕೊಳ್ಳೋದು ಅಂತ ಅನಿಸುತ್ತಲ್ವಾ, ಅದು ಸಮಸ್ಯೆಗಳ ಅಥವಾ ಕಷ್ಟಗಳ ಕೊನೆಯ ಹಂತ ಆಗಿರುತ್ತೆ. ಅದನ್ನ ದಾಟ್ಬಿಟ್ರೆ ಜೀವನದಲ್ಲಿ ಸಂತೋಷದ ಮಳೆ ಆರಂಭ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಮೇನಲ್ಲಿ ಬರೀ ಬಿಸಿಲು ಮಾತ್ರ ಇರುತ್ತಾ, ಇಲ್ಲ ಅಲ್ವಾ, ಆಗಾಗ ಮಳೆನೂ ಬರ್ತಿರುತ್ತೆ. ಮಳೆ ಬಂದಾಗೆಲ್ಲ ಅಬ್ಬಾ ಬೇಸಿಗೆಯಲ್ಲಿ ಮಳೆ ಬಂದು ಇಳೆ ತಂಪಾಯಿತು ಅಂತೀವಿ. ಮಳೆ ಬಂದರೆ ಸಾಕು ಅಂತ ಎಷ್ಟೋ ದಿನಗಳಿಂದ ಕಾಯ್ತಾ ಇರ್ತೀವಿ. ಹೇಗೆ ಕಾಯ್ತಾ ಇರ್ತೀವಿ ಅಂದರೆ, ಒಂದು ಹಾಡಿನ ಸಾಲು ನೆನಪಾಗ್ತಾ ಇದೆ, ಜಾಕಿ ಸಿನಿಮಾದ ಹಾಡು. ಬಾಯಾರಿ ನಾ ನಿಂತ ಗಳಿಗೆಯಲ್ಲಿ ಮಳೆಯೊಂದು ತಾನಾಗಿ ಬರಬಾರದೆ, ಇದು ಯೋಗರಾಜ್ ಭಟ್ರ ಸಾಲ್ಗಳು. ಇದೇ ರೀತಿ ನಾವು ಕೂಡ ಕಾಯ್ತಾ ಇರ್ತೀವಿ ಮಳೆಗೆ ಅಂತ. ಮಳೆಗೆ ಕಾಯ್ತಾ ಇರೋ ಟೈಮಲ್ಲಿ ಮೇನಲ್ಲಿ ಮಳೆ ಬಂದಾಗ, ಮೇನಲ್ಲಿ ಮಳೆ ಬರೋದಕ್ಕೆ ಆರಂಭ ಮಾಡಿದಾಗ ಮಳೆ ಬಂತು ಅಂತ ಹಾಡ್ತೀವಿ ಅಲ್ವಾ. ಮಳೆ ಬಂತು ಅಂತ ಹಾಡೋ ಸಮಯ ಇನ್ನೇನು ಹತ್ತಿರದಲ್ಲೇ ಇದೆ. ಸದ್ಯಕ್ಕೆ ಮಳೆ ಬಂತು ಅನ್ನೋ ಜೆಸ್ಸಿ ಸಿನಿಮಾದ ಹಾಡನ್ನು ಕೇಳುವಂಥ ಸಮಯ.

ವಾವ್, ಮಳೆಯಲ್ಲಿ ಮಿಂದಿದ್ದಾಗ ಆಗುವಂತಹ ತಂಪಾದ ಫೀಲ್ನ ಕೊಡುವಂತಹ ಹಾಡನ್ನು ಈಗಷ್ಟೇ ಕೇಳಿದ್ವಿ ಜೆಸ್ಸಿ ಚಿತ್ರದಿಂದ. ಇನ್ನು ಸಾಕಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ಮೇ ಬಿಸಿಲು ನಿಮಗೆ ಸುಡುವಂತಹ ಬಿಸಿಲು ಬೇಸರ ತರಿಸುತ್ತಾ, ಅಥವಾ ಮೇ ನಿಮಗೆ ಮುಂದಿನ ತಿಂಗಳು ಜೂನ್ನಿಂದ ಮುಂಗಾರು ಆರಂಭ ಆಗುತ್ತೆ ಅನ್ನೋ ಖುಷಿಯನ್ನು ತರುತ್ತಾ, ಮೇ ಅಂದರೆ ನಿಮಗೇನು ಅನಿಸುತ್ತೆ, ನಿಮ್ಮ ಮನಸ್ಸಿನ ಭಾವನೆ ಏನು ಮೇ ತಿಂಗಳ ಬಗ್ಗೆ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬಹುದು. ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಬೇಸಿಗೆ ಬಿಸಿಲು ಇರೋದ್ರಿಂದ ಗಿಡ ಮರಗಳೆಲ್ಲ ಒಣಗಿರುತ್ತೆ. ಗಿಡಗಳಿಗೇನೋ ನಾವು ನೀರು ಹಾಕ್ತೀವಿ, ಬಟ್ ಮರಗಳಿಗೆ ನೀರು ಸಿಗೋದು ಮಳೆ ಬಂದಾಗ ಮಾತ್ರ. ಬೇಸಿಗೆಯಲ್ಲಿ ಪ್ರತಿ ಒಣಗಿದ ಮರದೊಳಗೂ ಹೊಸ ಎಲೆಗಳ ಕನಸಿರುತ್ತೆ. ಆ ಕನಸನ್ನು ನನಸಾಕ್ಸೋ ಸಮಯ ಮುಂಗಾರು. ಮುಂಗಾರಿನ ಮುನ್ಸೂಚನೆಯನ್ನು ನೀಡ್ತಾ, ಬೇಸಿಗೆಯಲ್ಲೂ ಮಳೆಯ ಮೂಲಕ ತಂಪೆರಿಯೋದು ಮೇ. ಹವಾಮಾನದ ಟ್ರಾನ್ಸಿಷನ್ ಮಂತ್ ಮೇ. ಪ್ರತಿಯೊಬ್ಬರ ಲೈಫ್ನಲ್ಲೂ ಬಿರು ಬಿಸಿಲಿನಂತಹ ಕಷ್ಟದ ದಿನಗಳನ್ನ ಕಳೆಯುವಾಗ ಹೋಪ್ ಅನ್ನೋ ತಂಗಾಳಿ ಬೀಸುವಂಥ ಸಂತೋಷದ ಮಳೆಯ ಸಿಗ್ನಲ್ ಕೊಡುವಂಥ ಬ್ಯೂಟಿಫುಲ್ ಮೇ ಆದಷ್ಟು ಬೇಗ ಬರಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಇಷ್ಟೊತ್ತು ಮೇ ತಿಂಗಳ ಕುರಿತು ನನ್ನ ಮಾತುಗಳನ್ನ ಕೇಳಿದ್ರಿ. ಇನ್ನು ನಿಮ್ಮೆಲ್ಲರ ಸಂದೇಶಗಳನ್ನ ನೋಡಬೇಕು. ಈಗಾಗಲೇ ಸಾಕಷ್ಟು ಸಂದೇಶಗಳು ಇನ್ಬಾಕ್ಸ್ನ ತಲುಪಿವೆ. ನೀವು ಕೂಡ ಮೆಸೇಜ್ ಮಾಡಬಹುದು. ಮೇ ಅಂದರೆ ನಿಮಗೆ ಏನನ್ಸತ್ತೆ, ಮೇನ ಸುಡು ಬಿಸಿಲು ನಿಮಗೆ ಬೇಸರ ತರಿಸುತ್ತಾ, ಅಥವಾ ಇನ್ನೇನು ಮುಂಗಾರಿನ ಸಮೀಪದಲ್ಲಿ ನಾವಿದ್ದೀವಿ ಅಂತ ಖುಷಿಯನ್ನು ಕೊಡುತ್ತಾ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:38 ಆಗಿದೆ. ಈಗ ಮಾನ್ಸೂನ್ ರಾಗ ಚಿತ್ರದ ಒಂದು ಗೀತೆ ನಿಮಗಾಗಿ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 6:40 ಆಗುತ್ತೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರ. ಪ್ರದೇಶ ಸಮಾಚಾರದ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್

0: ಸುರೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣ ವಚನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ ಮೂರನೇ ಸ್ಥಾನ ಗಳಿಸಿದ್ದಾರೆ. ಮೂರು ಇವಿಎಂಗಳಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ಮತ ಎಣಿಕೆ ನಿಧಾನಗತಿಯಲ್ಲಿ ಸಾಗಿತ್ತಲ್ಲದೆ ಫಲಿತಾಂಶ ಘೋಷಣೆ ಕೂಡ ತಡವಾಯಿತು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಗೆಲುವಿನ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಇದು ಸರ್ಕಾರದ ಸಾಧನೆಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ದಾಂತಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಅಪಪ್ರಚಾರ ಹಾಗೂ ಹಣದ ಪ್ರಭಾವದ ಹೊರತಾಗಿಯೂ ಎರಡೂ ಕ್ಷೇತ್ರಗಳ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಮತ ಚಲಾಯಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನಿರೀಕ್ಷಿಸಿರಲಿಲ್ಲ, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ನಿರೀಕ್ಷಿತ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೃಂಗೇರಿ ಮರು ಎಣಿಕೆ ಫಲಿತಾಂಶವು ಇಡೀ ದೇಶಕ್ಕೆ ಮಾರಕ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಆದರೆ ಇಲ್ಲಿ ನಡೆದಿರುವುದು ಷಡ್ಯಂತ್ರ ಎಂದು ಆರೋಪಿಸಿದ್ದಾರೆ. ಈ ಫಲಿತಾಂಶದ ಬಗ್ಗೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈಹಿಡಿದಿವೆ ಎಂದು ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು ನಿರೀಕ್ಷಿತ ಎಂದು ತಿಳಿಸಿದ್ದಾರೆ.
1: ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಇವೆರಡು ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸಿದ್ದೇನೆ. ಎರಡು ಸೀಟನ್ನು ಕೂಡ ಬೈಎಲೆಕ್ಷನ್ನಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು, ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ. ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದ್ದಾರೆ. ಅವ್ರಿಗೆ ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ.
0: ದೇಶದ ಭದ್ರತೆಗೆ ನರೇಂದ್ರ ಮೋದಿ ಅವರೊಬ್ಬರೇ ಸೂಕ್ತ ಎಂಬುದು 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ಕಂಡುಬಂದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದುರಾಡಳಿತದಿಂದ ಜನರು ಬೇಸತ್ತು ಹೋಗಿದ್ದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ದೊರೆತಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ಜನರು ನೀಡಿರುವ ಮೆಚ್ಚುಗೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿಯ ದುರಾಡಳಿತ, ಕೋಮು ರಾಜಕಾರಣ, ಕೈಗಾರಿಕಾ ವಿರೋಧಿ ನೀತಿಗಳು, ಬಾಂಗ್ಲಾದ ಅಕ್ರಮ ವಲಸಿಗರ ಹಿತ ಕಾಯುವ ನೀತಿಗಳಿಂದ ಬೇಸತ್ತ ಜನರು ಎನ್ಡಿಎಗೆ ಆಶೀರ್ವದಿಸಿ ಟಿಎಂಸಿಯನ್ನು ಕಿತ್ತೊಗೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಸಿ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ.

ಬಿಡುಗಡೆಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ನೂತನ ಡಿಪೋದಲ್ಲಿ ಬಸ್ಗಳ ದುರಸ್ತಿಗಾಗಿ ಹೈಟೆಕ್ ವರ್ಕ್ಶಾಪ್, ಸಿಬ್ಬಂದಿ ವಿಶ್ರಾಂತಿ ಕೊಠಡಿ ಹಾಗೂ ಸುಸಜ್ಜಿತ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಭಾಗದ ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸುವುದು ಹಾಗೂ ಬಸ್ಗಳ ನಿರ್ವಹಣೆಯನ್ನು ಉತ್ತಮಪಡಿಸುವುದು ಈ ಡಿಪೋದ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ಇಂದು ಜಿ ಸತ್ಯವತಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಮಾನ್ಸೂನ್ ಪೂರ್ವ ಸಿದ್ದತೆ ಪ್ರಯುಕ್ತ ಜಿಬಿಎ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು, ಚರಂಡಿ, ಹೂಳು ತೆಗೆಯುವುದು, ಶೋಲ್ಡರ್ ಡ್ರೈನ್ ಮತ್ತು ಗ್ರೇಟಿಂಗ್ಸ್ಗಳ ಸ್ವಚ್ಛತೆಯನ್ನು ಖಾತರಿಪಡಿಸಿಕೊಳ್ಳಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಪಾಲಿಕೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತಂಡಗಳನ್ನು ರಚಿಸಿ ಆಯಾ ನಗರ ಪಾಲಿಕೆಗಳ ವ್ಯಾಪ್ತಿಯ ಎಲ್ಲಾ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳ ಮಳೆ ನೀರು ಚರಂಡಿಗಳಲ್ಲಿ 1 ಕಿಲೋಮೀಟರ್ಗಳಷ್ಟು ಕನಿಷ್ಠ 10 ಕಡೆ ಡ್ರೈನ್ ಸ್ಲಾಬ್ಗಳ ಅಥವಾ ಗ್ರೇಟಿಂಗ್ಗಳನ್ನು ತೆರೆದು ನೀರು ಸರಾಗವಾಗಿ ಹರಿಯಲು ಅವಕಾಶವಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೂಚನೆ ನೀಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಪತ್ರಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಮೇಲೆ ಬಿಜೆಪಿ ವಿಜೇತ ಅಭ್ಯರ್ಥಿ ಡಿಎನ್ ಜೀವರಾಜ್ ಸೇರಿದಂತೆ 3 ವಿರುದ್ದ ಪೊಲೀಸರು ಚಿಕ್ಕಮಗಳೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಂದು ಪ್ರಕರಣ ದಾಖಲಿಸಿದ್ದಾರೆ. ಮೇ 3 ಅಂಚೆ ಮತ ಎಣಿಕೆ ಮೇಜಿನ ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದ ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಈ ಸಂಬಂಧ ದೂರು ದಾಖಲಿಸಿದ್ದಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಮತಪತ್ರಗಳನ್ನು ತಿರುಚಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಶಾಸಕ ಜೀವರಾಜ್, ಸೋಲಿನ ಬಳಿಕ ಮತ ತಿರುಚುವಿಕೆ ಆರೋಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣ ವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 6:50:42. ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡಿದಂಥ ವಿಷಯ ಮೇ, ಬಿರು ಬಿಸಿಲಿಂದ ಮಳೆಯವರೆಗೆ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ವಿ. ಸ್ನೇಹಿತರು ಸಂದೇಶಗಳನ್ನ ಕಳಿಸಿದರೆ ಎಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ ಇದು. ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದ ವಿಷಯ ತುಂಬಾ ಬಿಸಿ ಬಿಸಿ ವಿಷಯ ಅಂತ ನನ್ನ ಅನಿಸಿಕೆ. ಮೇ ತಿಂಗಳು ತುಂಬಾ ಹಾಟ್ ಹಾಟ್, ಖುಷಿಯಾಗುತ್ತೆ. ಬಿಸಿಲು ಕಳೆದು ಮಳೆಯ ವಾತಾವರಣ ಬೇಕು ಅನ್ಸುತ್ತೆ. ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಯಾರಿದು? ಕವಿತಾ ಶ್ರೀನಿವಾಸ್, ವಯಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಮೇ ಅಂದರೆ ನನ್ನ ಹುಟ್ಟುಹಬ್ಬದ ಜೊತೆಗೆ ವಿವಾಹ ವಾರ್ಷಿಕೋತ್ಸವದ ಆಚರಣೆಯ ನೆನಪು ಆಗುತ್ತೆ. ಮಳೆ ಮಣ್ಣಿನ ಘಮ ಸೇವಿಸುವ ತಂಪಿನ ಅನುಭವ ಪಡೆಯುವ ನೆನಪು ಅಂತ ಉಮಾಕಿಶೋರ್ BTM ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟೆದಿಂದ ಹೇಳ್ತಾ ಇದ್ದಾರೆ. ಕುಸುಮ ಮೇಡಮ್, ಮೇ ತಿಂಗಳ ಬಿಸಿಲು ಅಂದರೆ ನಮಗೆ ಎಲ್ಲಿಲ್ಲದ ಖುಷಿ ರೀ. ಈ ತಿಂಗಳಲ್ಲಿ ನಾವು ಕಲಬುರಗಿಯವರು 45-46 ಡಿಗ್ರಿ ಸೆಲ್ಸಿಯಸ್ ನಷ್ಟು ಬಿಸಿಲನ್ನು ಅನುಭವಿಸ್ತೀವಿ. ಹಾಗಾಗಿ ಬಿಸಿಲಿನಲ್ಲಿಯೇ ಚಹಾ ಕಾಯಿಸಿ ಕುಡಿಯಬಹುದು, ಹಪ್ಪಳ ಸುಟ್ಕೋಬಹುದು, ಸ್ನಾನಕ್ಕೆ ಬಿಸಿ ನೀರು, ಹಾಗೆ 6 ಗಂಟೆಯವರೆಗೆ ಟ್ಯಾಂಕ್ಗಳಲ್ಲಿ ಬಿಸಿನೀರು ಸಿಗುತ್ತೆ. ಗ್ಯಾಸ್ ಸಿಲಿಂಡರ್ ಕಡಿಮೆ ಬಳಸ್ತೀವಿ, ಉಳಿತಾಯ ಜಾಸ್ತಿ. ಹಾಗೆ ಕಾಂಪೌಂಡ್ನಲ್ಲಿ 4-5 ಗಂಟೆಯಲ್ಲಿ ಬಿಸಿಲಿಗೆ ಅಡಿಗೆ ಕೂಡ ತಯಾರು ಮಾಡುವ ಅವಕಾಶ ಆ ಸೂರ್ಯದೇವ ಮೇ ತಿಂಗಳಲ್ಲಿ ಒದಗಿಸಿದ್ದಾನೆ ನಮ್ಮ ಭಾಗಕ್ಕೆ ಅಂತ.

0: ಸಂದೇಶ ಕಳಿಸಿದ್ದಾರೆ. ಮಾದನ ಹಿಪ್ಪರಿಗೆಯಿಂದ ಶ್ರೀಲಿಂಗಪ್ಪ ಬದ್ರಿ ಹೇಳ್ತಾ ಇದ್ದಾರೆ, ಬೆಂಗಳೂರು ಜನತೆಗೆ ಎಷ್ಟು ಮಳೆ ಚೆಂದವೋ ಅಷ್ಟೇ ಚೆಂದ ನಮ್ಮ ಕಲಬುರಗಿ ಜನತೆಗೆ ಬಿಸಿಲು. 44.5 ಬಂದರೂ 5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇದ್ದರೂ ಸಹ ನಾವು ಕಂಟ್ರೋಲ್ ಮಾಡ್ಕೋತೀವಿ, ಅದರಲ್ಲಿ ಆನಂದದಿಂದ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅನುಷಾರ್ ಅವರ ಸಂದೇಶ ಬಂದಿದೆ ಹರೀಶ್ ಮಲ್ಲೇಶ್ವರದಿಂದ. ನಮಗೆ ಬೇಸರ ಆಗೋದಿಲ್ಲಪ್ಪ, ಬಿಸಿಲು ಅಂದರೆ ಆರೋಗ್ಯಕ್ಕೆ ಬಿಸಿಲು ಬೇಕು, ಹಾಗೆ ನೀರಿಗಾಗಿ ಮಳೆಯೂ ಬೇಕು, ಎರಡೂ ಇರಲಿ, ಎಲ್ಲರ ಜೀವನ ಸುಗಮವಾಗಿ ಸಾಗಲಿ ಅಂತ ಇವರು ಆಶಿಸಿದ್ದಾರೆ. ಹಾಗೆ ಮೇಡಮ್, ಬೇಸಿಗೆಯಲ್ಲಿ ಬಸವಳಿದು ಮುಂಗಾರು ಮಳೆಯ ಕಾಯ್ದು ನಿಂತಿರುವ ಪ್ರಕೃತಿಯ ಬದಲಾವಣೆ ನೋಡಲು ಕಾತರದಿ ಕಾಯ್ದಿರುವೆವು ನಾವು. ಈ ಸಮಯದಲ್ಲಿ KS ನರಸಿಂಹಸ್ವಾಮಿಯವರ ಮಕ್ಕಳ ಕವಿತೆ ಕೂಡ ನೆನಪಾಗುವುದು. ಚಳಿಗಾಲದಲ್ಲಿ ಎಷ್ಟು ಚಳಿ ಎನ್ನುವರು, ಬಂತಲ್ಲ ಬೇಸಿಗೆ ಎನ್ನುವರು, ಕೆಟ್ಟ ಬಿಸಿಲ್ ಎನ್ನುವ ಮಳೆ ಬಿತ್ತು ಬೀಳದಲ್ಲ ಎಂಬ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಹೀಗೂ ಕೂಡ ಇರುತ್ತೇವೆ ಅಲ್ಲವೇ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ವರಲಕ್ಷ್ಮಿ ಪೀಣ್ಯದಿಂದ. ಚಂದದ ಕವಿತೆಯ ಸಾಲುಗಳನ್ನ ನೆನಪು ಮಾಡ್ಕೊಂಡಿದ್ದೀರಾ ವರಲಕ್ಷ್ಮಿ ಅವರೇ? ನಿಮ್ಮ ನಿರೂಪಣೆ ತುಂಬ ಇಷ್ಟ ಆಯಿತು, ಹಾಗೆ ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕೇಳಲು ಇಂಪಾಗಿದೆ ಅಂತ ಹೇಳ್ತಿರೋದು ಶ್ರೀ ಓಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ. ಹಾಗೆ GS ಚಂದನ ಚಿತ್ರದುರ್ಗದಿಂದ ಮಳೆಯ ಬಗ್ಗೆ ಹಾಡುಗಳು ಹಾಗೆಯೇ ಮಾಹಿತಿ ಎಲ್ಲ ಇಷ್ಟ ಆಯಿತು ಅಂತ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಕಾರ್ಯಕ್ರಮದ ಕುರಿತು ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಓದ್ತೀನಿ. ಇನ್ನು ನೀವು ಕೂಡ ಸಂದೇಶವನ್ನು ಕಳಿಸ್ಬೇಕು ಅಂದರೆ, ಮೇ ಬಿರು ಬಿಸಿಲು ಅಂತ ಬೇಸರ ಆಗುತ್ತಾ ಅಥವಾ ಇನ್ನೇನು ಮುಂಗಾರಿಗೆ ಹತ್ತಿರದಲ್ಲೇ ಇದ್ದೀವಿ ಅಂತ ಖುಷಿ ಆಗುತ್ತಾ ನಮಗೆ ಮೆಸೇಜ್ ಮಾಡಿ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ನಮ್ಮ ಇನ್ಬಾಕ್ಸ್ನಲ್ಲಿ ಇರುವಂತಹ ಸಂದೇಶಗಳ ಜೊತೆಗೆ ನಿಮ್ಮ ಸಂದೇಶಗಳು ಸೇರಲಿ, ಎಲ್ಲರ ಸಂದೇಶಗಳನ್ನು ಒಟ್ಟಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಅಂದರೆ ಗಾನ ಭಜನಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಓದ್ತೀನಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ ಸರಿಯಾಗಿ 6:55 ಆಗಿದೆ. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ. ಕನ್ನಡ ರತ್ನ ಭಂಡಾರ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದವರು ರವಿ ಬೆಳಗೆರೆ. ಅನೇಕರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿದರು. ಅವರು ಬರೆಯದ ವಿಚಾರವೇ ಇಲ್ಲ ಅನ್ನುವ ಹಾಗೆ ಎಲ್ಲ ವಸ್ತು ವಿಷಯ ಆರಿಸಿಕೊಂಡು ಪ್ರಸ್ತುತಪಡಿಸಿದರು. ಪತ್ರಕರ್ತ ರವಿ ಬೆಳಗೆರೆ ಅವರ ವಿಚಾರ.
4: ಕಾರ್ಗಿಲ್ ಅನ್ನು ನೋಡ್ತೀನಿ ಅನ್ನೋ ಭರವಸೆ ಇರಲಿಲ್ಲ. ಯಾಕೆಂದ್ರೆ ಶ್ರೀನಗರ ಅಂತ ಒಂದು ಕೇಂದ್ರ ಏನಿದೆ, ಕಾಶ್ಮೀರದ ರಾಜಧಾನಿ ಏನಿದೆ, ಎರಡು ರಾಜಧಾನಿಗಳಿವೆ ಕಾಶ್ಮೀರಕ್ಕೆ, ಅದರ ಪೈಕಿ ಒಂದು ಶ್ರೀನಗರದಲ್ಲಿ ಇಳಿದಾಗ ಅಷ್ಟೊತ್ತಿಗೆ ವಾರ್ಫೀಲ್ಡ್ಗೆ ಯಾವ ಜರ್ನಲಿಸ್ಟ್ ಹೋಗೋ ಹಾಗಿಲ್ಲ ಅಂತಂತೇಳಿ ಒಂದು ಒಂದು ನಿರ್ಬಂಧನೆಯನ್ನ ಆರ್ಮಿ ಹೇರ್ಬಿಟ್ಟಿತ್ತು. ಆಮೇಲೆ ನನಗೆ ಕೇಂದ್ರದಲ್ಲಿ ಪರಿಚಯ ಇದ್ದಂತಹ ಒಬ್ಬಿಬ್ರು ಏನು ಮಂತ್ರಿಗಳಿದ್ರು, ಅವ್ರು ಯಾರು ನನ್ನ ಕೈಗೆ ಅವಾಗ ಸಿಗಲಿಲ್ಲ. ಆಮೇಲೆ ಅವರಿಂದ ನಾನು ತುಂಬಾ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿರಲಿಲ್ಲ. ಯಾಕಂದ್ರೆ ಅವರಿಗೆ ತಮ್ಮ ದೇಶದ ಗೌರವದ ಪ್ರಶ್ನೆ, ಈ ಪತ್ರಕರ್ತರನ್ನು ಕಳಿಸಿದ್ರೆ ಏನ್ ಬರೀತಾರೋ ಅಂತ ಒಂದು ಆತಂಕ ಇತ್ತು. ಶ್ರೀನಗರದಲ್ಲಿ ನನಗೆ ಮೇಜರ್ ಪುರುಷೋತ್ತಮ್ ಅಂತ ಹೇಳಿ ನಾನು ಅವರನ್ನ ಯಾವತ್ತು ನೆನೆದರೂ ತುಂಬಾ ಭಾವುಕನಾಗಿ ಪ್ರೀತಿಯಿಂದ ನೆನೀತೇನೆ. ಆತನ ದೇಹದಲ್ಲಿ ಒಂದು 25 ಬುಲೆಟ್ ನುಗ್ಗಿ ಆತ ತೀರಿಹೋದವರು. ಅಂತ ಮೇಜರ್ ಪುರುಷೋತ್ತಮ್ ಆಫೀಸ್ನಲ್ಲಿ ಕುಳಿತವರು, ಸರ್ ನನ್ನ ಹೀಗೆ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಐ ಎಮ್ ಎ ಸೌತ್ ಇಂಡಿಯನ್ ಅಂದ ತಕ್ಷಣ ಅವರಿಗೆ ಯಾಕೆ ನನ್ನ ಮೇಲೆ ಮಮಕಾರ ಉಂಟಾಯ್ತು, ಯಾಕೆ ಪ್ರೀತಿ ಉಂಟಾಯ್ತು ಇದು ಗೊತ್ತಾಗಲಿಲ್ಲ ನಮಗೆ. ಮುಖ ನೋಡಿದ ಕೂಡಲೇ ಕೆಲವರು ಇಷ್ಟಪಡ್ತೀವಲ್ಲ, ಹಾಗೆ ಆತರ ಇನ್ಸ್ಟೆಂಟ್ ಆಗಿ ಹಿ ಸ್ಟಾರ್ಟೆಡ್ ಲೈಕಿಂಗ್ ಮೀ. ಮೇಜರ್ ಪುರುಷೋತ್ತಮ್ಗೆ ನಾನು ಬಹಳ ಋಣಿಯಾಗಿರ್ಬೇಕು. ಅವರು ನನ್ನನ್ನ ಮೊದಲು ಕಾರ್ಗಿಲ್ನ ರಣರಂಗಕ್ಕೆ ಕರ್ಕೊಂಡು ಹೋದಂತಹ ಆರ್ಮಿ ಆಫೀಸರ್ ಅವರು, PR ಆಗಿದ್ರು ಅವರಲ್ಲಿ. ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಂದ್ಬಿಡು ಅಂತ. ಕಾರ್ಗಿಲ್ ತಲುಪೋದಕ್ಕೆ ಮುಂಚೆ ನಾವು ಒಂದು ಸುಮಾರು 14 ತಾಸುಗಳ ಪ್ರಯಾಣ ಮಾಡಬೇಕಾಗುತ್ತೆ ಶ್ರೀನಗರದಿಂದ. 14 hours ಆಫ್ ಬಸ್ ಟ್ರಕ್ ಡ್ರೈವಿಂಗ್ ಆಗಿರುತ್ತೆ. ಆ ಟ್ರಕ್ಗಳಲ್ಲಿ ಹೋಗಿ ನಾವು ಪಂದ್ರಾಸ್ ಅನ್ನುವಂತಹ ಒಂದು

0: ಹೇಳ್ತೇವೆ ಫಸ್ಟ್. ಆ ಪಂದ್ರಾಸ್ ನಗರಕ್ಕೆ ಕಾಲಿಡುವಷ್ಟು ಹೊತ್ತಿಗೆ ನಮಗೆ ಯುದ್ಧದ ಭಯಾನಕತೆ ಮತ್ತು ಭೀಕರತೆ ಏನು ಅಂತ ಹೇಳಿ ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಯಾಕಂದ್ರೆ ಎಷ್ಟೋ ಸಲ ನಮ್ಮ ಬಸ್ಸಿಗೆ ಕೆಲವೇ ಗಜಗಳ ಅಂತರದಲ್ಲಿ ಶೆಲ್ ಬೀಳೋದು, ಗುಂಡಿನ ಶಬ್ದ ಅಂತೂ ನಮಗೆ ಉದ್ದಕ್ಕೂ ಕೇಳಿಸ್ತಾ ಇರೋದು. ಅಂತಹ ಒಂದು ಜಾಗಕ್ಕೆ ಹೋದೆ. ಆ ಕಾರ್ಗಿಲ್ ಪಟ್ಟಣವನ್ನು ನಾನು ನೋಡಿದಾಗ ಇದ್ದಕ್ಕಿದಂಗೆ ನನಗೆ ಅನಿಸಿದ್ದೇನೆಂದ್ರೆ, ಈ ಯುದ್ಧದಲ್ಲಿ ನಾವು ಸೋತೋಗ್ಬಿಟ್ರೆ ಇಡೀ ಭಾರತ ದೇಶ ಹಿಂಗೆ ಡೆಸ್ಟ್ರಾಯ್ ಆಗಿ ಇದು ಬಿಡುತ್ತಲ್ವಾ ಅಂತ ಒಂದು ಭಯ ಕಾಡ್ತೀನಿ ನನಗೆ. ಅಂದ್ರೆ ಒಂದು ನರ ಮನುಷ್ಯನ ಸುಳಿವು ಸಿಗೋದಿಲ್ಲ ನಮ್ಗೆ ರಸ್ತೆಯಲ್ಲಿ. ಆಮೇಲೆ ಮೂಗಿಗೆ ಇಟ್ಕೊಂಡಂತಹ ಕರ್ಚೀಪನ್ನ ತೆಗೆಯಕ್ಕೆ ಸಾಧ್ಯವಾಗದೇ ಇರುವಷ್ಟು ದುರ್ವಾಸನೆ. ಅಲ್ಲಿ ಶೆಲ್ಲಿಂಗ್ ಆಗಿ ಪ್ರಾಣಿಗಳು ಮನುಷ್ಯರು ಸತ್ತೋಗಿದ್ದರಿಂದ, ಮುಖ್ಯ ಪ್ರಾಣಿಗಳು ಸತ್ತೋಗಿದ್ದರಿಂದ ತುಂಬಾ ವಾಸನೆ ಇತ್ತು. ಆಮೇಲೆ ಆ ವಾಸನೆಯನ್ನು ಮೀರಿದಂತಹ ಈ ಗಂಧಕದ ವಾಸನೆ ಇರೋದು, ಸಲ್ಫರ್ ಸ್ಮೆಲ್ ಇರೋದು. ಶಬ್ದಗಳಂತೂ ನಮ್ಗೆ ಕಿವಿ 15 ದಿವಸ ಕೇಳದೇ ಇಲ್ಲ, ಇನ್ನು 15 ದಿವಸ ನಾವು ಇಲ್ಲೇ ಇದ್ರೆ ಕಿವಿ ನಮ್ದು ಕೆಪ್ಪಾಗಿ ಹೋಗುತ್ತೆ ಅನ್ನುವಷ್ಟು ಭಯಾನಕವಾದ ಸೌಂಡ್ಸ್ ಇರೋದು. ಮತ್ತು ನಾನು ಹೋಗೋಷ್ಟೊತ್ತಿಗಾಗಿ ಸಾಯಂಕಾಲ. ಈ ಯುದ್ಧದ ಒಂದು ಅತ್ಯುತ್ತಮ ಆಶ್ಚರ್ಯಕರ ತಂತ್ರ ಏನು ಅಂತಂದ್ರೆ, ಬೆಳಗಿನ ಜಾವದ ಹೊತ್ತಿಗೆ ಒಂದು ಶೂಟಿಂಗ್ ಶುರು ಆಗುತ್ತೆ. ಅಂದ್ರೆ 6 ಗಂಟೆ ಇನ್ನು ಚುಮು ಚುಮು ಅಂತ ಒಂದು ಧಡಾರದ ಸ್ಟಾರ್ಟ್ ಮಾಡ್ತಾರೆ. ಅದು ಸುಮಾರು ಒಂದು 2 ಅವರ್ಸ್ ಕಂಟಿನ್ಯೂಸ್ ನಡೆಯುತ್ತೆ. ಶೆಲ್ ಎಲ್ಲಿ ಬಂದು ಬೀಳುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಖಾಲಿ ಶೆಲ್ ಎಕ್ಸ್ಪ್ಲೋರ್ಡ್ ಆಗೋದಿಲ್ಲ, ಒಂದೊಂದ್ಸಲ ಎಲ್ಲಾ ಶೆಲ್ಲೂ ಎಕ್ಸ್ಪ್ಲೋರ್ ಆಗೋದಿಲ್ಲ. ಹಾಗೆ ಎಕ್ಸ್ಪ್ಲೋರ್ಡ್ ಆಗದೇ ಇರುವಂತಹ ಶೆಲ್ ಬಂದು ಮೈ ಮೇಲೆ ಬಿದ್ರೆ ಸತ್ತೋಗ್ತೀವಿ, ಯಾಕಂದ್ರೆ 47 ಕೆಜಿ ಇರುತ್ತೆ. ಸರಿ, ಬೆಳಿಗ್ಗೆ ಶುರುವಾದ್ದು 10:30-11 ಗಂಟೆ ಅಷ್ಟೊತ್ತಿಗೆ ನಿಂತೋಗುತ್ತೆ. ಆಮೇಲೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿದ್ದನ್ನ 4:30-4:30 ಮುಂದುವರಿಸುತ್ತೆ. ರಾತ್ರಿ ಮತ್ತೆ ನೀವು ಇನ್ನೇನು ಮಲಗಣ ಆಯ್ತಪ್ಪ, ಸುಸ್ತಾಯ್ತು ನನಗೆ, ದಣವಾದೇನ ಅಲ್ಲಿ ಹೊಡೆದೆ ಇಲ್ಲಿ ಹೊಡೆದೆ ಅಂತ ಮಲಗಣ ಅನ್ನೋದಕ್ಕೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಹೆರಾಸಿಂಗ್ ಫೈರ್ ಅಂತಾನೆ HF ಅಂತಾರೆ ಇದನ್ನ ಮಿಲಿಟರಿ ಭಾಷೆಯಲ್ಲಿ. ಇನ್ನೊಂದು ದೇಶದ ಜನರನ್ನ ಹೆರಾಸ್ ಮಾಡೋದು, ಹೆರಾಸಿಂಗ್ ದಿ ಆರ್ಮಿ, ಹೆರಾಸಿಂಗ್ ದಿ ಎನಿಮಿ. ಅಂದ್ರೆ ಅವನನ್ನ ಹಿಂಸೆಗೊಳಪಡಿಸೋದು, ಅವನನ್ನ ತೊಂದರೆಗೊಳಪಡಿಸೋದು, ಅದು ಈ ಶೆಲ್ಲಿಂಗ್ ನ ಮುಖ್ಯ ಇದು. ನಮಗೆಲ್ಲ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು. ಹೋದ ತಕ್ಷಣ, ಯುದ್ಧರಂಗಕ್ಕೆ ಹೋದ ತಕ್ಷಣ ಸೈನ್ಯ ಮಾಡಿದ ದೊಡ್ಡ ಅತಿದೊಡ್ಡ ಉಪಕಾರ ಏನು ಅಂತಂದ್ರೆ, ಶೆಲ್ಲಿಂಗ್ ಶುರುವಾದ ಕೂಡಲೇ ನೀವೇನ್ ಮಾಡಬೇಕು ಅಂತಂದ್ರೆ, ಧಡಾರ ಅಂತ ಶಬ್ದ ಕೇಳಿದ ತಕ್ಷಣ ಬೋರ್ಲ್ ಮಲಕಬೇಕು, ಬೀಳ್ಬೇಕು ರಸ್ತೆ ಮೇಲೆ. ಆನಂತರ ಅದು ರೂಢಿ ಮಾಡ್ಕೊಂಡ್ವಿ. ಈ ಬಂಕರ್ಗಳಲ್ಲಿ ಜೀವನ ಮಾಡೋದು ರೂಢಿ ಮಾಡ್ಕೊಂಡ್ವಿ. ಊಟ ಇಲ್ಲದೆ ಓಡಾಡೋದು ಹೇಗೆ ಅನ್ನೋದನ್ನ ರೂಢಿ ಮಾಡ್ಕೊಂಡ್ವಿ. 3 ದಿವಸ 4 ದಿವಸ ಬರೀ ಚಾಕ್ಲೇಟ್ ತಿಂದು ಸರ್ವೈವ್ ಆಗಬೇಕು. ಅಲ್ಲಿ ಫ್ರೋಜನ್ ಚಾಕ್ಲೇಟ್ಸ್ ಅಂತ ಹೇಳಿ ಸೈನಿಕರಿಗೆ ಏನ್ ಕೊಡೋರು, ವಿಟಮಿನ್ ಚಾಕ್ಲೇಟ್ಸ್ ಇರ್ತದೆ. ಒಂದ್ ಚಾಕ್ಲೇಟ್ ತಿಂದ್ರೆ ನೀವು ಒಂದು ಊಟ ಮಾಡಿದಷ್ಟೇ ಹೊಟ್ಟೆ ತುಂಬುತ್ತೆ, ಎನರ್ಜಿ ಇರ್ತದೆ. ಆ ಥರದನ್ನೆಲ್ಲ ರೂಢಿ ಮಾಡ್ಕೊಂಡ್ವಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರ ಸಂದರ್ಶನದ ಆಯ್ದ ಭಾಗ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮತ ಎಣಿಕೆ ಕಾರ್ಯ ಮುಂದುವರಿದಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವಿನತ್ತ ಸಾಗುತ್ತಿದ್ದರೆ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವಿನತ್ತ ಮುನ್ನಡೆದಿದೆ. ತಮಿಳುನಾಡಿನಲ್ಲಿ ನಟ ಮತ್ತು ರಾಜಕಾರಣಿ ವಿಜಯ್ ಅವರ ಪಕ್ಷ ಟಿವಿಕೆ ಚೊಚ್ಚಲ ಪ್ರಯತ್ನದಲ್ಲಿ ವಿಜಯ ಪತಾಕೆ ಹಾರಿಸಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಗೆಲುವಿನ ಹಾದಿಯಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸೆ ಮತ್ತು ಮತಬ್ಯಾಂಕ್ ತುಷ್ಟೀಕರಣದ ರಾಜಕೀಯವನ್ನು ಕೊನೆಗೊಳಿಸಿದ ಬಿಜೆಪಿ ಕಾರ್ಯಕರ್ತರ ದಣಿಮರಿಯದ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ 2.15 ಲಕ್ಷ ಟನ್ಗಳಿಗೂ ಹೆಚ್ಚು ವಾಣಿಜ್ಯ ಎಲ್ಪಿಜಿ ಮಾರಾಟವಾಗಿದೆ. ಇಲ್ಲಿಯವರೆಗೆ ಆಟೋ ಎಲ್ಪಿಜಿ ಮಾರಾಟ ಸುಮಾರು 11,100 ಟನ್ಗಳಷ್ಟು ತಲುಪಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಜಪಾನ್ನ ಪ್ರತಿನಿಧಿ ಸಭೆಯ ಸದಸ್ಯ ಮತ್ತು ಎಲ್ಡಿಪಿಯ ನೀತಿ ಸಂಶೋಧನಾ ಮಂಡಳಿಯ ಅಧ್ಯಕ್ಷ ಟಿಕಾಯುಕಿ ಕೊಬಯಾಶಿ ನೇತೃತ್ವದ ನಿಯೋಗವನ್ನು ಭೇಟಿಯಾದರು. ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಜನರ ಸಹಭಾಗಿತ್ವವೂ ಪ್ರಮುಖವಾಗಿದೆ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಮತ್ತು ಜನರ ಪಾಲ್ಗೊಳ್ಳುವಿಕೆ ಸಭೆಯಲ್ಲಿ ಅವರು ಮಾತನಾಡಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 356 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ

77,269 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 122 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,119 ಅಂಕಗಳು ದಾಖಲಾಗಿವೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:07. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇವತ್ತಿನ ಆಕಾಶ ಬುಟ್ಟಿಯಲ್ಲಿ ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ್ ಕಿವಡಸಣ್ಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವಡಸಣ್ಣವರ್ ಅವರೊಂದಿಗಿನ ಸಂದರ್ಶನ ಇದೀಗ ಮೂಡಿ ಬರಲಿದೆ.
3: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ, ಬಹಳ ಪ್ರತಿಭಾನ್ವಿತರು, ಅನೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದವರು, ಅನೇಕ ಪ್ರಶಸ್ತಿಗಳನ್ನು, ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡೆದಂತಹ ಮತ್ತು ರೇಡಿಯೋ ಬಗೆಗೆ ಒಳ್ಳೆಯ ಒಂದು ಪ್ರೀತಿಯನ್ನ, ಅದರ ಬಗೆಗಿನ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸುವಂತಹ ಆಕಾಶವಾಣಿ ಕೇಳುಗರು ನಮ್ಮ ಜೊತೆಗಿದ್ದಾರೆ. ಅವರು ಮಹಾಂತೇಶ್ ಜಿ ಕಿವಡಸಣ್ಣವರ್. ಸರ್ ನಮಸ್ಕಾರ.
4: ನಮಸ್ಕಾರ ಜಂಬಣ್ಣ ಸರ್, ಮತ್ತೆಲ್ಲ ನನ್ನ ಆತ್ಮೀಯ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು.
3: ತಮ್ಮ ಬಗ್ಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಅನ್ನೋದೇ ನಮಗೆ ಗೊಂದಲ. ಹಾಗಾಗಿ ಈ ಆಕಾಶವಾಣಿ ಮತ್ತು ನಿಮ್ಮ ಜೊತೆಗಿನ ಒಡನಾಟದ ಬಗ್ಗೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡ್ತೀವಿ. ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆ ಇದೆ, ಸಾಕಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ಮಾಡಿದ್ದೀರಿ, ಅನೇಕರಿಗೆ ನೀವು ದಾರಿದೀಪವಾಗಿದ್ದೀರಿ. ಈಗ ಆಕಾಶವಾಣಿ ಅಂತಂದ್ರೆ ನೀವು ಹೇಗೆ ಅದನ್ನು ನೋಡ್ತಿದ್ರಿ, ಆಕಾಶವಾಣಿ ಹೇಗೆ ಕೇಳ್ತಿದ್ರಿ ಅಂತ ಅನ್ನೋದು?
4: ಆಕಾಶವಾಣಿಗೂ ನನಗೂ ಸಂಬಂಧ ಅಂದ್ರೆ ನಮ್ಮ ಕುಟುಂಬ ಮತ್ತು ನನ್ನ ತಂದೆ ತಾಯಿ, ನನ್ನ ಒಡಹುಟ್ಟದವ್ರಿಗೆ ಹೇಗೆ ನನ್ನ ಜೊತೆ ಅಷ್ಟೇ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚು ಒಡನಾಟ ಅಂತ ನಾನು ಒಂದು ತುಂಬಾ ಹೃದಯದಿಂದ ಹೇಳ್ತೀನಿ. ಯಾಕಂದ್ರೆ ಹುಟ್ಟಿದ್ದು 1970 ನೇಗಿನಾಳ್ ಅನ್ನೋ ಒಂದು ಗ್ರಾಮ, ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲೆ. ನಾನು ಹುಟ್ಟಿದಾಗಿಂದನು ಅಥವಾ ನಾನು ಒಂದೊಂದ್ಸತಿ ಅತಿಶಯೋಕ್ತಿ ಆಗ್ಲಾರ್ದು, ನನ್ನ ತಾಯಿ ಮದುವೆಯಾಗಿ ಬಂದಾಗ ಗಂಡನ ಮನೆಗೆ ಒಂದು ದೊಡ್ಡ ರೇಡಿಯೋ ಗಿಫ್ಟ್ ಕೊಟ್ಟಿದ್ರು ನಮ್ಮ ತಾಯಿ ಮನೆಯವರು. ಸೊ ಮೋಸ್ಟ್ಲಿ ನಾ ಅವ್ರು ಹೊಟ್ಟೆಯಲ್ಲಿದ್ದಾಗಿಂದನೇ ಆಕಾಶವಾಣಿ ಕೇಳ್ತಾ ಬೆಳೆದಿದ್ದೀನಿ. ನಂತರ ನನಗೆ ಯಾವಾಗ ಒಂದು 2-3 ವರ್ಷ ಆಯ್ತು, ದೊಡ್ಡ ರೇಡಿಯೋ ಅದನ್ನ ಮುಟ್ಟದೇ ಒಂದು ಖುಷಿ. ನನಗೆ ಕಣ್ಣಿನ ಸಮಸ್ಯೆ ಇದ್ದಿದ್ರಿಂದ ಮುಟ್ಟದ ಏನ್ ಚೆನ್ನಾಗಿರುತ್ತೋ ಅದು ಖುಷಿ ಆಗ್ತಿತ್ತು. ಅದು ಇಷ್ಟು ಎರಡು ಕೈ ಅಗಲ ಮಾಡಿದ್ರು ಸಾಕಾಗ್ತಿರ್ಲಿಲ್ಲ, ಅಷ್ಟು
3: ದೊಡ್ಡ ರೇಡಿಯೋ ಸೆಟ್ ಗಳಿದ್ವು. ಮೊದಲು
4: ಒಂದು 15 ಬಟನ್ ಇರ್ಬೋದು ಜಂಬಣ ಸರ್.
3: ಎಣಿಸಿದ್ರಿ ನೀವು?
4: ಎಣಿಸಿದ್ದೆ. ಆಮೇಲೆ ಅದನ್ನ ಟ್ಯೂನ್ ಮಾಡೋ ಒಂದು ಬಟನ್ ಇತ್ತು, ರೌಂಡ್ ಒಂದು, ತಿರುಗಿಸ್ತಿದ್ದೆ. ತಿರುಗಿಸ್ಕೊಂಡು ತಿರ್ಸ್ಕೊಂಡು ಆಕಾಶವಾಣಿ ಧಾರವಾಡ ವಿವಿಧ ಭಾರತಿ ಹಚ್ಚಿದ್ದೆ. ಸೊ ಆ ಒಂದು ಮಾಧುರ್ಯ ಶಬ್ದ ಕೇಳ್ಕೊಂಡು ನಾನು ಬೆಳೆದಿದ್ದು.
3: ಬಹಳ ವಿಶೇಷ ಅಂತಂದ್ರೆ ತಾವು ಒಂದು ಸ್ಪರ್ಶ ಜ್ಞಾನದಿಂದ ಬಹಳಷ್ಟು ತಲ್ಲೀನರಾಗಿ ಇದರಲ್ಲಿ ಏನಿದೆ, ಯಾವ ಧ್ವನಿ ಬರ್ತಾ ಇದೆ, ಹೇಗಿದೆ ಅಂತ ಅನ್ನೋದು ನಿಮ್ಮ ಮೇಲೆ ತುಂಬಾನೇ ಪ್ರಭಾವ ಬೀರಿದೆ.
4: ಖಂಡಿತವಾಗಿ.
3: ಈ ದೃಷ್ಟಿಯನ್ನು ಕಳ್ಕೊಂಡಂತಹ ಆ ಒಂದು ಸಂದರ್ಭ ಹೇಗೆ, ಯಾಕೆ ನಿಮಗೆ ದೃಷ್ಟಿ ಹೋಯಿತು?
4: ಸರ್, ನಾನು 6 ತಿಂಗಳ ಮಗು ಇದ್ದಾಗ ಟೈಫಾಯ್ಡ್ ತೀವ್ರ ಜ್ವರ ಬಂದು ಅದು ಆಪ್ಟಿಕ್ ನರ್ವ್ ಮತ್ತು ರೆಟಿನಾಗಿ ಹೊಡೆದು 90% ನನ್ನ ದೃಷ್ಟಿನ ಕಿತ್ಕೊಂಡೋಯ್ತು. ಆಕಾಶವಾಣಿ ಇದ್ದರಿಂದ ಮೋಸ್ಟ್ಲಿ ಅವತ್ತು ದೃಷ್ಟಿ ನನಗಿಲ್ಲ ಅಂತ ಅನಿಸ್ಲಿಲ್ಲ.
3: ಯಾಕಂದ್ರೆ
4: ನಿಮ್ಗೆ ಹೇಗೆ ಆಕಾಶವಾಣಿ, ನನಗೂ ಹಂಗೆ. ನೀವು ಕೇಳಬೇಕು, ನಾನು ಕೇಳಬೇಕು. ಸೊ ಹಂಗಾಗಿ ಸಣ್ಣ ಹುಡುಗನಿಂದನೇ ಆಕಾಶವಾಣಿ ಕೇಳ್ತಾ ನಮ್ಮ ಅವಿಭಕ್ತ ಕುಟುಂಬದ ಜೊತೆ ಕೂತ್ ಕೇಳ್ತಾ ಇದ್ವಿ, ಮತ್ತೆ ಪತ್ರಗಳು ಬರೀತಿದ್ವಿ ಅವಾಗೆಲ್ಲ. ನನಗೆ ಇಷ್ಟ ಇದ್ದ ಹಾಡುಗಳ ಕೋರಿಕೆ ಬರೆದು ಆಕಾಶವಾಣಿ ಧಾರವಾಡದಲ್ಲಿ ಕೇಳ್ತಾ ಬೆಳೆದ್ವಿ ನಾನು.
3: ಹೋದ್ರ ಆಕಾಶವಾಣಿಗೆ ಆರಂಭದಲ್ಲಿ ಬಾಲ ಕಲಾವಿದನಾಗಲಿ ಅಥವಾ ನಿಮ್ಮಲ್ಲಿರೋ ಪ್ರತಿಭೆಯನ್ನು ಹೊರಗಾಗ್ಲಿಕ್ಕೆ ಒಂದು ವೇದಿಕೆ ಆರಂಭದಲ್ಲಿ ಸಿಕ್ಕಿದ್ದು ಯಾವ ಆಕಾಶವಾಣಿ?
4: ನಮ್ಮ ಬೆಂಗಳೂರು ಆಕಾಶವಾಣಿ.
3: ಓ,
4: 1981 ನಾನು ಬೆಂಗಳೂರಿಗೆ ಬಂದೆ. 10 ವರ್ಷ 1970 ಹುಟ್ಟಿದ್ದು. ಸೊ ಬೆಂಗಳೂರಿಗೆ ಬಂದಾಗ ನಾನು ರಮಣ ಮಹರ್ಷಿ ಅಂದರ ಶಾಲೆಯಲ್ಲಿ ಓದುವಾಗ ಆಕಾಶವಾಣಿಗೆ ಕರ್ಕೊಂಡ್ ಬರ್ತಿದ್ರು ನಮ್ಮನ್ನ. 1982 ನಾನು ಆಕಾಶವಾಣಿಗೆ ಹಾಡು ಹಾಡ್ಲಿಕ್ಕೆ ಬಂದಿದ್ದೆ, ಮತ್ತೆ ನಾಟಕ ಮಾಡ್ಲಿಕ್ಕೆ ಬಂದಿದ್ವಿ. ಆಮೇಲೆ ಎಷ್ಟೋ ಸತಿ ಆಕಾಶವಾಣಿಯಿಂದ ನಮ್ಮ ಶಾಲೆಗೆ ಬರೋರು ಅನೇಕ ಇಂಟರ್ವ್ಯೂಸ್ ಎಲ್ಲ ತಗೊಳ್ತಿದ್ರು. ಹಾಗಾಗಿ ಆಕಾಶವಾಣಿ ಬೆಂಗಳೂರು ಅಂದ್ರೆ ನನಗೆ ಬಹಳ ಆತ್ಮೀಯತೆ. ಆಕಾಶವಾಣಿ ಧಾರವಾಡಿಗೆ ಇನ್ನೂ ಹೋಗೋ ಅವಕಾಶ ಬಂದಿಲ್ಲ ನಂಗೆ. ಆಕ್ಚುಲಿ ಐ ಲವ್ ಆಕಾಶವಾಣಿ ಧಾರವಾಡ ಹೋಗ್ಬೇಕು.
3: ಬೆಳಗಾವಿ ನಿಮ್ಮ ಹುಟ್ಟು ಜಿಲ್ಲೆ ಆಗಿದ್ರಿಂದ ನೀವು ಒಂದಲ್ಲ ಒಂದಿನ ಅಲ್ಲಿ ಕೂಡ ಮಾತಾಡಬಹುದು.
4: ಖಂಡಿತ.
3: ಅಲ್ವಾ, ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಆಸಕ್ತಿಗಳನ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ಯಾವ್ದಾದ್ರೂ ಕಾರ್ಯಕ್ರಮದಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಇರೋ ಪ್ರತಿಭೆ ಒಂದಲ್ಲ ಎರಡಲ್ಲ. ಈಗ ವಿಶೇಷವಾಗಿ ಆಕಾಶ

0: ರಕ್ಷಣೆ ಬಗೆಗೆ ಒಂದಿಷ್ಟು ಮನದಾಳದ ವಿಚಾರಗಳನ್ನು ಹೊರಗೆ ಹಾಕಬೇಕು ಅಂತಂದಾಗ ನಿಮ್ಮಲ್ಲಿ ಬರವಣಿಗೆ ಶಕ್ತಿ ಇದೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದೀರಿ. ನನ್ನ ಮುಂದೆ ಐ ಓಪನರ್, ಆಟೋಬಯೋಗ್ರಫಿ ಆಫ್ ವಿಜುವಲಿ ಚಾಲೆಂಜ್ಡ್ ಮ್ಯಾನ್ ವಿತ್ ಎಕ್ಸ್ಟ್ರಾಡಿನರಿ ವಿಜನ್ ಅಂತ ಒಂದು ಪುಸ್ತಕ ಇದೆ. ಈ ಪುಸ್ತಕದ ಬಗ್ಗೆ ಹೇಳ್ತಾ ಹೇಳ್ತಾ ಆಕಾಶವಾಣಿ ಬಗ್ಗೆ ಇದರಲ್ಲಿ ಏನು ಬರೀಲಿಕ್ಕೆ ಹೋದ್ರಿ?
1: ಸೊ ಆಕಾಶವಾಣಿ ನಾನು ಆಗಲೇ ಹೇಳಿದಾಗೆ ನನ್ನ ಅವಿಭಾಜ್ಯ ಅಂಗ, ಮೈ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಕಂಪ್ಯಾನಿಯನ್. ಅದರಲ್ಲೂ ಆಕಾಶವಾಣಿ ಬೆಂಗಳೂರು, ವಿವಿಧ ಭಾರತಿ ಕೇಳ್ತಾ ಕೇಳ್ತಾನೆ ಬೆಳೆದಿದ್ದು. ಕಣ್ಣಿನ ಸಮಸ್ಯೆ ಇದ್ದಿದ್ದರಿಂದ ಓದಲಿಕ್ಕೆ ಸಾಕಷ್ಟು ಕಷ್ಟ, ಯಾರಾದರೂ ಓದ್ಕೊಳ್ಬೇಕಿತ್ತು. ಸೊ ನನ್ನ ಜ್ಞಾನ ಸಂಪಾದನೆ ಏನು ಆಗಿದೆ, ಅದರಲ್ಲಿ ಒಂದು 90% ನಾನು ಆಕಾಶವಾಣಿ ಕ್ರೆಡಿಟ್ ಕೊಡ್ತೀನಿ. ಮತ್ತು ಆಕಾಶವಾಣಿ ಮೂಲಕ ಅನೇಕರ ಧ್ವನಿ ಕೇಳುವಂಥ ಸುದೈವ ಸಿಕ್ತು ನನಗೆ. ಮತ್ತು ಆಕಾಶವಾಣಿ ಮೂಲಕ ನನ್ನ ಹುಚ್ಚು ಕ್ರಿಕೆಟ್ ಕಾಮೆಂಟ್ರಿ, ನನ್ನ ಬಾಲ್ಯದಲ್ಲೇ ಕ್ರಿಕೆಟ್ ಕಾಮೆಂಟ್ರಿ ಹುಚ್ಚು ಹಿಡಿದಿದ್ದು ಆಕಾಶವಾಣಿ ಮೂಲಕ. ಏನೂ ಅರ್ಥ ಆಗ್ತಿರಲಿಲ್ಲ, ಬರೀ ಆಕಾಶವಾಣಿಯಲ್ಲಿ ಬರ್ತಾ ಇದ್ದಂಥ ಸೌಂಡ್ ಕೇಳಿಕೊಂಡೆ ನಾನು ಭಾಳ ಖುಷಿ ಪಡ್ತಿದ್ದೆ. ಮತ್ತು ನಾನು ಶಾಲೆಗೆ ಎಷ್ಟೋ ವರ್ಷ ಹೋಗದೇ ಇದ್ದಿದ್ದರಿಂದ ಆಕಾಶವಾಣಿನೇ ನನ್ನ ಶಾಲೆ, ಆಕಾಶವಾಣಿನೇ ನನ್ನ ಪುಸ್ತಕ, ಆಕಾಶವಾಣಿನೇ ನನ್ನ ಗುರು. ಸೊ ನಮ್ಮ ತಾಯಿ ನನ್ನ ಬೆಳಿಗ್ಗೆ ಬೇಗ ಎಬ್ಬಿಸಿ ರೆಡಿ ಮಾಡಿ ಕೂರಿಸ್ಬಿಡ್ತಿದ್ರು ರೇಡಿಯೋ ಮುಂದೆ. ಸೊ ಸ್ಮಾರ್ಟ್ ಆಗಿ ರೆಡ್ ಡ್ರೆಸ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ರು.
0: ಕೆಲವ್ರಿಗೆ
1: ಏನಿಲ್ಲ, ಇಷ್ಟು ಚೆನ್ನಾಗಿ ರೆಡಿ ಆಗಿ ಕುಂತೀನಿ ಇನ್ನೂ ಅನ್ನೋರು, ಈ ಕ್ರಿಕೆಟ್ ಚಾಲು ಆಗ್ತೈತಿ, ನಾನು ತಿಂಡಿ ತಿಂದು ಕುಂತೀನಿ. ಸೊ ಯಾವಾಗ ಲಂಚ್ ಬ್ರೇಕ್ ಇರ್ತಿತ್ತು ನಾನು ಊಟ ಮಾಡಿಬಿಡ್ತಿದ್ದೆ, ಮತ್ತೆ ಆಕಾಶವಾಣಿ ಆನ್ ಆಗಿರೋದು. ಸೊ ಹೀಗೆ ಹುಚ್ಚಿಡಿದಂಥ ಆಕಾಶವಾಣಿ, ಅಂಟುಕೊಂಡಂಥ ಆಕಾಶವಾಣಿ ಒಂದೇ ಮಾತ್ರಮಿಂದ ಚಾಲು ಆಗಿ ಜೈ ಹಿಂದ್ ಹೇಳೋ ಮಠ ಆಕಾಶವಾಣಿಗೆ ಅಂಟ್ಕೊಂಡಿರ್ತಿದ್ವಿ.
0: ವಾ ವಾ ವಾ, ಅಂದರೆ ಕ್ರಿಕೆಟ್ ಕಾಮೆಂಟ್ರಿ ಇದ್ದಾಗ ಭಾಳಷ್ಟು ಆಸಕ್ತಿಯಿಂದ ಕೇಳ್ತಿದ್ರಿ. ಈಗ ಕ್ರಿಕೆಟ್ ಕಾಮೆಂಟ್ರಿ ಅದನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ನಾವು ಯಾಕೆ ಕ್ರಿಕೆಟ್ ಆಡಬಾರ್ದು ಅಂತನೋ ವಿಷಯ ಬರ್ತದೆ. ಯಾಕಂದರೆ ಕಡೆ ಪಕ್ಷ ಈಗ ಕಾಮೆಂಟ್ರಿ ಕೇಳೋರು ಅಲ್ಲೇ ತಮ್ಮ ಬೀದಿನಲ್ಲಿ ಜಾಗ ಇಲ್ಲಂದ್ರೂ ಕೂಡ ಅಲ್ಲೇ ಆದರೂ ಸ್ವಲ್ಪ ಆಡ್ತಾರೆ. ಕ್ರಿಕೆಟ್ ಅಂತನೋದು ಅಷ್ಟು ಹುಚ್ಚು ಹಿಡ್ಕೊಂಡವರು ಇರ್ತಾರೆ ಭಾಳ ಜನ. ನೀವು ಎಲ್ಲಿವರೆಗೆ ತಂದ್ರಿ ಕ್ರಿಕೆಟನ್ನು?
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜಂಪಣ್ಣ ಸರ್. ನಾನು ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಾ ಕೇಳ್ತಾ ನಮ್ಮ ನೆರೆ ಹೊರೆಯದವ್ರ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಬಾಲ್ ಕಾಣದೇ ಇದ್ರು ಕೂಡ ಅವ್ರು ನನಗೆ ಅಂಡರ್ ಆರ್ಮ್ ಬೌಲ್ ಮಾಡೋರು, ಉಳ್ಕೊಂಡು ಬರ್ತಿದ್ದು ಬಾಲ್ ಟ್ರರ್ ಅಂತ ಕಾರ್ಕಳ. ಆವಾಗ ಹತ್ರ ಬಂದಾಗ ಸೌಂಡ್ ಬರ್ತಿದ್ದಲ್ಲ, ಬ್ಯಾಟ್ ಬೀಸ್ತಾ ಇದ್ದೆ. ನನಗೋಸ್ಕರ ಇನ್ ಯಾರೋ ಒಬ್ಬರ ರನ್ನಿಂಗ್ ಮಾಡ್ತಿದ್ರು, ನನಗೆ ಓವರ್ ಆರ್ಮ್ ಬೌಲಿಂಗ್ ಮಾಡೋದು ಹೇಳ್ಕೊಟ್ರು. ನಾನು ಇದ ಹುಚ್ಚು ನಾನು ಬೆಂಗಳೂರು ಬ್ಲೈಂಡ್ ಸ್ಕೂಲಿಗೆ ಬಂದಾಗ ನನ್ನ ತಂದೆಗೆ ಹೇಳಿದೆ, ನಾನು ಇಲ್ಲಿ ಸಾಲಿ ಕಲಿಬೇಕಂದ್ರೆ ನನಗೆ ಕ್ರಿಕೆಟ್ ಗೇರ್ಸ್ ಎಲ್ಲ ಕೊಡಿಸ್ಬೇಕು ನೀವು ಅಂತ. ಸೊ ಎಲ್ಲ ಕೊಡಿಸಿದ್ರು, ಆ ಬ್ಲೈಂಡ್ ಸ್ಕೂಲಲ್ಲಿ ಕ್ರಿಕೆಟ್ ಇಂಟ್ರೊಡ್ಯೂಸ್ ಮಾಡಿದ್ರು ರಮಣ ಮಹರ್ಷಿ ಶಾಲೆಯಲ್ಲಿ. ನಂತರ ಈಗ ನಾವೇನು ಕ್ರಿಕೆಟ್ ಆಡ್ತೀವಿ, ಬ್ಲೈಂಡ್ ಕ್ರಿಕೆಟ್ ಆಡ್ತಾರೆ, ತಾವೆಲ್ಲ ಕೇಳಿದಿರಿ, ಅದರದ್ದು ಚೇರ್ಮನ್ ಇದೆ ನಾನು, ಮತ್ತು ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ಗೂ ಪ್ರೆಸಿಡೆಂಟ್ ಇದ್ದೆ. ಸೊ ಆಕಾಶವಾಣಿಯಿಂದ ಹಿಡಿದಂತಹ ಕ್ರಿಕೆಟ್ ಹುಚ್ಚು ನನ್ನ ಅಂತಾರಾಷ್ಟ್ರೀಯ
0: ಜಾಗತಿಕ ಮಟ್ಟಕ್ಕೆ ಕರ್ಕೊಂಡೋಯ್ತು.
1: ಸೊ ಯಾವ ಗ್ರೌಂಡ್ ಸ್ಟೇಡಿಯಂ ನಾನು ಕಾಮೆಂಟ್ರಿ ಕೇಳ್ತಾ ಇದ್ನೋ ಆ ಗ್ರೌಂಡ್ ಹೋಗುವಂತ ಅವಕಾಶ ಸಿಕ್ತು, ಆ ಕ್ರೀಡಾಂಗಣಕ್ಕೆ ಹೋಗುವಂತ ಅವಕಾಶ ಸಿಕ್ತು
0: ಆಡ್ಲಿಕ್ಕೆ.
1: ಆಡ್ಲಿಕ್ಕೆ, ಆಡಿಸ್ಲಿಕ್ಕೆ,
0: ಲಾರ್ಡ್ಸ್ ಸಂಘಟನೆ ಮಾಡಕ್ಕೆ.
1: ಹೌದು ಸರ್, ಲಾರ್ಡ್ಸ್ ಇರ್ಬೋದು, ಓವಲ್ಸ್ ಇರ್ಬೋದು, ಅಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೇಡಿಯಂಗೂ ಹೋಗಿದ್ದೀನಿ. ಬ್ರೆಬೋನ್, ವಾನ್ಖೇಡೆ, ಚಿನ್ನಸ್ವಾಮಿ, ಅರುಣ್ ಜೇಟ್ಲಿ ಸ್ಟೇಡಿಯಮ್, ಗ್ರೀನ್ ಪಾರ್ಕು. ಈಗ ಗ್ರೀನ್ ಪಾರ್ಕಲ್ಲಿ ಆಡ್ತಿಲ್ಲ ಟೆಸ್ಟ್ ಮ್ಯಾಚಸ್ ಎಲ್ಲ, ಬಟ್ ಅವಾಗ ಆಡ್ತಾ ಇದ್ರು ನಮ್ಮ ವಿಶ್ವನಾಥ್. ನಾನು ಫಸ್ಟ್ ಕೇಳಿದಾಗ ವಿಶ್ವನಾಥ್ ಅವ್ರು ಭಾಳ ಚೆನ್ನಾಗಿ ಆಡಿದ್ರಲ್ಲಿ. ಮತ್ತು ಆಕಾಶವಾಣಿ ಮೂಲಕ ಯಾರ್ಯಾರು ಹೆಸರು ಕೇಳಿದೆ ಅವರೆಲ್ಲ ಹೋಗಿ ಮೀಟ್ ಮಾಡಿದ್ದೀನಿ. ಗವಾಸ್ಕರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ತೆಂಡೂಲ್ಕರ್ ಇರ್ಬೋದು, ನಮ್ಮ ಕರ್ನಾಟಕದವರು ರಘುರಾಮ್ ಭಟ್ರು ಈಗ ಟ್ರೆಷರ್ ಆಗಿದ್ದಾರೆ BCCI. ಸೊ ಹಾಗೆ ಅನೇಕ ಕ್ರಿಕೆಟರ್, ಕಪಿಲ್ ದೇವ್ ಮೀಟ್ ಮಾಡಿದ್ದೀನಿ. ಇದೆಲ್ಲ ಅವ್ರ ಹೆಸರು ನಾನು ಕೇಳಿ ತಿಳ್ಕೊಂಡಿದ್ದು ಹೇಗೆ
0: ಆಕಾಶವಾಣಿ.
1: ಸೊ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ನಾನು ಆಕಾಶವಾಣಿ, 100ಕ್ಕಿಂತ ಹೆಚ್ಚು ಏನೇನೋ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅಷ್ಟು ಮಾರ್ಕ್ಸ್ ನಾನು ಆಕಾಶವಾಣಿ ಕೊಡ್ತೀನಿ.
0: ನಿಮ್ಮಲ್ಲಿರುವಂತಹ ಪ್ರತಿಮಾ ಪ್ರತಿಭೆ ಮತ್ತು ಆಸಕ್ತಿ ಇಂಥ ದೊಡ್ಡ ದಿಗ್ಗಜರನ್ನ ಭೇಟಿ ಮಾಡೋಕ್ಕೆ ಕರ್ಕೊಂಡೋಯ್ತು. ಭಾಳ ಈಗ ನಮ್ಮ ಎಲ್ಲ ಕೇಳುವರಿಗೆ ಆಶ್ಚರ್ಯ ಆಗ್ತಿರ್ಬೋದು, ಇಷ್ಟಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಿದ್ದಾರೆ, ಜಾಗತಿಕ ಮಟ್ಟಕ್ಕೆ ಏರಿದ್ದಾರೆ ನಮ್ಮ ಮಹಾಂತೇಶ್ ಅವರು ಅಂತಂಥೇಳಿ ತುಂಬ ಅಭಿಮಾನದಿಂದ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಇಟ್ಕೊಳ್ತಾರೆ. ಈಗ ಇಂಥ ವ್ಯಕ್ತಿತ್ವ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ಆಸಕ್ತಿ ಮತ್ತು ಅದಕ್ಕೆ ನೀರೆರೆದು ಪೋಷಿಸುವಂಥ ಆ ಒಂದು ಶಕ್ತಿ ಸಾಮರ್ಥ್ಯ ಕೂಡ ಬೇಕಾಗುತ್ತೆ, ಅದಕ್ಕೆ ವಾತಾವರಣ ಬೇಕಾಗುತ್ತೆ, ನಿಮ್ಮ ಕಲಿಕೆ, ಜ್ಞಾನ ಎಲ್ಲವೂ ಕೂಡ ಕೆಲಸಕ್ಕೆ ಬರುತ್ತೆ. ಮತ್ತು ಸುಮ್ಮನೆ ಕೂತ್ಕೊಳ್ಳಾರ್ದೇ ಏನಾದರೂ ಮಾಡ್ತಿರಲೇಬೇಕು ಅಂತನೋಂಥ ಒಂದು ಅದಮ್ಯ ಚೇತನ ನಿಮ್ಮಲ್ಲಿದೆ. ಇವೆಲ್ಲಕ್ಕೂ ಹೇಗೆ ಸಮಯ ಹೊಂದಾಣಿಕೆ ಮಾಡ್ತಿದ್ರಿ ಮತ್ತು ನೀವು ಓದಿದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ.
1: ಸರ್, ನಾನು 1981 ಬೆಂಗಳೂರಿಗೆ ಬಂದೆ. ಒಂದೇ ಒಂದು ಬೇಜಾರು ಏನಾಯಿತು ನಾನು ಬೆಂಗಳೂರಿಗೆ ಬಂದಾಗ ಅಂದರೆ ನಮ್ಮ ಶಾಲೆಯಲ್ಲಿ ರೇಡಿಯೋ ಇಟ್ಕೊಳ್ಳೋಂಗಿರಲಿಲ್ಲ. ಅದು ಭಾಳ ನೋವಾಯ್ತು ನನಗೆ, ಆಕಾಶವಾಣಿನ ಹೆಂಗೆ ಮಿಸ್ ಮಾಡ್ಕೊಳ್ತೀನಿ ನಾನಂತ. ಆದರೂ ಕದ್ದು ಕದ್ದು ನಮ್ಮ ಟೀಚರ್ಸ್ ಹತ್ರ ಎಲ್ಲ ರೆಡಿ ಇರ್ತಿತ್ತು, ಕದ್ದು ಕೇಳ್ತಾ ಇದ್ವಿ. ಹಾಡುಗಳಿರ್ಬೋದು, ಸಂಗೀತ ಇರ್ಬೋದು, ಅದರಲ್ಲೂ ಭಾಷಣಗಳಿರ್ಬೋದು, ಮತ್ತು ಕ್ರಿಕೆಟ್ ವಾರ್ತೆ, ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬ್ಲೈಂಡ್ ಸ್ಕೂಲಲ್ಲಿ 10ನೇ ತರಗತಿವರೆಗೂ ಓದ್ದೆ. ಬಹಳ ವಿಶೇಷವಾದ ಶಾಲೆ. ಇಲ್ಲಿ ಬರೋರು ನಾನು

0: ಏನು ಅನ್ಕೊಂಡಿದ್ದೆ, ಪ್ರಪಂಚ ನನ್ನ ಬಿಟ್ಟರೆ ಎಲ್ರಿಗೂ ಕಣ್ ಕಾಣುತ್ತೆ, ನನಗೆ ಮಾತ್ರ ಹಿಂಗೆ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಬಂದಾಗ ಗೊತ್ತಾಯ್ತು ನನ್ನ ಥರ ಸಾಕಷ್ಟು ಜನರಿದ್ದಾರೆ. ಬಟ್ ಅವರಿಗೆ ಕಣ್ಣಿನ ಸಮಸ್ಯೆ ಅಷ್ಟೇ ಅಲ್ಲದೆ ಅನೇಕ ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ ಸಮಸ್ಯೆಗಳು ಇವೆ. ಅದು ನನಗೆ ಬಹಳ ಬೇಜಾರಾಗ್ತಿತ್ತು.
1: ಮತ್ತೆ ಒಂದಿಷ್ಟು ಬೇರೆ ಈ ದೃಷ್ಟಿ ದೋಷದ ಸಮಸ್ಯೆಯ ಜೊತೆ ಜೊತೆಗೆ ಇನ್ನಿತರ ಕೆಲವು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರುವಂತಹ ಕೆಲವು ಲಕ್ಷಣಗಳು ಕೂಡ ಇರ್ತವೆ. ಅಂದ್ರೆ ಅವರಲ್ಲಿ ಸಾಕಷ್ಟು ಆಸಕ್ತಿ ಇರುತ್ತೆ ನಿಜ, ಅದಕ್ಕೆ ಸರಿಯಾದ ದಾರಿಯಲ್ಲಿ ಅವರನ್ನು ಕರ್ಕೊಂಡು ಹೋದ್ರೆ ಅವರು ಅಂದ್ರೆ ಇನ್ನಷ್ಟು ಸ್ವಲ್ಪ ಸಾಧನೆ ಮಾಡೋ ದಾರಿ ಹಿಡಿಬಹುದು ಅಂತ ನಾವು ಅನಿಸುತ್ತೆ. ನೀವು ನಿಮ್ಮ ಆಸಕ್ತಿಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ರಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಎಲ್ಲಾ ಕಡೆ ಓಡಾಟ ಮಾಡಿದಿರಿ, ದೇಶ ವಿದೇಶಗಳಲ್ಲೆಲ್ಲ ಸುತ್ತಾಡಿದಿರಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ನಿಮಗೆ ಆಯಿತು?
0: ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆಗಳು ಹೇಳ್ತೀನಿ. ನಮ್ಮ ತಂದೆ ತಾಯಿ, ಸೊ ನಮ್ದು ಕಿವಿಡಸಣ್ಣವ್ರು ಅಂತ ಹೇಳಿ ಒಂದು ದೊಡ್ಡ ವಿಭಕ್ತ ಕುಟುಂಬ ನಮ್ಮ ನೆಗಿನಾಳ್ ಗ್ರಾಮದ್ದು. ಸೊ ಭಾಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ ನಮ್ಮ ತಂದೆ ತಾಯಿ ಭಾಳ ಪಾಸಿಟಿವ್ ಆಗಿದ್ರು. ಇನಿಷಿಯಲಿ ಭಾಳ ಅವರಿಗೆ ಸಮಸ್ಯೆ ಆಯಿತು, ಹೆಂಗೆ ಈ ಥರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ರು, ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು. ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಎಲ್ಲ ಮಕ್ಕಳಂತೆ ನೋಡಿಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡಲಿಲ್ಲ ಮತ್ತು ಕಡೆಗಣಿಸ್ಲೂ ಇಲ್ಲ. ಎಲ್ಲ ಸಮಾರಂಭಗಳಲ್ಲಿ ಕಾರ್ಯಕ್ರಮ
1: ಸಹಜವಾಗಿ
0: ಸಹಜವಾಗಿ. ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲೇ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜಲ್ಲಿ ಪಿ ಯು ಸಿ ಡಿಗ್ರಿ, ಬಸನಗುಡಿ ನ್ಯಾಷನಲ್ ಕಾಲೇಜ್, ನಂತರ ಎಮ್ ಎ ಎಮ್ ಫಿಲ್ ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲ ಮಕ್ಕಳು ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿಯವರು ಮಾಡಿದ್ರು. ಮತ್ತು ಎಲ್ಲ ಟೀಚರ್ಸು, ನಾನು ಎಲ್ಲೆಲ್ಲಿ ಓದಿದೆ ಶಾಲೆ ಕಾಲೇಜ್ ಯೂನಿವರ್ಸಿಟಿಯಲ್ಲಿ, ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ಯಾಕಂದರೆ ನನಗೆ ಸ್ವತಃ ಓದಕ್ಕೆ ಆಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತು ಹೌಸ್ ವೈಫ್ಸು, ನನ್ನ ಕ್ಲಾಸ್ಮೇಟ್ಸು ಭಾಳಷ್ಟು ಸಪೋರ್ಟ್ ಮಾಡಿದ್ರು.
2: ಇದುವರೆಗೂ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವುಡಸಣ್ಣವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರೆ. ಈ ಸಂದರ್ಶನದ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ. ಇದುವರೆಗೆ ಆಕಾಶ ಬುಟ್ಟಿ ಕಾರ್ಯಕ್ರಮವನ್ನ ಕೇಳಿದ್ರಿ. ವಿವಿಧ ಭಾರತಿ 102.9

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

0: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
1: ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ.
2: ಜಾತಿ, ಮತ, ಪಂಥ, ಭಾಷೆ, ದೇಶ, ಅಂತಸ್ತು, ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
3: ಒಂದೇ ಬಾಳು, ಒಂದೊಂದೇ ಬದುಕು, ಹೊಂದಿಕೊಂಡೇ ನಾವು ಬಾಳಬೇಕು.
0: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:22 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಂತೆ ಮುಂದಿರ್ಪುದನು ನೋಡುವುದು, ಮಿತವದರ ಕೆಲಸ ಹೇಳವನ ಚಲನೆಯಂತೆ. ಮತಿನಯನದಂತೆ ಮುಂದಿರ್ಪುದನು ನೋಡುವುದು, ಮಿತವದರ ಕೆಲಸ ಹೇಳವನ ಚಲನೆಯಂತೆ. ಗತಿಶಕ್ತಿ ಎದಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ. ಗತಿಶಕ್ತಿ ಎದಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ.

ಬುದ್ಧಿಯು ಕಣ್ಣಿನಂತೆ ಮುಂದಿರುವುದನ್ನು ಮಾತ್ರ ನೋಡುತ್ತದೆ, ಕಾಲಿಲ್ಲದ ಕುಂಟನಂತೆ ಅದರ ಕೆಲಸ ಮಿತವಾದದ್ದು. ಬುದ್ಧಿಗೆ ಮನಸ್ಸು ಎನ್ನುವ ಕಾಲಿನ ಬಲದಿಂದ ಓಡಾಡುವ ಶಕ್ತಿ ಸಿಗುತ್ತದೆ. ಬುದ್ಧಿಯನ್ನು ಬಿಟ್ಟ ಮನಸ್ಸು ಪುನಃ ಕುರುಡಾಗುತ್ತದೆ. ಧೃತರಾಷ್ಟ್ರನಂತೆ ಸಂಕುಚಿತ ಬುದ್ಧಿಯುಕ್ತ ಮನಸ್ಸು ಕುರುಡು ಆಗಿದ್ದರಿಂದ ಸರ್ವನಾಶಕ್ಕೆ ಕಾರಣವಾಯಿತು. ಅವನ ಒಳಗಣ್ಣು ಹೊರಗಣ್ಣು ಎರಡೂ ಕುರುಡು. ಅಷ್ಟೇ ಅಲ್ಲ, ಪರಹಿತ ಬುದ್ಧಿಯ ಮನಸ್ಸು ಇಲ್ಲದ ಕಾರಣ ಯಾರಿಗೂ ಒಳ್ಳೆಯದಾಗಲಿಲ್ಲ. ನಿರ್ಮಲವಾದ ಮನಸ್ಸಿನಿಂದ ಸದ್ಬುದ್ಧಿಯಿಂದ ಮೇಳವಿಸಿದ ಕಾರ್ಯದಿಂದ ಆದದ್ದು ಕಾರ್ಯವು ಸಫಲವಾಗುತ್ತದೆ, ಸರ್ವರ ಹಿತವೂ ನೆರವೇರುತ್ತದೆ. ತಾನು ಏನು ಸಾಧಿಸಬೇಕೋ ಆ ಗತಿ ಶಕ್ತಿ ಮನಸ್ಸಿನಿಂದಲೇ ಬರತಕ್ಕದ್ದು. ಮನಸ್ಸಿನ ಅಸ್ತಿತ್ವವೇ ಮುಖ್ಯ. ನಾವೆಲ್ಲರೂ ಕೇವಲ ಆ ಮನಸ್ಸಿನ ನುಡಿವಳಿಕೆ ಮಾತ್ರ ಆಗಿರುತ್ತೇವೆ. ಮನ ಕರೆಯತೋರ್ ನರ ನಾರಾಯಣ ಬನೇಗ. ಮನಸ್ಸಿದ್ದರೆ ನರನು ನಾರಾಯಣ ಆಗಬಲ್ಲನು, ಮನಸ್ಸಿದ್ದರೆ ಮಹಾದೇವ, ಹೀಗೆ ಹೇಳುತ್ತಾರೆ. ಹಾಗೆ ಮನಸ್ಸು ಅಧೀನದಲ್ಲಿದ್ದರೆ ಮಾತ್ರ ಬುದ್ಧಿ ಕೊಟ್ಟ ನಿರ್ಣಯದಂತೆ ಎಲ್ಲ ಇಂದ್ರಿಯಗಳು ಸರ್ವ ಕಾರ್ಯವನ್ನು ವ್ಯವಸ್ಥಿತವಾಗಿಯೂ ಧರ್ಮಶಾಸ್ತ್ರ ಸಮ್ಮತವಾಗಿಯೂ ಮಾಡುವವು. ಉಪನಿಷತ್ತಿನಲ್ಲಿ ಇಂದ್ರಿಯಗಳನ್ನು ಕುದುರೆ, ಮನಸ್ಸನ್ನು ಲಗಾಮು, ಶರೀರವನ್ನು ರಥ, ಬುದ್ಧಿಯನ್ನು ಸಾರಥಿ ಎಂದು ವರ್ಣಿಸಲಾಗಿದೆ. ಇದನ್ನು ಇಲ್ಲಿಯೂ ಅನ್ವಯಿಸಬಹುದು. ಕುದುರೆಗಳು ರಸ್ತೆಯ ಮೇಲೆ ಸರಿಯಾಗಿ ನಡೆಯುವುದು ಇಲ್ಲವೇ ನಡೆಯದೇ ಇರುವುದು ಅವುಗಳಿಗೆ ಹಾಕಿದ ಲಗಾಮು, ಸಡಿಲು ಅಥವಾ ಬಿಗಿ ಹಿಡಿಯುವುದರ ಮೇಲೆ ಅವಲಂಬಿಸಿದೆ. ಮನಸ್ಸು ಬುದ್ಧಿಗಳನ್ನು ನನಗೆ ಅರ್ಪಿಸಿದಂಥ ಭಕ್ತನೇ ನನಗೆ

ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನ ವಶವೆಂದಲ್ಲ. ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನ ವಶವೆಂದಲ್ಲ. ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೆ ಲೋಪವಲ ಮಂಕುತಿಮ್ಮ. ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೆ ಲೋಪವಲ ಮಂಕುತಿಮ್ಮ.

0: ಯಾವಾಗಲೂ ನಾವು ಅತಿರೇಕದ ಮಾರ್ಗವನ್ನು ತುಳಿಯಬಾರದು. ಆಲ್ ಎಕ್ಸೆಸಿವ್ಸ್ ಬ್ರಿಂಗ್ ಡಿಫಿಕಲ್ಟೀಸ್. ಯಾವುದು ಅತಿಯಾಗಬಾರದು. ಅಭಿಷ್ಟಗಳನ್ನು ಈಡೇರಿಸಲು ಮನುಷ್ಯ ಬುದ್ಧಶಕ್ತಿಯೇ ಸಾಕು ಎಂದೇನಲ್ಲ. ಹಾಗೆಯೇ ಪರಮೇಶ್ವರನ ಕರುಣೆಯೂ ಅನವಶ್ಯವೆಂದಲ್ಲ. ಎರಡೂ ಮೇಳವಿಸಬೇಕಾಗುತ್ತದೆ. ಆದರೆ ಕಾಲು ನಡೆಯುವಷ್ಟು ಮತ್ತು ಕಣ್ಣಿಗೆ ಕಾಣಿಸುವಷ್ಟು ದೂರ ನಾವು ನಮ್ಮ ಪ್ರಯತ್ನಗಳಿಂದಲೇ ಮುಂದೆ ಸಾಗದಿದ್ದರೆ ಕರ್ತವ್ಯ ಲೋಪವಾಗುತ್ತದೆ ಅಂತ ಹೇಳುತ್ತಾರೆ ಡಿ ವಿ ಜಿಯವರು. ಅದಕ್ಕೆ ಡಾಕ್ಟರ್ ಹೇಳುವುದು ಐ ಟ್ರೀಟ್ ಹಿ ಕ್ಯೂರ್ಸ್ ಅಂತ. ಅಂದರೆ ನಾನು ನನ್ನ ಬುದ್ಧಿಶಕ್ತಿಯಿಂದ ಅನುಭವದಿಂದ ನಾನು ಮಾಡುವ ಕಾರ್ಯ ಮತ್ತು ಒಮ್ಮನಸ್ಸಿನಿಂದ ಮಾಡಿದ್ದೇನೆ, ಆದರೆ ಫಲ ನೀಡುವುದು ಪರಮೇಶ್ವರನ ಕರುಣೆಯಿಂದ. ಇದು ಲೌಕಿಕವಾದರೆ ಪರವಸ್ತು ಪರಮಾತ್ಮಾನುಭವದ ಮಹಾರಣ್ಯಗಳಲ್ಲಿ ಭಗವದ್ ದರ್ಶನವು ಭಗವದ್ದನುಗ್ರಹದ ಹೊರತು ಸಾಧ್ಯವಿಲ್ಲ. ತೇನ ವಿನಾ ತೃಣಮಿ ನ ಚಲತಿ. ಅವನ ಆಜ್ಞೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡಲಾರದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇನ್ನೂ ಒಂದು ಕಡೆ ಬರುತ್ತೆ, ಯತ್ನೇ ಕರತೆ ಯದಿ ನ ಸಿದ್ಧತೆ ಕೋತ್ರ ದೋಷ ಭರ್ತೃರಿ ಹೇಳುತ್ತಾನೆ. ಇನ್ನೊಂದು ಕಡೆ ಹೇಳುತ್ತಾರೆ ಡಿ ವಿ ಜಿಯವರು, ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆತಾಪ ಗೊತ್ತಿಲ್ಲ ಫಲದ ಬಗೆ, ಮಚ್ಚಿತ್ ಸರ್ವದುರ್ಗಾಣಿ ಮತ್ ಪ್ರಸಾದಾತ್ತರಿಷ್ಯತಿ. ನನ್ನಲ್ಲಿಯೇ ಚಿತ್ತವಿರಿಸಿದವನಾದರೆ ನನ್ನ ಅನುಗ್ರಹದಿಂದ ನೀನು ಸಂಕಷ್ಟಗಳನ್ನು ದಾಟುವಿ. ಆದರೆ ಅಹಂಕಾರದ ಮೂಲಕ ನಾನು ಹೇಳಿದ್ದನ್ನು ನೀನು ಲಕ್ಷಿಸದಿದ್ದರೆ ಮಾತ್ರ ನಿಶ್ಚಿತವಾಗಿ ನಾಶವಾಗಿವೆ ಎಂದು ಗೀತಾಚಾರ್ಯರು ಎಚ್ಚರಿಸುತ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಗಾಯನ ಆರ್ ಚಂದ್ರಿಕಾ. ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
3: ವಿವಿಧ ಭಾರತಿ 102.9 ಎಫ್ಎಂ.
2: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:32:10. ಈಗ ಒಂದು ಚಿತ್ರಗೀತೆಯನ್ನ ಕೇಳುವಂತಹ ಸಮಯ. ಸಲಗ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸಂಜಿತ್ ಹೆಗ್ಡೆ ಹಾಗೂ ಐಶ್ವರ್ಯ ರಂಗರಾಜನ್ರವರ ಗಾಯನ, ನಾಗಾರ್ಜುನ್ ಶರ್ಮಾರವರ ರಚನೆ, ಚರಣ್ ರಾಜ್ರವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:35. ಈಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ, ಪುದುಚೇರಿ ಭದ್ರ. ಹಾಗೂ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ವಾರ್ತೆಗಳ ವಿವರ: ಇಂದು 4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ಕಾರ್ಯ ಮುಂದುವರೆದಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವಿನತ್ತ ಸಾಗುತ್ತಿದ್ದರೆ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವಿನತ್ತ ಮುನ್ನಡೆದಿದೆ. ತಮಿಳುನಾಡಿನಲ್ಲಿ ನಟ ಮತ್ತು ರಾಜಕಾರಣಿ ವಿಜಯ್ ಅವರ ಪಕ್ಷ ಟಿವಿಕೆ ಚೊಚ್ಚಲ ಪ್ರಯತ್ನದಲ್ಲಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಗೆಲುವಿನ ಹಾದಿಯಲ್ಲಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್, ತ್ರಿಪುರಾ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ತಲಾ ಒಂದು ಸ್ಥಾನವನ್ನು ಗೆದ್ದಿದ್ದರೆ, ಕರ್ನಾಟಕದಲ್ಲಿ 2 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 293 ವಿಧಾನಸಭಾ ಸ್ಥಾನಗಳಲ್ಲಿ ಇದುವರೆಗೆ 94 ಕ್ಷೇತ್ರಗಳಿಗೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 63 ಸ್ಥಾನಗಳನ್ನು ಗೆದ್ದಿದ್ದರೆ ತೃಣಮೂಲ ಕಾಂಗ್ರೆಸ್ 28 ಸ್ಥಾನಗಳನ್ನು ಗೆದ್ದಿದೆ. ಬಿಜೆಪಿ 141 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದರೆ ತೃಣಮೂಲ ಕಾಂಗ್ರೆಸ್ 55 ಸ್ಥಾನಗಳಲ್ಲಿ, ಸಿಪಿಎಂ 1 ಮತ್ತು ಇತರರು 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಕಾಂಗ್ರೆಸ್ 1 ಸ್ಥಾನದಲ್ಲಿ ಗೆದ್ದಿದ್ದು ಮತ್ತೊಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಮುಖ್ಯಮಂತ್ರಿ ಮತ್ತು ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಬಬಾನಿಪುರ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದರೆ, ನಂದಿಗ್ರಾಮ್ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮುನ್ನಡೆಯಲ್ಲಿದ್ದಾರೆ. ಎಜೆಯುಪಿ ಪಕ್ಷದ ಮುಖ್ಯಸ್ಥ ಹುಮಾಯೂನ್ ಕಬೀರ್ ಅವರು ನೌಡಾ ಮತ್ತು ರೆಜಿನಗರದಲ್ಲಿ ಸ್ಥಾನಗಳನ್ನು ಮುನ್ನಡೆ ಸಾಧಿಸಿದ್ದಾರೆ. ಆಡಳಿತಾರೂಢ ಬಿಜೆಪಿ ಅಸ್ಸಾಂನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಲು ಸಜ್ಜಾಗಿದ್ದು, ಐತಿಹಾಸಿಕ 3 ಅವಧಿಗೆ ಅಧಿಕಾರ ಹಿಡಿಯಲಿದೆ. ಒಟ್ಟು 126 ವಿಧಾನಸಭಾ ಸ್ಥಾನಗಳಲ್ಲಿ ಇಲ್ಲಿಯವರೆಗೆ 87 ಕ್ಷೇತ್ರಗಳಿಗೆ ಫಲಿತಾಂಶ

0: ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 67 ಸ್ಥಾನಗಳಲ್ಲಿ ವಿಜೇತವಾಗಿದೆ. ಮಿತ್ರ ಪಕ್ಷಗಳಾದ ಅಸ್ಸೋಂ ಗಣ ಪರಿಷತ್ ಎಜಿಪಿ 5 ಸ್ಥಾನಗಳನ್ನು ಗೆದ್ದಿದ್ದು, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 7 ಸ್ಥಾನಗಳನ್ನು ಗಳಿಸಿದೆ. ಕಾಂಗ್ರೆಸ್ 7 ಸ್ಥಾನಗಳನ್ನು ಗಳಿಸಿದರೆ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್, ಎಐಯುಡಿಎಫ್, ರೈಸೋರ್ ದಳ ಮತ್ತು ಟಿಎಂಸಿ ತಲಾ 1 ಸ್ಥಾನವನ್ನು ಸಾಧಿಸಿದೆ. ಜೋರ್ಹತ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಿತೇಂದ್ರ ನಾಥ್ ಗೋಸ್ವಾಮಿ ಅವರು ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ಅವರನ್ನು ಸೋಲಿಸಿದ್ದಾರೆ. ಅಸ್ಸಾಂ ಕೃಷಿ ಸಚಿವ ಮತ್ತು ಎಜಿಪಿ ನಾಯಕ ಅತುಲ್ ಬೋರಾ ಬೊಕ್ಕಾಖಾಟ್ ವಿಧಾನಸಭಾ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. ರಾಜ್ಯ ಹಣಕಾಸು ಸಚಿವ ಅಜಂತಾ ನಿಯೋಗ್ ಸತತ 6ನೇ ಅವಧಿಗೆ ಗೋಲಾಘಾಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಉಳಿದ 39 ಸ್ಥಾನಗಳಿಗೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಬಿಜೆಪಿ 15 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು, ಮಿತ್ರ ಪಕ್ಷ ಎಜಿಪಿ 5 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 3ರಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 12 ಸ್ಥಾನಗಳಲ್ಲಿ, ಎಐಯುಡಿಎಫ್ 1ರಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಇದೇ ವೇಳೆ ರೈಸೋರ್ ದಳ ಮತ್ತು ಎಐಟಿಸಿ ತಲಾ 1 ಸ್ಥಾನ ಗಳಿಸಿವೆ. ಜಲಕ್ಬರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಬಿದಿಶಾ ನಿಯೋಗ್ ವಿರುದ್ದ ಗೆಲುವು ಸಾಧಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಗೆಲುವಿನ ಹಾದಿಯಲ್ಲಿದೆ. ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 63 ಸ್ಥಾನಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಮಿತ್ರ ಪಕ್ಷ ಐಯುಎಂಎಲ್ 25 ಸ್ಥಾನಗಳನ್ನು ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಆಡಳಿತಾರೂಢ ಸಿಪಿಎಂ 25 ಸ್ಥಾನಗಳನ್ನು ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ಅದರ ಮಿತ್ರ ಪಕ್ಷ ಸಿಪಿಐ 8 ಸ್ಥಾನಗಳನ್ನು ಗೆದ್ದಿದೆ. ಕೇರಳ ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಮುಖ್ಯಮಂತ್ರಿ ಮತ್ತು ಸಿಪಿಐಎಂ ನಾಯಕ ಪಿಣರಾಯಿ ವಿಜಯನ್ ಧರ್ಮದಂಡ ಕ್ಷೇತ್ರದಲ್ಲಿ 19,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಕೇಂದ್ರ ಮಾಜಿ ಸಚಿವ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇಮಂ ಕ್ಷೇತ್ರದಲ್ಲಿ 4,978 ಮತಗಳಿಂದ ಜಯ ಸಾಧಿಸಿದ್ದಾರೆ. ನಟ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ರಾಜ್ಯಾದ್ಯಂತ 234 ಕ್ಷೇತ್ರಗಳ ಪೈಕಿ ಟಿವಿಕೆ 59 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಮತ್ತು 49 ಸ್ಥಾನಗಳನ್ನು ಗೆದ್ದಿದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ 38 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 22 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐಎಡಿಎಂಕೆ 25 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 20 ಸ್ಥಾನಗಳನ್ನು ಗೆದ್ದಿದೆ. ಪಿಎಂಕೆ 3 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 2 ಸ್ಥಾನಗಳನ್ನು ಗೆದ್ದಿದೆ. ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಐಎನ್ಸಿ 4 ಸ್ಥಾನಗಳಲ್ಲಿ ಮುಂದಿದ್ದು 1 ಸ್ಥಾನವನ್ನು ಗೆದ್ದಿದೆ. ಬಿಜೆಪಿ 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದ್ದರೆ ಇತರರು 10 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಪ್ರಮುಖ ಅಭ್ಯರ್ಥಿಗಳಲ್ಲಿ ಹಾಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ 8,795 ಮತಗಳಿಂದ ತಮ್ಮ ಸಮೀಪದ ಅಭ್ಯರ್ಥಿ ಟಿವಿಕೆ ಪಕ್ಷದ ವಿಎಸ್ ಬಾಬು ಅವರ ವಿರುದ್ದ ಪರಾಭವಗೊಂಡಿದ್ದಾರೆ. ಟಿವಿಕೆ ಮುಖ್ಯಸ್ಥ ವಿಜಯ್ ಪೆರಂಬೂರು ಕ್ಷೇತ್ರದಲ್ಲಿ 49,765 ಮತಗಳಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅವರ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಇದೆ. ಒಟ್ಟು 30 ಸ್ಥಾನಗಳ ಪೈಕಿ 26 ಸ್ಥಾನಗಳ ಫಲಿತಾಂಶಗಳು ಲಭ್ಯವಿವೆ. ಎನ್ ರಂಗಸ್ವಾಮಿ ಅವರ ಎಐಎನ್ಆರ್ಸಿ 10 ಸ್ಥಾನಗಳನ್ನು ಗೆದ್ದು 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಬಿಜೆಪಿ 3 ಸ್ಥಾನಗಳಲ್ಲಿ ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಎಐಎಡಿಎಂಕೆ ಮತ್ತು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ತಲಾ 1 ಸ್ಥಾನ ಗೆದ್ದಿದೆ. ಡಿಎಂಕೆ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ತಟ್ಟಂಚವಾಡಿ ಕ್ಷೇತ್ರದಿಂದ ಮರು ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮತ್ತು ಗೃಹ ಸಚಿವ ಎ ನಮಶಿವಾಯಂ ಕೂಡ ತಮ್ಮ ಕ್ಷೇತ್ರದಲ್ಲಿ ವಿಜಯ ಸಾಧಿಸಿದ್ದಾರೆ. 5 ರಾಜ್ಯಗಳಾದ್ಯಂತ 7 ಕ್ಷೇತ್ರಗಳಿಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್, ತ್ರಿಪುರಾ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ

0: ಬಿಜೆಪಿ ತಲಾ ಒಂದು ಸ್ಥಾನವನ್ನು ಗೆದ್ದಿದೆ ಮತ್ತು ಮಹಾರಾಷ್ಟದಲ್ಲಿ ಒಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 2 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಮಹಾರಾಷ್ಟದ ಬಾರಾಮತಿ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿಯಾಗಿರುವ ಎನ್ಸಿಪಿಯ ಸುನೇತ್ರಾ ಅಜಿತ್ ಪವಾರ್ 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದ್ದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ 3ನೇ ಸ್ಥಾನ ಗಳಿಸಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ರಾಜ್ಯದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಆಕಾಶವಾಣಿಯಲ್ಲಿ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಎಸ್ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಭಾರಿ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ ಪುದುಚೇರಿ ಭದ್ರ. ಹಾಗೂ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಪಾಯಿಂಟ್ 9

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:45:52. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಭಜನದಲ್ಲಿ ನಾವು ಇವತ್ತು ಮಾತಾಡಿದಂತಹ ವಿಷಯ ಮೇ, ಬಿರು ಬಿಸಿಲಿಂದ ಮಳೆಯವರೆಗೆ. ಕಾರ್ಯಕ್ರಮನ ಕೇಳ್ತಾ ನೀವೆಲ್ಲರೂ ಸಂದೇಶಗಳನ್ನ ಕಳಿಸಿದ್ರಿ, ಹಾಗೆ ಮತ್ತಷ್ಟು ಸಂದೇಶ

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:51 ಆಗಿದೆ. ಸಂದೇಶಗಳಂತೂ ಬರ್ತಾ ಇವೆ. ನಿಮ್ಮೆಲ್ಲ ಸಂದೇಶಗಳನ್ನ ಈ ಒಂದು ಹಾಡಿನ ನಂತರ ನೋಡ್ತೀನಿ. ಈಗ ಮೂಡಿ ಬರ್ತಾ ಇದೆ ಸಂಜು ವೆಡ್ಸ್ ಗೀತಾ 2 ಚಿತ್ರದ ಮಳೆಯ ಹಾಡು. ಸಂಗೀತ ರವೀಂದ್ರನಾಥ್ ರವರ ಗಾಯನ, ಕವಿರಾಜ್ ರವರ ರಚನೆ, ಶ್ರೀಧರ್ ವಿ ಸಂಭ್ರಮರವರ ಸಂಗೀತ ಸಂಯೋಜನೆ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂಥ ವಿಷಯ ಮೇ ತಿಂಗಳ ಕುರಿತು. ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋಣ. ನಂಬರ್ ನಿಮಗೆ 0062 ಇವರ ಸಂದೇಶ ಬಂದಿದೆ. ಈಗ ಹಾಕಿರುವಂತಹ ಹಪ್ಪಳ ಸಂಡಿಗೆ ಚಕ್ಲಿಗಳು ಮಳೆಗಾಲದಲ್ಲಿ ಸವಿಯಬಹುದು ಅಂತ ಹೇಳ್ತಾ ಇದ್ದಾರೆ ಅನುಷಾರವರು. ಹಾಗೆ ಅರಸೀಕೆರೆಯಿಂದ ಜ್ಯೋತಿ ಸಂಗಮ್, ನಮಸ್ತೆ ಮೇಡಮ್, ನನಗೆ ಬೇಸಿಗೆ ಕಾಲ ಇಷ್ಟ, ಯಾಕೆಂದರೆ ಗಿಡ ಮರಗಳೆಲ್ಲ ಚಿಗುರಿ ಹಸಿರುಮಯವಾಗಿರುತ್ತೆ, ಅದನ್ನು ನೋಡಿ ಮನಸ್ಸು ತಂಪಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಚನ್ನಪ್ಪ ಜೆಪಿ ನಗರ್ನಿಂದ, ನಾವೆಲ್ಲ ಪ್ರಕೃತಿಯ ಮಕ್ಕಳು, ಬಂದದ್ದು ಬರಲಿ, ಗೋವಿಂದನ ಕೃಪೆ ನಮಗಿರಲಿ ಅಂತ ತಿಳಿಸಿದ್ದಾರೆ. ಬೇಸಿಗೆ ಕಾಲ, ಮಳೆಗಾಲ, ವಸಂತಕಾಲ ಎಲ್ಲ ಇದ್ರೆ ಮನುಷ್ಯನಿಗೆ ಆರೋಗ್ಯ. ಪ್ರಕೃತಿಗೆ ನಾವೇ ಹೊಂದಿಕೊಂಡು ಹೋಗಬೇಕು.

ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ತೋತಾಪುರಿ 2 ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಸಂಜಿತ್ ಹೆಗಡೆ, ಸಾಹಿತ್ಯ ಹೃದಯ ಶಿವ, ಸಂಗೀತ ಅರುಣ್ ಆಂಡ್ರ್ಯೂ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಗಾನ ಭಜನ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಗಾನ ಭಜನ ಕಾರ್ಯಕ್ರಮನ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನಸಭಾ ಉಪಚುನಾವಣೆಯಲ್ಲಿ ಗುಜರಾತ್, ತ್ರಿಪುರಾ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ತಲಾ ಒಂದು ಸ್ಥಾನವನ್ನು ಗೆದ್ದಿದೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 11,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ದೊರೆತಿವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಸೋಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಸಮರ್ಥ ಶಾಮನೂರು ಹಾಗೂ ಉಮೇಶ್ ಮೇಟಿ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿ ಈ ಜಯವು ಸರ್ಕಾರದ ಜನಪರ ಯೋಜನೆಗಳಿಗೆ ಹಾಗೂ ಕಾರ್ಯಕರ್ತರ ಅವಿರತ ಶ್ರಮಕ್ಕೆ ಸಂದ ಗೌರವವಾಗಿದೆ ಎಂದು ಹೇಳಿದ್ದಾರೆ. ವಿಜಯಪುರ ನಗರದ ಗೋಲ್ ಗುಂಬಜ್ನಿಂದ ಹಕೀಂ ಚೌಕ್ವರೆಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ವಾರ್ಡ್ ನಂಬರ್ 18ರಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ವರ್ಗಗಳ ಸರ್ಕಾರಿ

ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಹಾಗೂ ಹರಣ ಶಿಕಾರಿ ಓಣಿಯಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಹಾರ್ಮೂಜ್ ಜಲಸಂಧಿಯನ್ನು ಪ್ರವೇಶಿಸದಂತೆ ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆ ನೀಡಿದೆ. ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಪ್ರಯತ್ನವನ್ನು ಬಲಪ್ರಯೋಗದಿಂದ ಎದುರಿಸಲಾಗುವುದು ಎಂದು ಇರಾನ್ ಹೇಳಿದೆ. ಉಕ್ರೇನ್ನ ಈಶಾನ್ಯ ಕಾರ್ಕಿವ್ ಪ್ರದೇಶದ ಮೆರೆಘಾ ಪಟ್ಟಣದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 5 ಸಾವನ್ನಪ್ಪಿದ್ದು 18 ಜನರು ಗಾಯಗೊಂಡಿದ್ದಾರೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಲಖನೌ ಸೂಪರ್ ಜೈಂಟ್ಸ್ ಇತ್ತೀಚಿನ ವರದಿ ಬಂದಾಗ 5.1 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 72 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸಸರರ ಗಗನ
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 8:05 ಆಗಿದೆ. ಸೋಮವಾರದ ಈ ಸಮಯ ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಭಾವಗೀತೆಗಳನ್ನ ಕೇಳ್ತಾ ಭಾವನಾ ಲೋಕದಲ್ಲಿ ವಿಹರಿಸೋ ಭಾವ ಚಿತ್ತಾರ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮದ ಮೊದಲನೇ ಭಾವಗೀತೆ, ಯಾರವ್ವ ಈ ಚೆಲುವ, ಕಸ್ತೂರಿ ಶಂಕರ್ರವರ ಗಾಯನ, ಚಂದ್ರಶೇಖರ ಕಂಬಾರರವರ ರಚನೆ ಈ ಗೀತೆಗಿದೆ.

ಸೋಮವಾರದ ವಿಶೇಷ ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ಎಲೆ ಕೆಂಚಿತಾರೆ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ ಹಾಗೂ ಎಂ ಕೆ ಜಯಶ್ರೀರವರು.

ಈಗ ಕೇಳಿ ಯಾರಿಗುಂಟು ಯಾರಿಗಿಲ್ಲ. ಈ ಭಾವಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆ ಈ ಗೀತೆಯ ರಚನೆ ದೊಡ್ಡರಂಗೇಗೌಡ ರವರದ್ದು.

ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ. ಮುಂದಿನ ಭಾವಗೀತೆ ಹೇಳು ಸಖಿ ಹಾ ಹೆಸರನ್ನು, ಹಾಡಿದ್ದಾರೆ ಮೇಘನಾ ಭಟ್, ರಚನೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರದ್ದು.

ಮುಂದಿನ ಭಾವಗೀತೆ ಬಯಸಿದೆ ನಿನ್ನನು. ಗಾಯನ ಸಿ ಅಶ್ವಥ್, ರಚನೆ ಎಚ್ ಎಸ್ ವೆಂಕಟೇಶ್ಮೂರ್ತಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:34. ನಾವಿದ್ದೀವಿ ಸೋಮವಾರದ ವಿಶೇಷ ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ. ಮುಂದಿನ ಭಾವಗೀತೆ ಎದೆ ತುಂಬಿ ಹಾಡಿದೆನು, ಗಾಯನ ಮೈಸೂರು ಅನಂತಸ್ವಾಮಿ ರವರದ್ದು.

ಭಾವಚಿತ್ರ ಕಾರ್ಯಕ್ರಮದಲ್ಲಿ ಮುಂದಿನ ಭಾವಗೀತೆ ಎಲ್ಲಿ ಜಾರಿತು ಮನವು, ಸುಲೋಚನಾರವರ ಗಾಯನ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರವರ ರಚನೆ.

ಸುಶಿಕ್ಷಿತರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಭಾವಗೀತೆ ನಾಲ್ಕು ದಿನದ ಬಾಳಿಗೆ. ಗಾಯನ ಪಂಚಮ್ ಹಳಿ ಬಂಡಿ, ರಚನೆ ಡಾಕ್ಟರ್ HS ವೆಂಕಟೇಶಮೂರ್ತಿ.

ಮುಂದಿನ ಭಾವಗೀತೆ ಕೋಡಗಾನ ಕೋಳಿ ನುಂಗಿತ್ತ, ಶಿವಮೊಗ್ಗ ಸುಬ್ಬಣ್ಣರವರ. ಗಾಯನ ಶಿಶುನಾಳ ಶರೀಫರ ರಚನೆ.

ಭಾವಚಿತ್ರ ಕಾರ್ಯಕ್ರಮನ ಕೇಳ್ತಾ ಸಂದೇಶಗಳನ್ನು ಕಳಿಸಿದ್ದಾರೆ ಸ್ನೇಹಿತರು. ಅಥಣಿಯಿಂದ ಚಂದ್ರಕಾಂತ್ ತಂಬಟ್ ರವರ ಮನೆಯವರು ಗೀತೆಗಳನ್ನು ಮೆಚ್ಚಿದ್ದಾರೆ, ಹಾಗೆ ರತ್ನಮಾಲಾ ಪ್ರಕಾಶ್ ರವರ ಗಾಯನ ತುಂಬ ಇಷ್ಟ ಆಯಿತು ಅಂತ ಸಂದೇಶ ಕಳಿಸಿದ್ದಾರೆ. ಎಲ್ಲ ಭಾವಗೀತೆಗಳು ತುಂಬ ಚೆನ್ನಾಗಿ ಸೊಗಸಾಗಿ ಮೂಡಿ ಬಂತು ಅಂತ ರಾಜ್ಕುಮಾರ್ ಜೈನ್ ಟೊರಂಟೋ ಕೆನಡಾದಿಂದ, ಹಾಗೆ ಅನುಷಾರವರ ಸಂದೇಶ ಬಂದಿದೆ.

ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮದ ಕೊನೆಯ ಭಾವಗೀತೆಯನ್ನು ಕೇಳುವಂತಹ ಸಮಯ. ಹೀಗೆ ಒಂದು ರಾತ್ರಿ ನನ್ನನ್ನಲ್ಲ, ಪ್ರೇಮಲತಾ ದಿವಾಕರ್ ರವರ ಗಾಯನ, HS ವೆಂಕಟೇಶ್ ಮೂರ್ತಿಯರವರ ರಚನೆ ಈ ಹಾಡಿಗಿದೆ.

ಸ್ನೇಹಿತರೆ, ಇದಾಗಿತ್ತು ಸೋಮವಾರದ ವಿಶೇಷ ಭಾವಚಿತ್ತಾರ ಕಾರ್ಯಕ್ರಮ. ಪ್ರಸಾರವಾದಂಥ ಭಾವಗೀತೆಗಳೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಸಮಯ 8:59:10 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 9:00 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ತದನಂತರ 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 9:15:48 ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಯಾದೋಂ ಕಿ ಬಾರಾತ್ ಚಿತ್ರದ ಗೀತೆ. ಮಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ರವರ ಗಾಯನ, ಮಜ್ರೂರವರ ರಚನೆ, ಆರ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಜಬ್ ವಿ ಮೆಟ್ ಚಿತ್ರದ್ದು. ಹಾಡಿದ್ದಾರೆ ಮೋಹಿತ್ ಚೌಹಾಣ್, ಸಾಹಿತ್ಯ ಇರ್ಷಾದ್ ಕಮೀಲ್, ಸಂಗೀತ ಪ್ರೀತಮ್.

ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ. ಮುಂದಿನ ಮಧುರವಾದ ಗೀತೆ ಮೊಹರಾಜ್ ಚಿತ್ರದ್ದು, ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಆನಂದ್ ಬಕ್ಷಿ ರವರ ರಚನೆ, ಬಿಜು ಶಾ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಕೌಸಲ್ಯ ಬನಶಂಕರಿಯಿಂದ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ, ಹಾಗೆ ಮತ್ತಷ್ಟು ಸಂದೇಶಗಳಿವೆ. ಈಗ ಮತ್ತೊಂದು ಚಂದದ ಗೀತೆಯನ್ನು ಕೇಳುವಂತಹ ಸಮಯ. ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಸಿನಿಮಾದ ಹಾಡಿದ್ದಾರೆ ಅತೀಫ್ ಅಸ್ಲಂ ಹಾಗೂ ಅಲಿಶಾ ಚಿನಾಯ್.

ಕುರುಬಾನಿ ಸಿನಿಮಾದ ಸುಪರಿಟ್ ಹಾಡು ಮೂಡಿ ಬರ್ತಾ ಇದೆ. ಅಮಿತ್ ಕುಮಾರ್, ಕಂಚನ್ ಹಾಗೂ ಬಿಂದು ರವರ ಗಾಯನ, ಇಂದಿವರ್ ರವರ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ರವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:23:22 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಮೇಲೆ ಪ್ಯಾರ್ ಕಿಯಾ ಸಿನಿಮಾದ ಸೂಪರ್ಹಿಟ್ ಹಾಡು ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರು. ಸಾಹಿತ್ಯ ಅಸಾದ್ ಭೋಪಾಲಿ, ಸಂಗೀತ ರಾಮ್ ಲಕ್ಷ್ಮಣ್.

ಹಾಗೆ ನಮ್ಮ ರನ್ನಿಂಗ್ ವಿತ್ 8590 ಎಲ್ಲ ನನ್ನ ಮೆಚ್ಚಿನ ಗೀತೆಗಳನ್ನ ನೀವು ಪ್ಲೇಲಿಸ್ಟ್ನಲ್ಲಿ ಪ್ಲೇ ಮಾಡ್ತಾ ಇದ್ದೀರಾ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮೇನೆ ಪ್ಯಾರ್ ಕಿಯಾ ಸಿನಿಮಾದ ಗೀತೆ ಇಷ್ಟ ಆಯಿತು ಅಂತ ನಮ್ಮ ರನ್ನಿಂಗ್ ವಿತ್ 143 ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಬ್ಯೂಟಿಫುಲ್ ಹಾಡುಗಳು, ಹಳೆ ನೆನಪುಗಳು ಬರ್ತಾ ಇದೆ, ಗೀತೆಗಳನ್ನ ಕೇಳ್ತಾ ಇದ್ರಿ ಅಂತ ನಿರ್ಮಲಾ ಗೊರಗಂಟೆ ಪಾಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 0062 ಅನುಷಾರ್ ಅವರ ಸಂದೇಶ ಬಂದಿದೆ. ಎಲ್ಲ ಗೀತೆಗಳನ್ನ ಇವರು ಸಹ ಮೆಚ್ಚಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಚೀನಿಕಂ ಸಿನಿಮಾದ ಸೂಪರ್ ಹಿಟ್ ಗೀತೆ ಮುಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ರವರ ಧ್ವನಿಯಲ್ಲಿ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡುವ ಸಮಯ. ನಂಬರ್ ನಿವತ್ತು 4358 ಇವ್ರು ಹೇಳ್ತಾ ಇದ್ದಾರೆ, ಎಲ್ಲ ಸೂಪರ್ ಹಿಟ್ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ.

ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಈಗಷ್ಟೇ ಪ್ರಸಾರವಾದಂತಹ ಗೀತೆಯ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೌದು, ನಿಮ್ಮ ಮಾಹಿತಿ ಸರಿಯಾಗಿದೆ. ಹಾಗೆ ಅದೇ ಕಾರಣಕ್ಕೆ ಗೀತೆಯನ್ನು ಪ್ರಸಾರ ಮಾಡಿದ್ದು. ಹಾಗೆ ಸೂಪರ್ ಹಾಡುಗಳು ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀನಿವಾಸ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ. ಪ್ರಸಾರವಾದಂತಹ ಮಧುರ ಗೀತೆಗಳು, ಸೂಪರ್ ಹಿಟ್ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ಐತಿಹಾಸಿಕ ಮತ್ತು ಅಭೂತಪೂರ್ವ ದಿನ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ತಮಿಳುನಾಡು ಮತ್ತು ಕೇರಳದ ಜನರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಇಂದು ಪಕ್ಷದ

ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಅಭಿವೃದ್ದಿ ಕಾರ್ಯಕ್ಕೆ ಜನರು ನೀಡಿರುವ ಮೆಚ್ಚುಗೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ನಾರ್ತ್ ಟೆಕ್ ಸಿಂಪೋಸಿಯಂ 2026 ವಿಚಾರ ಸಂಕಿರಣಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು. ಕನಕಪುರ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಿ ತಾಲೂಕು ಮಟ್ಟದ ಅಭಿವೃದ್ದಿ, ಸರ್ಕಾರಿ ಯೋಜನೆಗಳ ಅನುಷ್ಠಾನ, ಅನುದಾನ ಬಳಕೆ ಹಾಗೂ ಪ್ರಗತಿಯಲ್ಲಿರುವ ಕಾಮಗಾರಿಗಳು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಮಹಿಳೆಯರೇ ತಿಂಡಿ ಊಟ ತಯಾರಿಸಿ ವಿಶೇಷ ದರದಲ್ಲಿ ಗ್ರಾಹಕರಿಗೆ ನೀಡುವ ಅಕ್ಕ ಕೆಫೆಯಿಂದ ಮಹಿಳಾ ಸಬಲೀಕರಣ ಮತ್ತು ಹಣಕಾಸು ಬಲವರ್ಧನೆಗೆ ಸಹಾಯಕವಾಗಲಿದೆ ಎಂದು ಲೋಕಸಭಾ ಸದಸ್ಯ ಸುನಿಲ್ ಬೋಸ್ ಹೇಳಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿಯಲ್ಲಿ ಅಕ್ಕ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ಸೂಪರ್ ಜೈಂಟ್ಸ್ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 228 ರನ್ ಮಾಡಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಮುಂಬೈ ಇಂಡಿಯನ್ಸ್ ಇತ್ತೀಚಿನ ವರದಿ ಬಂದಾಗ 4.4 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 47 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:03:29. ಪ್ರೇಮ ಗೀತೆಗಳನ್ನ ಕೇಳ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡೂ ಸಾಗೋದು ಪ್ರೀತಿಯ ಸುತ್ತ. ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪಬೇಕಿರುವಂತಹ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9483091029 9483091029. ವಾಟ್ಸ್ಆ್ಯಪ್ ನಂಬರ್ ಏನೋ ಕೊಟ್ಟಿದ್ದಾಯ್ತು, ವಿಷಯ ಏನೂ ತಿಳಿಸ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲ ಪ್ರೇಮ ಬಹಳ ವಿಶೇಷ. ಫಸ್ಟ್ ಲವ್ ಬಗ್ಗೆ ಮಾತಾಡ್ತೀವಾ ಅಂತ ನಿಮ್ಮ ಪ್ರಶ್ನೆನಾ? ನೋ. ಹಾಗಾದ್ರೆ ಸೆಕೆಂಡ್ ಲವ್ ಬಗ್ಗೆನಾ? ಅದೂ ಅಲ್ಲ. ನಾವಿವತ್ತು ಮಾತಾಡುವಂತ ವಿಷಯ ಫಸ್ಟ್ ಲವ್ ಸೆಕೆಂಡ್ ಚಾನ್ಸ್. ಏನಿದು ಟೈಟಲ್ ಇದೆಯಲ್ಲ ಅಂತ ಅನ್ಕೋತಾ ಇದ್ದೀರಾ? ಇಬ್ಬರ ಜೀವನದಲ್ಲೂ ಪ್ರೇಮ ಮೊದಲನೇ ಸಲ ಆಗಿರುತ್ತೆ. ಬಟ್ ಯಾವುದೋ ಕಾರಣಕ್ಕೆ ಇಬ್ಬರು ದೂರ ಆಗ್ತಾರೆ. ಈಗಂತೂ ಈಸಿಯಾಗಿ ಬ್ರೇಕಪ್ ಆಯಿತು ಅಂತ ಹೇಳಿಬಿಡ್ತಾರೆ, ಸುಮ್ಮನಾಗ್ತಾರೆ. ಹಾಗಾದರೆ ಇಷ್ಟು ದಿವಸ ಇಷ್ಟು ವರ್ಷ ಅವರು ಪ್ರೀತಿಸಿದ್ದು ಸುಳ್ಳ? ನಿಜವಾಗಿ ಲವ್ ಮಾಡಿದರೆ ಸಣ್ಣ ಜಗಳ ಮನಸ್ತಾಪದ ನೆಪ ಮಾಡಿಕೊಂಡು ದೂರ ಆಗ್ತಾರಾ? ಈ ರೀತಿ ಒಂದು ಅನುಮಾನ ಮೂಡೋದು ಸಹಜ ಅಲ್ವಾ? ಸೊ ಅಂತಹ ಲವ್ ಬ್ರೇಕಪ್ನ ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ಸೆಕೆಂಡ್ ಚಾನ್ಸ್ನ ಪ್ರೇಮಿಗಳು ತಗೋಬಹುದಾ? ಮತ್ತೆ ಒಂದಾಗೋದಕ್ಕೆ ಇಬ್ರು ಮನ್ಸ್ ಮಾಡಿದ್ರೆ ಅದು ಖುಷಿಯ ವಿಚಾರನೇ ಅಲ್ವಾ? ಫಸ್ಟ್ ಲವ್ ಬ್ರೇಕಪ್

ಆದಮೇಲೆ ಆ ಪ್ರೀತಿಗೆ ಅಥವಾ ಆ ಪ್ರೇಮಿಗೆ ಸೆಕೆಂಡ್ ಚಾನ್ಸ್ನ ಕೊಡಬೇಕಾ ಅಥವಾ ಕೊಡಬಾರ್ದ? ಕೊಡಬೇಕು ಅನ್ನೋದಾದರೆ ಯಾಕೆ, ಕೊಡಬಾರ್ದು ಅನ್ನೋದಾದರೆ ಯಾವ ಕಾರಣಕ್ಕೆ? ಗೊತ್ತಾಯ್ತಲ್ವಾ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಇಷ್ಟೇ. ಮೊದಲ ಪ್ರೇಮ ಯಾವುದೋ ಕಾರಣಕ್ಕೆ ಬ್ರೇಕಪ್ ಆದಾಗ ಆ ಪ್ರೇಮಕ್ಕೆ ಆ ಪ್ರೇಮಿಗೆ ಮತ್ತೊಂದು ಚಾನ್ಸ್, ಸೆಕೆಂಡ್ ಚಾನ್ಸ್ನ ಕೊಡಬಹುದಾ? ಹೌದು ಕೊಡಬಹುದು ಅನ್ನೋದಾದರೆ ಯಾಕೆ ಕೊಡಬೇಕು, ಇಲ್ಲ ಕೊಡಲೇಬಾರ್ದು ಅನ್ನೋದಾದರೆ ಯಾಕೆ ಕೊಡಬಾರ್ದು? ಈ ವಿಷಯದ ಕುರಿತು ಚರ್ಚೆ ಮಾಡ್ತಾ ಸಾಗೋಣ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ. ಈಗ ಅಪ್ಪು ಚಿತ್ರದ ಸೂಪರ್ಹಿಟ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಇಷ್ಟೇ. ಮೊದಲನೇ ಸಲ ಪ್ರೀತಿಯಾಗಿರುತ್ತೆ, ಯಾವುದೋ ಕಾರಣಕ್ಕೆ ಇಬ್ರು ದೂರ ಆಗ್ತಾರೆ, ಬ್ರೇಕಪ್ ಆಯಿತು ಅಂತ. ಆದರೆ ಮತ್ತೊಂದು ಸಲ ಪ್ರೇಮ ಆಗುತ್ತೆ ಅಂದಾಗ ಅದು ಆ ಹಳೆಯ ಪ್ರೀತಿಯೇ ಯಾಕಾಗಿರಬಾರ್ದು, ಮತ್ತೊಂದು ಪ್ರೇಮವನ್ನು ಹುಡ್ಕೊಂಡು ಹೋಗುವಂಥ ಮನಸ್ಸು ಅವರ ಹಳೆ ಪ್ರೇಮಕ್ಕೆ ಯಾಕೆ ಮನಸ್ಸು ಮಾಡಬಾರ್ದು, ಹಳೆ ಪ್ರೇಮಿಯನ್ನೇ ಮತ್ತೆ ಯಾಕೆ ಭೇಟಿ ಮಾಡಬಾರ್ದು ಅಥವಾ ಮಾತಾಡಬಾರ್ದು, ಯಾಕೆ ಅವರಿಬ್ರು ಮತ್ತೆ ಒಂದಾಗಬಾರ್ದು ಅನ್ನೋದು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಚರ್ಚೆಯ ವಿಷಯ. ಈ ವಿಷಯದ ಕುರಿತಾಗಿ ಸಂದೇಶಗಳು ಬಂದಿವೆ. ಸ್ನೇಹಿತರು ಹೇಳ್ತಾ ಇದ್ದಾರೆ, ಯಾರಿದು ಹೊಡೆದು ಹೋದ ಸಂಬಂಧ ಅಥವಾ ಹೊಡೆದು ಹೋದ ಕನ್ನಡಿ ಮತ್ತೆ ಬೆಸುಗೆಯಿಂದ ಸಾಧ್ಯವೇ? ಶ್ರೀಕೃಷ್ಣನ ಮೊದಲ ಪ್ರೇಮ ರಾಧೆ ವರಿಸಿದ ಇಲ್ಲ, ಆಕೆಯ ನೆನಪು ಮಾತ್ರ ಸದಾ ಮನದಲ್ಲಿತ್ತು ಅಂತ ಅನುಷಾರ್ ಅವರು ತಿಳಿಸ್ತಾ ಇದ್ದಾರೆ. ಹಾಗೆ ಅಥಣಿಯಿಂದ ಚಂದ್ರಕಾಂತ್ ಅವರ ಸಂದೇಶ ಬಂದಿದೆ. ಇವರು ತಮ್ಮ ಸ್ನೇಹಿತರ ಒಂದು ವೈಯಕ್ತಿಕ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ನಿಮ್ಮ ಸಂದೇಶ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಮೊದಲ ಪ್ರೇಮಕ್ಕೆ ಮೊದಲ ಆದ್ಯತೆ ನೀಡಬೇಕು, ಒಂದು ವೇಳೆ ಆಗದಿದ್ದರೆ ಸೂಕ್ಷ್ಮವಾಗಿ ನಿಭಾಯಿಸಿ ಆ ಪ್ರೇಮವನ್ನು ಮತ್ತೆ ಒಲಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸತೀಶ್ ಜನತಾ ನಗರ್ ಮೈಸೂರಿನಿಂದ ಈ ದಿನದ ಎಲ್ಲ ಹಾಡುಗಳು ತುಂಬಾ ಮಧುರವಾಗಿವೆ, ಗುನುಗುವಂತಿವೆ ಅಂತ ಹೇಳ್ತಾ ಇದ್ದಾರೆ. ಸೇಡಂ ತಾಲೂಕು ಕೋಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿ ಕಾರ್ಯಕ್ರಮದ ವಿಷಯವನ್ನು ಮೆಚ್ಚಿದ್ದಾರೆ. ಸ್ನೇಹಿತರೆ ನೀವು ಕೂಡ ತಿಳಿಸಬಹುದು, ಮೊದಲನೇ ಪ್ರೇಮ ಯಾವುದೋ ಒಂದು ಕಾರಣಕ್ಕೆ ದೂರ ಆಯಿತು ಅಂತ ಅಂದರೆ ಅದು ಮತ್ತೆ ಯಾಕೆ ಅವರು ಆ ಪ್ರೇಮವನ್ನು ಒಲಿಸ್ಕೋಬಾರದು, ಅಥವಾ ಯಾವುದೋ ಕಾರಣಕ್ಕೆ ದೂರ ಆದ ಮಾತ್ರಕ್ಕೆ ಪ್ರೇಮಿಗಳು ಅಷ್ಟಕ್ಕೆ ತಮ್ಮ ಪ್ರೇಮವನ್ನು ಮರೆತು ಬಿಡ್ತಾರಲ್ಲ, ಯಾಕೆ ಮತ್ತೊಂದು ಪ್ರೇಮವನ್ನು ಹುಡುಕುವಂಥ ಮನಸ್ಸು ಮೊದಲ ಪ್ರೇಮಕ್ಕೆ ಯಾಕೆ ತೆರೆದುಕೊಳ್ಬಾರ್ದು ಅನ್ನೋದು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ. ಈಗ ಅಭಿ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಇದು ನಿಮ್ಮ ನೆಚ್ಚಿನ ಪ್ರೇಮ ನಿನಾದ.

ಮೊದಲ ಪ್ರೇಮ ಯಾವುದೋ ಕಾರಣಕ್ಕೆ ದೂರ ಆದಾಗ ಆ ಪ್ರೇಮಕ್ಕೆ ಆ ಪ್ರೇಮಿಗೆ ಮತ್ತೊಂದು ಅವಕಾಶ, ಎರಡನೇ ಅವಕಾಶವನ್ನು ಕೊಡಬಹುದಾ ಕೊಡಬಾರ್ದ ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ಮೊದಲ ಪ್ರೇಮಕ್ಕೆ ಎರಡನೇ ಅವಕಾಶ ಖಂಡಿತ ನೀಡಬೇಕು. ಪರಿಶುದ್ಧ ಪ್ರೇಮವೊಂದು ಉಂಟಾಗುವುದೇ ಜಗಳ ಮುನಿಸು ಮನಸ್ತಾಪಗಳಿಂದ. ಒಮ್ಮೆ ಬೇರಾದ ಮೇಲೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಅನುಬಂಧ ಒಂದು ಮತ್ತೆ ಅವರನ್ನು ಬಂಧಿಸಬಹುದು. ಆಗ ಪ್ರೀತಿಯು ಫಲಿಸಿ ಪಕ್ವವಾಗುವುದರಲ್ಲಿ ಅರ್ಥವಿದೆ ಅಂತ ಪರಿಮಳ ಶಿವಕುಮಾರ್ ಕುಂಕುಮನಹಳ್ಳಿ ತುಮಕೂರಿನಿಂದ ಒಂದೊಳ್ಳೆ ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಇಷ್ಟೇ. ಯಾವುದೋ ಕಾರಣಕ್ಕೆ ಬ್ರೇಕಪ್ ಆಯಿತು ಅಂದರೆ ಆ ಕ್ಷಣಕ್ಕೆ ಅವರು ತಮ್ಮ ಪ್ರೇಮವನ್ನು ಪ್ರೇಮಿಯನ್ನು ಮರೆತುಬಿಡ್ತಾರೆ, ಮತ್ತೊಂದು ಪ್ರೇಮದ ಕಡೆಗೆ ಮನಸ್ಸು ಮಾಡ್ತಾರೆ. ಆದರೆ ಅವರ ಹಳೆ ಪ್ರೇಮ ಹಳೆ ಪ್ರೇಮಿಯನ್ನೇ ಮತ್ತೆ ಅವರಿಗೆ ಯಾಕೆ ಒಂದು ಅವಕಾಶ ಎರಡನೇ ಅವಕಾಶವನ್ನು ಕೊಡಬಾರ್ದು ಅನ್ನೋದು. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಇನ್ಬಾಕ್ಸ್ನ ಆದಷ್ಟು ಬೇಗ ತಲುಪಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಅಂಡಮಾನ್ ಚಿತ್ರದ ಒಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

10:25:52 ಈ ಸಮಯದಲ್ಲಿ ಸ್ನೇಹಿತರ ಸಂದೇಶಗಳು ಬಂದಿವೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೊದಲ ಪ್ರೀತಿ ಎನ್ನುವುದು ಮನಸ್ಸಿನ ಮೇಲೆ ಅಚ್ಚೊತ್ತಿದ ಒಂದು ಸುಂದರ ಅನುಭವ. ಯಾವುದೋ ಕಾರಣಕ್ಕೆ ಅದು ದೂರಾದಾಗ ಮನಸ್ಸಿಗೆ ನೋವಾಗುವುದು ಸಹಜ. ಹಳೆಯ ಪ್ರೀತಿಯನ್ನು ಮತ್ತೆ ಚಿಗುರಿಸಲು ಸಾಧ್ಯವಿದೆ, ಆದರೆ ಅದಕ್ಕೆ ಇಬ್ಬರ ಕಡೆಯಿಂದಲೂ ಸಮಾನವಾದ ಆಸಕ್ತಿ ಇರಬೇಕು. ಬ್ರೇಕಪ್ಗೆ ಕಾರಣವೇನು ಎಂಬುದು ಮುಖ್ಯ. ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಮನಸ್ಥಿತಿ ಇಬ್ಬರಿಗೂ ಇದ್ದರೆ ಮಾತ್ರ ಮತ್ತೆ ಒಂದಾಗಲು ಅರ್ಥವಿರುತ್ತದೆ. ಹಳೆಯ ಕಹಿಯನ್ನು ಮರೆತು ಹೊಸದಾಗಿ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು ಒಂದು ದೊಡ್ಡ ಸವಾಲು. ಮೊದಲ ಪ್ರೀತಿ ನಮಗೆ ಜೀವನದ ಪಾಠಗಳನ್ನ ಕಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಯುವ ಪೀಳಿಗೆಯವರಿಗೆ ತಮ್ಮ ಕಾಲೇಜು ದಿನಗಳಲ್ಲಿ ಮೊದಲ ಪ್ರೇಮ ಪ್ರಾರಂಭವಾಗುವುದೇ ಹೆಚ್ಚು. ಆದರೆ ಆಗಿನ್ನೂ ಜೀವನದಲ್ಲಿ ಸರಿಯಾಗಿ ಸೆಟಲ್ ಆಗುವುದಕ್ಕಿಂತ ಮುಂಚೆ ಮುಂದಿನ ಜೀವನದ ಭಾರಿ ಕನಸುಗಳನ್ನು ಕಟ್ಟಿಕೊಂಡು ಈಡೇರಿಸಲಾಗದೆ ಒಬ್ಬರಿಗೊಬ್ಬರು ಬೇರೆಯಾಗುವುದು ಸಾಕಷ್ಟು. ಇಂತಹ ಉದಾಹರಣೆಗಳಿವೆ. ಆದರೆ ನಿಷ್ಕಲ್ಮಶ ಪ್ರೀತಿ ಮತ್ತು ಸಮಾನ ಮನಸ್ಕರಿಗೆ ಹೊಂದಿಕೊಂಡು ಬಾಳುವುದಿದ್ದರೆ ಮಾತ್ರ ಎರಡನೇ ಪ್ರಯತ್ನದಲ್ಲಿ ಮೊದಲ ಪ್ರೇಮ ಸಫಲವಾಗಬಹುದು ಅನ್ಸುತ್ತೆ ನನ್ನ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆಯಿಂದ. ಮತ್ತಷ್ಟು ಸಂದೇಶಗಳಿವೆ. ಸಣ್ಣ ಪುಟ್ಟ ಕಾರಣಗಳಿಗೆ ಪ್ರೇಮಿಗಳು ಜಗಳ ಮಾಡ್ಕೋತಾರೆ, ಕೋಪ ಬಂದಿರುತ್ತೆ, ಮಾತು ಬಿಟ್ಬಿಡ್ತಾರೆ. ಸರಿ, ಕೋಪ ಕಡಿಮೆ ಆದ್ಮೇಲೆ ಮಾತಾಡ್ತಾರ? ಕೆಲವು ಪ್ರೇಮಿಗಳು ಹಳೆಯ ಮುನಿಸನ್ನ ಮರೆತು ಮತ್ತೆ ಮಾತಾಡ್ತಾರೆ, ಮತ್ತೆ ಮೊದಲಿನ ಹಾಗೆ ಇರ್ತಾರೆ ಕೂಡ. ಬಟ್ ಇನ್ನೊಂದಷ್ಟು ಪ್ರೇಮಿಗಳಿರ್ತಾರೆ, ಅವ್ರು ಹೇಗೆ ಅಂದರೆ ಒಂದ್ಸಲ ಕೋಪ ಮಾಡಿಕೊಂಡ್ರೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅವರ ಪ್ರಿಯಸಿ ಅಥವಾ ಪ್ರಿಯಕರ ಎಷ್ಟೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಅವರ ಮನಸ್ಸು ಮಾತ್ರ ಕರಗೋದಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು. ಇಂಥವ್ರನ್ನ ನಾವು ನೋಡ್ತಾನೆ ಇರ್ತೀವಿ. ವರ್ಷಗಳ ಕಾಲ ಪ್ರೀತಿ ಮಾಡಿದವ್ರಿಗೆ ಕೋಪನೇ ದೊಡ್ಡದಾಗಿ ಕಾಣುತ್ತಲ್ವಾ? ಅದೇ ಅಚ್ಚರಿಯ ವಿಷಯ. ಮೊದಲು ಪ್ರೇಮಕ್ಕಿಂತ ಯಾವುದೂ ದೊಡ್ಡದಲ್ಲ ಅಂದವರು ಆಮೇಲೆ ಸಣ್ಣ ಮಾತಿಂದ ಆದಂಥ ಬೇಸರವನ್ನು ಆ ನೋವನ್ನು ನೆಪ ಮಾಡಿಕೊಂಡು ತನ್ನ ಪ್ರೇಮವನ್ನು ತನ್ನ ಪ್ರೇಮಿಯನ್ನು ಮರೆತು ಬಿಡೋದು ವಿಪರ್ಯಾಸನೇ ಅಲ್ವಾ?

ಚೂರಾದ ಮನಸ್ಸು ಇದು, ಚೂರಾದರೂ ಮನಸ್ಸಿದೆ, ಅಂದರೆ ಮತ್ತೊಮ್ಮೆ ಒಂದಾಗೋದಕ್ಕೆ ಮನಸ್ಸಿದೆ ಅಂತ ಗೀತೆಯ ಸಾಲುಗಳನ್ನ ಕೇಳಿದ್ವಿ. ಈಗಷ್ಟೇ ಅದ್ದೂರಿ ಚಿತ್ರದ ಗೀತೆಯಾಗಿತ್ತು. ಸ್ನೇಹಿತರ ಸಂದೇಶಗಳು ಬಂದಿವೆ. ಸುರೇಶ್ ಬಸವನೂರ ಕಲಬುರಗಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮದ ವಿಷಯ ಸೂಪರ್ ಮೇಡಮ್, ಎಲ್ಲ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಶ್ರೀನಿವಾಸ್ ಬೆಂಗಳೂರಿನಿಂದ ಕಾರ್ಯಕ್ರಮದ ವಿಷಯ ಹಾಗೂ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಈ ದಿನದ ವಿಷಯ ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ. ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಮೊದಲ ಪ್ರೇಮ ಆಗಿ ಅದು ವಿಫಲವಾಗುವುದಕ್ಕೆ ಬಲವಾದ ಕಾರಣವಿರಬಹುದು, ಎರಡನೇ ಸಾರಿ ಮತ್ತೆ ಪ್ರೇಮ ಉಂಟಾಗಬೇಕಾದರೆ ಅವರಿಬ್ಬರಲ್ಲೂ ನಿಜವಾದ ಪ್ರೀತಿ ಹೃದಯಾಂತರಾಳದಿಂದ ಬಂದರೆ ಸಾಧ್ಯವಾಗುತ್ತದೆ. ಚಂಚಲ ಮನಸ್ಸಿನ ಆಲೋಚನೆಗಳು ದಿಕ್ಕಾಪಾಲಾದರೆ ಕಷ್ಟ ಸಾಧ್ಯ. ಪ್ರೀತಿ ಪ್ರೇಮಕ್ಕೆ ಹೆಚ್ಚಿನ ಬಲವಿರುತ್ತದೆ. ಒಮ್ಮೆ ಬಿರುಕುಂಟಾದರೆ ಮತ್ತೆ ಅದೇ ರೀತಿ ಆಗಬಹುದು. ಈ ವಿಷಯ ಸಂಪೂರ್ಣ ಇಬ್ಬರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾದರೆ ಬಿಂದುಮತಿ ಯಲಹಂಕ ಉಪನಗರದಿಂದ. ಪ್ರೀತಿಯ ಹಾದಿ ಬದಲಾಗುವ ಮುನ್ನ ಪರಿಶುದ್ಧ ಮನಸ್ಸಿನಿಂದ ಆಲೋಚಿಸು. ಹೊರಗಿನ ರೂಪ ನೋಡಿ ಸೋಲದಿರು, ನಿಜವಾದ ಪ್ರೀತಿಯನ್ನು ಕಳೆದುಕೊಳ್ಳದಿರು. ಕೈತಪ್ಪಿದ ಮೇಲೆ ಪಶ್ಚಾತ್ತಾಪಬೇಕಿ? ಆಗದು, ಮರಳಿ ಪಡೆಯುವ ಶಕ್ತಿ ನಿನಗೆ ಅಂತ ಸಂದೇಶ ಕಳಿಸಿದರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಮೊದಲ ಪ್ರೇಮಕ್ಕೆ ಎರಡನೇ

ಸಾರಿ ಅವಕಾಶವನ್ನ ಕೊಡಬಹುದಾ? ಹೌದು ಕೊಡಬಹುದು ಅನ್ನೋದಾದರೆ ಯಾಕೆ, ಇಲ್ಲ ಕೊಡಬಾರ್ದು ಅನ್ನೋದಾದರೆ ಯಾಕೆ ಕೊಡಬಾರ್ದು? ನಿಮ್ಮ ಸಂದೇಶಗಳು ಬರಲಿ. ಈಗ ಆದಿ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಹಾಗೆ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ಆದರೆ ವಿಷಯದ ಕುರಿತಾಗಿ ಇರುವಂತಹ ಸಂದೇಶಗಳನ್ನ ಮಾತ್ರ ಓದ್ತಾ ಇದ್ದೀನಿ ಸ್ನೇಹಿತರೆ. ಉಳಿದ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯ

ಇಲ್ಲಿ ಓದ್ತೀನಿ. ಮೇಡಮ್, ಈ ವಿಷಯದಿಂದ ನಮ್ಮ ಹಳೆಯ ವಿಚಾರಗಳೆಲ್ಲ ಜ್ಞಾಪಕಕ್ಕೆ ಬಂತು, ಜ್ಞಾಪಕ ಮಾಡಿದ್ರಲ್ಲ ಅಂತ ಹೆಚ್ ಎಸ್ ಮೂರ್ತಿ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮ ನಿರಾದದ ವಿಷಯ ಇಷ್ಟ ಆಯಿತು, ಆದರೆ ನಮ್ಮ ಅನಿಸಿಕೆ ಏನು ತಿಳಿಸುವಂಥದ್ದು ಇಲ್ಲ ಅಂತ ಇದ್ದಾರೆ. ಯಾರಿದು? ಕವಿತಾ ಶ್ರೀನಿವಾಸ್, ವಯಸ್ ಕಾಲೋನಿ ಧಾರವಾಡದಿಂದ. ಮನಸ್ಸು ಹೊಡೆದೋಯ್ತು, ಹಾಗೆ ಹೃದಯಗಳು ದೂರ ಆಯಿತು ಅಂತ ಮತ್ತೊಂದು ಪ್ರೇಮವನ್ನು ಹುಡುಕೋ ಇಂದಿನ ಪ್ರೇಮಿಗಳು ಯಾಕೆ ತಮ್ಮ ಮೊದಲ ಪ್ರೇಮವನ್ನೇ ಮತ್ತೆ ತಮ್ಮ ಜೀವನದಲ್ಲಿ ಸೇರಿಸ್ಕೋಬಾರದು ಅಲ್ವಾ? ಹೊಸ ಪ್ರೀತಿಗೆ ಹಾತೊರೆಯೋದಕ್ಕಿಂತ ತನ್ನನ್ನು ಇಷ್ಟು ವರ್ಷಗಳ ಕಾಲ ಪ್ರೀತಿಸಿ ಅರ್ಥ ಮಾಡಿಕೊಂಡು ಜೊತೆಲಿದ್ದವ್ರಿಗೆ ಮತ್ತೊಂದು ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ಯಾಕಂದರೆ ಮೊದಲ ಪ್ರೀತಿಯ ನಂತರ ಬರೋ ಯಾವ ಪ್ರೀತಿಯೂ ಲೈಫ್ನಲ್ಲಿ ಸ್ಪೆಷಲ್ ಅನಿಸೋದಿಲ್ಲ. ಫಸ್ಟ್ ಲವ್ ಇಸ್ ಆಲ್ವೇಸ್ ಬೆಸ್ಟ್ ಲವ್. ಕೆಲವೊಂದ್ಸಲ ಆಯ್ಕೆ ತಪ್ಪಾಗಿರುತ್ತೆ, ತಪ್ಪಾಗಿದ್ರೆ ಓಕೆ, ಮತ್ತೊಂದು ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅವರು ಲೈಫ್ನಲ್ಲಿ. ನಾನೇ ನೀನು, ನೀನೇ ನಾನು ಅಂತಿದ್ದವರು ದೂರ ಆದಾಗ ಮತ್ತೆ ತನ್ನ ಹಳೆ ಪ್ರೇಮಿಯನ್ನು ಬಯಸೋದಿಲ್ವಾ? ಬ್ರೇಕಪ್ ಆದ ನಂತರ ಸೆಕೆಂಡ್ ಲವ್ನ ವೆಲ್ಕಮ್ ಮಾಡೋದಕ್ಕೆ ಅವರ ಮನಸ್ಸು ತಯಾರಿರುತ್ತೆ. ಆದರೆ ಫಸ್ಟ್ ಲವ್ಗೆ ಇನ್ನೊಂದ್ಸಲ ಅವಕಾಶ ಕೊಡೋದಕ್ಕೆ ಯಾಕೆ ಅವರು ಮನ್ಸು ಮಾಡೋದಿಲ್ಲ, ಅವರ ಮನಸ್ಸು ಯಾಕೆ ರೆಡಿಯಾಗಿರೋದಿಲ್ಲ ಅನ್ನೋದೇ ಗೊತ್ತಾಗಲ್ಲ. ನಿಮಗೇನಾದರೂ ಗೊತ್ತಾ ಫಸ್ಟ್ ಲವ್ಗೆ ಸೆಕೆಂಡ್ ಚಾನ್ಸ್ ಕೊಡಬೇಕಾ ಕೊಡಬಾರ್ದಾ ಅಂತ? ನಿಮ್ಮ ಮನಸ್ಸಿನ ಮಾತು ಈ ವಿಷಯದ ಕುರಿತು ಏನು? ಸಂದೇಶಗಳ ಮೂಲಕ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ಕೆಲವೇ ಸಮಯ ಇದೆ, ಕಾರ್ಯಕ್ರಮದ ಮುಕ್ತಾಯದ ಸಮಯ ಹತ್ತಿರದಲ್ಲಿದ್ದೀವಿ. ಹಾಗಾಗಿ ನಿಮ್ಮ ಸಂದೇಶಗಳು ಆದಷ್ಟು ಬೇಗ ನಮ್ಮನ್ನು ತಲುಪಲಿ. ಈಗ ಸ್ಪರ್ಶ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪ್ರೇಮ ನಿನಾದದ ವಿಷಯ, ಫಸ್ಟ್ ಲವ್ ಯಾವುದೋ ಒಂದು ಕಾರಣಕ್ಕೆ ಬ್ರೇಕಪ್ ಆಯಿತು ಅಂದರೆ ಮತ್ತೊಂದು ಸಲ ಆ ಪ್ರೀತಿಗೆ, ಆ ಪ್ರೇಮಿಗೆ ಎರಡನೇ ಅವಕಾಶವನ್ನು, ಸೆಕೆಂಡ್ ಚಾನ್ಸ್ನ ಕೊಡಬಹುದಾ, ಕೊಡಬೇಕಾ ಕೊಡಬಾರ್ದಾ ತಿಳಿಸಿ ಅಂತ ಕೇಳಿದೆ. ನಂಬರ್ ನಿಮಗೆ 9283. ಇವರು ತಮ್ಮ ಹೆಸರನ್ನು ತಿಳಿಸ್ತಾ ಇಲ್ಲ, ಆದರೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮೊದಲ ಪ್ರೇಮಕ್ಕೆ ಖಂಡಿತ ಎರಡನೇ ಅವಕಾಶವನ್ನು ಕೊಡಬೇಕು, ಯಾಕಂದರೆ ಮೊದಲ ಪ್ರೇಮವನ್ನು ಜೀವನದಲ್ಲಿ ಎಂದಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ, ಅವಳ ನೆನಪು ಈಗಲೂ ನನಗೆ ಕಾಣ್ತಾ ಇದೆ ಅಂತ ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ನಿಜವಾದ ಪ್ರೀತಿ ಇದ್ದರೆ ಖಂಡಿತ ಒಡೆಯೋದಿಲ್ಲ, ದೂರಾಗಿದ್ರೂ ಮನಸ್ಸಿನಲ್ಲಿ ಹಾಗೇ ಇರುತ್ತೆ, ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ಹರಸಿ ಹಾರೈಸಿ ಇರ್ತೀವಿ. ಒಮ್ಮೆ ಭೇಟಿಯಾಗಿ ಮಾತಾಡಿದ್ರೆ ಮತ್ತೆ ಒಂದಾಗಬಹುದು ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಹಾಗೆ ನಂಬರ್ ನಿಮಗೆ 5689. ಇವರು ತಮ್ಮ ಹೆಸರನ್ನು ತಿಳಿಸ್ತಾ ಇಲ್ಲ, ಇವರು ಹೇಳ್ತಾ ಇದ್ದಾರೆ ಮೊದಲನೇ ಪ್ರೇಮಕ್ಕೆ ಖಂಡಿತ ಅವಕಾಶ ಕೊಡೋದು ಬೇಡ ಅಂತ. ಅದಕ್ಕೆ ಕಾರಣವನ್ನು ಸಹ ಅವರು ಕೊಟ್ಟಿದ್ದಾರೆ, ತಮ್ಮ ಪ್ರೀತಿಯ ಕಥೆಯನ್ನು ಅವರು ಇಲ್ಲಿ ಹಂಚಿಕೊಂಡಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮೊದಲ ಪ್ರೇಮ ಹಿಮ್ಮುಖವಾಗಿ ಚಲಿಸಲು ಎಂದೂ ಬಿಡದೆ ಒಮ್ಮೆ ಪ್ರಯಾಣಿಸಿ ನೋಡಿ, ಅದು ಎಂದೂ ಅಳಿಯದು ಅಂತ ಮಂಜುನಾಥ ಆಚಾರ್ ನಗರೇಶ್ವರ ವೃತ್ತ ಯಲಹಂಕದಿಂದ ಸಂದೇಶ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 4389. ಇವರು ಕೂಡ ತಮ್ಮ ಪ್ರೀತಿಯ ಕಥೆಯನ್ನು ಇಲ್ಲಿ ತಿಳಿಸಿದ್ದಾರೆ. ಮೊದಲ ಪ್ರೇಮಕ್ಕೆ ಎರಡನೇ ಅವಕಾಶವನ್ನು ಕೊಟ್ಟರೂ ಕೂಡ ಯಾವುದೇ ಉಪಯೋಗ ಆಗಲಿಲ್ಲ ಅಂತ ಇವರು ನಿರಾಸೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಮತ್ತಷ್ಟು ಸಂದೇಶಗಳು ಬಂದಿವೆ. ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಮಧುರವಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಮತ್ತಷ್ಟು ಸಂದೇಶಗಳು ಬಂದಿವೆ. ಕಾರ್ಯಕ್ರಮ ಸೂಪರ್, ತಲೆಗೆ ದಿಂಬು ಸಿಗುವ ಮುನ್ನ ಮನಸ್ಸಿಗೆ ಮಧುರವಾದ ಹಾಡುಗಳು ಸಿಗ್ತಾ ಇವೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ಪಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಮೊದಲ ಪ್ರೀತಿ ನಿಜವಲ್ಲ ಎಂದು ತಿಳಿದ ನಂತರ ಅದರಿಂದ ದೂರವಾಗಬೇಕು, ಮತ್ತೆ ಒಂದಾದರೆ ಪ್ರೀತಿಯ ಶಕ್ತಿ ಕುಂದುತ್ತದೆ ಅಂತ ನಂಬರ್ನಿಂಗ್ ವಿತ್ 5928 ಇವರು ಸಂದೇಶ ಕಳಿಸಿ ತಿಳಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಯಾರಿದು. ಹಾಡುಗಳು ಮನಸ್ಸಿಗೆ ಖುಷಿ ನೀಡ್ತಾ ಇವೆ, ವಿಷಯ ಕೂಡ ಚೆನ್ನಾಗಿದೆ ಅಂತ ಅನ್ನಪೂರ್ಣ ಯಶಸ್ವಿನಿ ಗಿರಿಜಮ್ಮ NES ಬಡಾವಣೆ ಹೊಸದುರ್ಗದಿಂದ. ಹಾಗೆ ನಂಬರ್ನಿಂಗ್ ವಿತ್ 5283 ಇವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮದ ಗೀತೆಗಳು ವಿಷಯಕ್ಕೆ ನಿಜವಾಗ್ಲೂ ತುಂಬಾನೇ ಸಂಬಂಧಪಟ್ಟಿರುವಂತದ್ದೇ ಆಗ್ತಾ ಇದ್ದೀರಾ ಅಂತ. ನಂಬರ್ನಿಂಗ್ ವಿತ್ 9823 ಇವರು ಹೇಳ್ತಾ ಇದ್ದಾರೆ, ಖುಷಿ ಗೀತೆಗಳು ಹಾಗೆ ನೋವಿನ ಗೀತೆಗಳು ಎರಡನ್ನೂ ಸಹ ಒಂದರ ನಂತರ ಮತ್ತೊಂದು ಪ್ಲೇ ಮಾಡ್ತಾ ಇದ್ದೀರಾ, ವಿಷಯಕ್ಕೆ ತುಂಬಾನೇ ಕನೆಕ್ಟೆಡ್ ಆಗಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ ಚಾರ್ಮಿನಾರ್ ಚಿತ್ರದ ಗೀತೆ.

0: ಮಂಡಿಕಲ್ ಕೃಪಾ ಉಮೇಶ್ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮದ ಹಾಡುಗಳು ಹಾಗೂ ವಿಷಯ ತುಂಬಾ ಚೆನ್ನಾಗಿದೆ, ಪ್ರಸಾರ ಮಾಡಿದಂತ ನಿಮಗೆ ಹಾಗೂ ನಿಲಯಕ್ಕೆ ತುಂಬು ಹೃದಯದ ಅಭಿನಂದನೆಗಳು ಅಂತ. ಇನ್ನು ವಿಷಯದ ಕುರಿತಾಗಿ ನನ್ನ ಮಾತುಗಳನ್ನ ತಿಳಿಸೋದಾದ್ರೆ, ಫಸ್ಟ್ ಲವ್ಗೆ ಸೆಕೆಂಡ್ ಚಾನ್ಸ್ ಕೊಡಬೇಕಾ ಅಂತ ನನ್ನ ಕೇಳಿದ್ರೆ ನನ್ನ ಉತ್ತರ ಕೊಡಬೇಕು ಅನ್ನೋದೇ ಆಗಿರುತ್ತೆ. ಯಾಕಂದ್ರೆ ಮೊದಲ ಪ್ರೇಮ ಹುಟ್ಟಿದಂಥ ಟೈಮಲ್ಲಿ ಇನ್ನೋಸೆನ್ಸ್ ಇರುತ್ತೆ, ಮುಗ್ಧತೆಯ ಪ್ರೇಮ, ಪರಿಶುದ್ಧವಾದ ಪ್ರೇಮ. ಅಂತಹ ಪರಿಶುದ್ಧವಾದ ಪ್ರೀತಿಯನ್ನು ಯಾವುದೋ ಅನ್ನೆಸೆಸರಿ ಸಿಲ್ಲಿ ಕಾರಣಗಳಿಗೆ ಒಂದೇ ಕ್ಷಣಕ್ಕೆ ಬೇಡ ಅಂತ ನಿರ್ಧರಿಸೋದು, ದೂರ ಮಾಡಿಕೊಳ್ಳೋದು ಎಷ್ಟು ಸರಿ ಅಂತ ಪ್ರೇಮಿಗಳೇ ಖಂಡಿತ ಯೋಚನೆ ಮಾಡಲೇಬೇಕು. ಪ್ರೇಮದ ಆರಂಭಕ್ಕೆ ಕಾರಣಗಳು ಬೇಕಿರೋದಿಲ್ಲ, ಆದರೆ ಪ್ರೇಮದ ಅಂತ್ಯಕ್ಕೆ, ಬ್ರೇಕಪ್ಗೆ ಹತ್ತಾರು ಕಾರಣಗಳನ್ನ ಪ್ರೇಮಿಗಳೇ ಕೊಡ್ತಾರೆ. ಕೊನೆಯವರೆಗೂ ಜೊತೆಯಾಗಿ ಬಾಳಬೇಕು ಅಂತ ಒಂದೊಮ್ಮೆ ನಿರ್ಧಾರ ಮಾಡಿದಂಥ ಜೋಡಿ ಹೃದಯಗಳು ದೂರಾದ ನಂತರ ಮತ್ತೊಂದು ಹೃದಯವನ್ನು ಹುಡುಕೋ ಬದಲು, ಹುಡುಕೋ ಮೊದಲು ತನ್ನ ಪ್ರೇಮ ಅಥವಾ ತನ್ನ ಪ್ರೇಮಿಗೆ ಸೆಕೆಂಡ್ ಚಾನ್ಸ್ ಕೊಡೋ ಮನ್ಸು ಮಾಡಿದ್ರೆ ಅವರಿಬ್ಬರ ಪ್ರೇಮ ಸುಖಾಂತ್ಯವಾಗುತ್ತೆ. ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸೋ ಮೂಲಕ ಪ್ರೀತಿಯಿಂದ ಸ್ಪಂದಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಐತಿಹಾಸಿಕ ಗೆಲುವು ಪಕ್ಷದ ಅಪಾರ ಕಾರ್ಯಕರ್ತರ ತ್ಯಾಗ ಹೋರಾಟಗಳ ಪ್ರತಿಫಲವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜ್ಯದಲ್ಲಿ ಶೂನ್ಯದಿಂದ ಭಾರೀ ಬಹುಮತದವರೆಗೆ ಬಿಜೆಪಿ ಪಯಣ ಕಠಿಣವಾಗಿದ್ದು ಅಪಾರ ಕಾರ್ಯಕರ್ತರು ಹಿಂಸಾಚಾರಗಳಿಗೆ ಗುರಿಯಾಗಿ ಪ್ರಾಣವನ್ನೂ ತೆತ್ತಿದ್ದಾರೆ. ಭಾರೀ ಬಹುಮತ ನೀಡುವ ಮೂಲಕ ಬಂಗಾಳ ಜನತೆ ಹುತಾತ್ಮ ಬಿಜೆಪಿ ಕಾರ್ಯಕರ್ತರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿಂದು ಪಕ್ಷದ ಕಾರ್ಯಕರ್ತರು, ಮುಖಂಡರು ಸಿಹಿ ಹಂಚಿ ಸಂಭ್ರಮಿಸಿದರು. ನ್ಯಾಯಾಲಯದ ಆದೇಶದಂತೆ ಮೇ 2ರಂದು ನಡೆದ 2023 ಶೃಂಗೇರಿ ವಿಧಾನಸಭಾ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದು, ಇಂದು ಜೀವರಾಜ್ ಅವರಿಗೆ ಚಿಕ್ಕಮಗಳೂರಿನ ಚುನಾವಣಾ ಅಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಅಧಿಕೃತ ಆಯ್ಕೆಯ ಪ್ರಮಾಣಪತ್ರ ವಿತರಣೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ಸಾರಿಗೆ ಸಂಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೆಳಗಾವಿಯಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾದ ಸುಸಜ್ಜಿತ ಬಸ್ ಡಿಪೋ ಉದ್ಘಾಟಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 356 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 77,269 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 122 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 24,119 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.08 ರೂಪಾಯಿಯಷ್ಟಾಗಿದೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೌ ಸೂಪರ್ ಜೈಂಟ್ಸ್ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 228 ರನ್ ಮಾಡಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಮುಂಬೈ ಇಂಡಿಯನ್ಸ್ ಇತ್ತೀಚಿನ ವರದಿ ಬಂದಾಗ 15.1 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 188 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:13. ಸ್ನೇಹಿತರೆ, ಸಂಜೆಯಿಂದ ಪ್ರಸಾರವಾದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:53 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.